ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 18ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 8ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:34. ಎಫ್ಎಂ ರೈನ್ಬೋದ ಎಲ್ಲ ಕೇಳುಗರಿಗೂ ಶುಭೋದಯ. ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:25 ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ದಿನದ ಬೆಳಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಜನೆ ಕಾರ್ಯಕ್ರಮ, ಹಾಗೆ 6:30 ವಾಕಥಾನ್ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ವಾಕಥಾನ್ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಇರುತ್ತೆ. 6:30 8:00 ಇವತ್ತಿನ ವಾಕಥಾನ್ ಕಾರ್ಯಕ್ರಮದ ಬಗ್ಗೆ ವಿಶೇಷ ಮಾಹಿತಿ ಇರುತ್ತೆ. 8:00 ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ ಹಿಂದಿಯಲ್ಲಿ, ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 8:30 ಹಲೋ ಕರ್ನಾಟಕ. 9:00 ಸಖತ್ ಸಾಂಗು ಕಾರ್ಯಕ್ರಮ, 10:00 ಸಿನಿ ಚಿಟೆ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

ಶುಭ ಮುಂಜಾನೆ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:57 ಸೆಕೆಂಡುಗಳು. ಇದು ನಾದಾರ್ಚನೆಯ ಸಮಯ. ನಾದಾರ್ಚನೆಯಲ್ಲಿ ಭಕ್ತಿ ಭಾವದೊಂದಿಗೆ ಮೆಂದೇಳುವಂತಹ ಸಮಯ. ಭಕ್ತಿ ಗೀತೆಗಳು ಕೇಳ್ತಾ ಭಕ್ತಿ ಭಾವದಲ್ಲಿ ಮೆಂದೇಳ್ತಾ ಸಾಗೋಣ ನಾದಾರ್ಚನೆಯಲ್ಲಿ. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯ್ತು 6:03:06. ಸೊ ಇವತ್ತು ಏನು ಸ್ಪೆಷಲ್ ಅಂತ ನೋಡ್ತಾ ಇದ್ರೆ, ಇವತ್ತು ಆಕಾಶವಾಣಿಗೆ 90 ವರ್ಷ ತುಂಬಿದಂತಹ ಈ ಸವಿ ನೆನಪಿನ ಈ ದಿನದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ವಾಕಥಾನ್ 2026 ಆಯೋಜಿಸಲಾಗಿದೆ. ಈಗಾಗಲೇ ವಾಕಥಾನ್ಗೆ ಜನ ಎಲ್ಲ ಬಂದು ಸೇರಿದ್ದಾರೆ ಆಕಾಶವಾಣಿ ಸಭಾಂಗಣದ ಆಕಾಶವಾಣಿಯ ಅಂಗಳದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಕಥಾನ್ ಕೂಡ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರು ಆಕಾಶವಾಣಿಯಿಂದ ರಾಜಭವನ ರಸ್ತೆಯಿಂದ ಕಬ್ಬನ್ ಪಾರ್ಕ್ ಕಡೆಗೆ ವಾಕಥಾನ್ ಪ್ರಾರಂಭವಾಗುತ್ತೆ. 90 ವರ್ಷಗಳನ್ನು ಪೂರೈಸಿದಂತಹ ಈ ಸಂದರ್ಭದಲ್ಲಿ ವಾಕಥಾನ್ ನಡೀತಾ ಇದೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ನಮಸ್ಕಾರ, ಗುಡ್ ಮಾರ್ನಿಂಗ್. ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಗೆಲ್ಲ ಗೊತ್ತೇ ಇದೆ, ಇವತ್ತು ವಾಕಥಾನ್ ನಡೀತಾ ಇದೆ ಆಕಾಶವಾಣಿ ಬೆಂಗಳೂರಿಗೆ. 90 ವರ್ಷ ತುಂಬಿದಂತಹ ಈ ಸುಸಂದರ್ಭದಲ್ಲಿ ನಾವು ವಾಕಥಾನನ್ನು ಆಯೋಜನೆ ಮಾಡಿದ್ದಾರೆ ಆಕಾಶವಾಣಿ ಬೆಂಗಳೂರಿನಿಂದ. ಈಗಾಗಲೇ ವಾಕಥಾನ್ ಪ್ರಾರಂಭ ಆಗ್ತಾ ಇದೆ, ಸಂದೇಶಗಳು ಕೂಡ ನಮ್ಮನ್ನು ಒಂದು ತರುತ್ತಾ ಇದೆ. ಗುಡ್ ಮಾರ್ನಿಂಗ್ ಆಕಾಶವಾಣಿ, 90ರ ಸಂಭ್ರಮದ ಶುಭಾಶಯಗಳು ವಾಕಥಾನ್ಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ 8814 ಹಾಗೆ ಜಸ್ಟ್ ಗೊತ್ತಿದ್ರೆ ಬರ್ತಾ ಇದ್ದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ನಾಗರತ್ನ ಅವರು ರಾಜಾಜಿ ನಗರದಿಂದ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾವು ಕೂಡ ಇವತ್ತು ಆಕಾಶವಾಣಿ ಬಗ್ಗೆ ಮಾತಾಡ್ತಾ ಈ 90ರ ಈ ಸುದೀರ್ಘ ಪ್ರಯಾಣದ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರೋದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:36:30. ನಾನಾಗಲೇ ಹೇಳಿದ ಹಾಗೆ ವಾಕಥಾನ್ ಪ್ರಾರಂಭ ಆಗ್ತಾ ಇದೆ ಆಕಾಶವಾಣಿ ಅಂಗಳದಲ್ಲಿ. ಎಸ್, ವಾಕಥಾನ್ ಬಗ್ಗೆ ನಾವು ಮಾತಾಡೋಣ ನಮ್ಮ ಆರ್ ಜೆಗಳ ಜೊತೆ. ನಮ್ಮ ಜೊತೆ ಈಗ ಲೈನಲ್ಲಿದ್ದಾರೆ ಆರ್ ಜೆ ಮಧು ಚೈತ್ರ. ಹಲೋ ಮಧು ಚೈತ್ರ, ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ, ನಾನು ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ಒಂದು ನಿಮಿಷ. ಹಲೋ ಹಲೋ,
1: ಯಾವ ನಮ್ಮ ಮನೆಗಳಲ್ಲಿ ನಿಜವಾಗ್ಲು ಈ ಕೂಡು ಕುಟುಂಬದಲ್ಲಿ ಆಚರಣೆ ಮಾಡುವಂತ ಹಬ್ಬಗಳಿರುತ್ತಲ್ಲ, ಆ ತರದ ಹಬ್ಬದ ವಾತಾವರಣ. ಎಲ್ಲರಿಗೂ ಒಂದೊಂದು ಟೀ ಶರ್ಟ್, ಒಂದೊಂದು ಕ್ಯಾಪ್ ಕೊಟ್ಟು ಎಲ್ಲರೂ ಒಂದೇ ಯೂನಿಫಾರ್ಮ್ ಅಲ್ಲಿ. ನಿಜಕ್ಕೂ ಆಕಾಶವಾಣಿ ಅಂಗಳದಲ್ಲಿ ಸೇರಿರೋದು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾವತ್ತು ನಾನು 14 ವರ್ಷ ಆಯ್ತು ಅಕ್ಷಯ್ ಆಕಾಶವಾಣಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ, ಯಾವತ್ತಿಗೂ ಈ ತರದ ವಾತಾವರಣ ನೋಡಿರ್ಲಿಲ್ಲ. 90 ವರ್ಷಕ್ಕೆ ಕಾಲಿಡ್ತಾ ಇದೆ ಆಕಾಶವಾಣಿ. ಇನ್ನೇನ್ 90 ವರ್ಷ ಮುಗಿಸಿ 3ನೇ ವರ್ಷಕ್ಕೂ ಕೂಡ ಆಕಾಶವಾಣಿ ಕಾಲಿಡುತ್ತೆ. ಅವಾಗ ನಾವು ಎಲ್ಲರೂ ಇರ್ತೀವಿ ಇದೇ ತರ, ಇನ್ನೂ ದೊಡ್ಡದಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಆಕಾಶವಾಣಿಯಿಂದ ನಿಜವಾಗ್ಲು ನಾನು ಪಡ್ಕೊಂಡಿರೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೇಕು. ಅದು ಪರ್ಸನಲಿ ಇರಬಹುದು ಅಥವಾ ಪ್ರೊಫೆಷನಲಿ ಇರಬಹುದು, ತುಂಬಾ ಖುಷಿ ಕೊಟ್ಟಿರುವಂತದ್ದು. ಎಷ್ಟೋ ಸಲ ಬೇಜಾರಾದಾಗ ಆಕಾಶವಾಣಿಲಿ ಕೂತು ಇಲ್ಲಿರುವಂತಹ ಆಡಿಯೋಗಳನ್ನ ಕೇಳ್ತಾ ಹಾಡುಗಳನ್ನ ಕೇಳ್ತಾ ಖುಷಿ ಪಟ್ಟಿದ್ದು ಇದೆ. ಸೊ ಯಾವಾಗ್ಲೂ ಒಂಥರ ನಮ್ಗೆ ಇನ್ಸ್ಪಿರೇಷನಲ್ ಅನ್ನೋಂಥದ್ದು ಆಕಾಶವಾಣಿ.
0: ಆಕಾಶವಾಣಿ ಇಡೀ ಬಳಗನೇ ಸೇರ್ಕೊಂಡಿದೆ ಆಕಾಶವಾಣಿಯ ಅಂಗಳದಲ್ಲಿ ಇವತ್ತು ಸೆಲೆಬ್ರೇಷನ್ ಗೋಸ್ಕರ.
1: ಬರೀ ನಾವಷ್ಟೇ ಅಲ್ಲ, ಅಂದ್ರೆ ಇಲ್ಲಿ ಕೆಲಸ ಮಾಡುವಂತ ಕ್ಯಾಶುವಲ್ಸ್ ಇರ್ಬೋದು ಅಥವಾ ಎಂಪ್ಲಾಯೀಸ್ ಇರ್ಬೋದು, ಅವ್ರು ಮಾತ್ರ ಅಲ್ಲ, ಸಾಕಷ್ಟು ಜನ ನಮ್ಮ ಕೇಳುಗರು ಕೂಡ ಆಕಾಶವಾಣಿ ಅಂಗಳದಲ್ಲಿ ನಾವು ಬಂದಿದ ತಕ್ಷಣ ಅವ್ರು ನಮ್ಮನ್ನ ಮಾತಾಡ್ತಾರೆ. ನಮ್ಮ ಮೀಡಿಯಂ ಯಾವಾಗ್ಲೂ ಆಡಿಯೋ ಮೀಡಿಯಂ ಆಗಿರೋದ್ರಿಂದ ನೀವ್ಯಾರು ಅಂತ ಕೇಳಿ ಅವ್ರ ಹೆಸರುಗಳು ತುಂಬಾ ಚಿರಪರಿಚಿತ, ಆದ್ರೆ ಮುಖಗಳು ಅಷ್ಟು ಚಿರಪರಿಚಿತ ಅಲ್ದೇ ಇರೋ ಕಾರಣ ಅವರು ನಮ್ಮನ್ನ ಮಾತಾಡಿಸಿದಾಗ, ನಾವು ಅವರನ್ನ ಮಾತಾಡಿಸಿದಾಗ ನಿಜವಾಗ್ಲು ತುಂಬಾ ಖುಷಿ ಕೊಟ್ಟಿದೆ. ಇದು ಒಂಥರ ಯಾವತ್ತೂ ಇಲ್ದೇ ಇರುವಂತ ಎಕ್ಸ್ಪೀರಿಯನ್ಸ್ ಆಕಾಶವಾಣಿ ನಮಗ್ ಕೊಡ್ತಾ ಇರೋದು. ಪ್ರತಿ ಸಲನು ಪ್ರತಿ ಹಂತದಲ್ಲೂ ವಿಶೇಷವಾಗಿರೋ ಎಕ್ಸ್ಪೀರಿಯನ್ಸ್ ಗಳನ್ನ ಕೊಡ್ತಾನೆ ಬರ್ತಾ ಇದೆ ಆಕಾಶವಾಣಿ. ಇವತ್ತು ಕೂಡ ಒಂದು ವಿಶಿಷ್ಟವಾದ ಎಕ್ಸ್ಪೀರಿಯನ್ಸ್,
0: ಹೊಸ ಅನುಭವ. 90 ವರ್ಷನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎಲ್ಲರನ್ನ, ಒಂದು ಕೇಳುಗರನ್ನಾಗಿರ್ಬೋದು ಅಥವಾ ಆರ್ಜೆಗಳನ್ನ ಎಲ್ಲರನ್ನ ಒಂದು ಸಮ್ಮಿಲನ ಮಾಡಿ ಒಂದು ಹೊಸ ರೀತಿಯ ಒಂದು ಹೊಸ ಆಲೋಚನೆ ಅಂತ ಹೇಳ್ಬೋದು. ಪ್ರಾಯಶಃ ಇತ್ತೀಚಿನ ವರ್ಷಗಳಲ್ಲಿ ಆಕಾಶವಾಣಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೆದಿರಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ?
1: ಇತ್ತೀಚೆಗೆ ಅಲ್ಲ ಅಕ್ಷಯ್, ಇದಕ್ಕೆ ಮುಂಚೆನೂ ಕೂಡ ನಾವು ಯಾವತ್ತು, ನಾನು 14 ವರ್ಷದಲ್ಲಿ ಯಾವತ್ತು ಈ ತರದ ವಾತಾವರಣ ಖಂಡಿತ ಕಂಡೇ ಇರ್ಲಿಲ್ಲ. ಅಂದ್ರೆ ಬೇರೆ ನಾವ್ ಯಾವ್ಯಾವ ಪ್ರೈವೇಟ್ ಮೀಡಿಯಾಗಳನ್ನ ನೋಡ್ತೀವೋ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ನಿಲ್ಲುವಂತದ್ದು ಆಕಾಶವಾಣಿ ಇರಬಹುದು, ದೂರದರ್ಶನ ಇರಬಹುದು. ಆ ವಿಭಿನ್ನ ವಿಶಿಷ್ಟತೆಯಲ್ಲಿ ಇವತ್ತು ಇದು ಒಂದು ಕೂಡ ಒಂದು ವಿಶಿಷ್ಟತೆಯನ್ನ ಸಾಧಿಸಿರುವಂತದ್ದು. ನಾವು ಒಂದು ಪ್ರೊಮೋದಲ್ಲಿ ಹಾಕಿದೀವಿ ಅಕ್ಷಯ್, ಎಲ್ಲರಿಗೂ ಅಣ್ಣ ಬಾಂಡ್ ಇದ್ದಂಗೆ ಆಕಾಶವಾಣಿ ಅಂತ ಎಲ್ಲ ಪ್ರೈವೇಟ್ ಮೀಡಿಯಾಗಳಿಗೂ. ಪ್ರೊಮೋನ ನಾನ್ ಮಾಡುವಾಗ ನಿಜವಾಗ್ಲು ಯಾರನ್ನ ಹುಡುಕಿ ಹುಡುಕಿ ಪ್ರೊಮೋ ಮಾಡಿದ್ದು, ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ. ಸೊ ಹಿಂಗೆ 100ನೇ ವರ್ಷಕ್ಕೆ 90+ ನಾಟ್ ಔಟ್ ಅಂತ ಹೇಳಿದೀವಿ ಆಕಾಶವಾಣಿನ. ಈ 100+ ನಾಟ್ ಔಟ್ ಆಗಿ ಮತ್ತಷ್ಟು ಶತಮಾನಗಳನ್ನ ಆಕಾಶವಾಣಿ ಪೂರೈಸಲಿ ಅನ್ನೋ ಆಶಯದಲ್ಲಿ ನಿಜವಾಗ್ಲು ಇದೀವಿ ಅಕ್ಷಯ್. ಖುಷಿ
0: ವಾತಾವರಣ ಎಲ್ಲ ಹೆಂಗ್ ನಡೀತದೆ, ಹೆಂಗ್ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತಾ ಅಥವಾ
1: ಮನೆಯಲ್ಲಿ ತಯಾರಿಯಲ್ಲಿದ್ದಾರೆ? ಎಲ್ಲಾ ಟೀ ಶರ್ಟ್ಗಳು ಮತ್ತೆ ಕ್ಯಾಪ್ ಗಳನ್ನ ತಗೊಳ್ಳುವಂತ ತಯಾರಿಯಲ್ಲಿದ್ದಾರೆ. ಎಲ್ಲರೂ ಅವ್ರ ಟೀ ಶರ್ಟ್ ಕ್ಯಾಪ್ ತಗೊಂಡಿರೋರು ಅವ್ರವ್ರದೇ ಸೆಲ್ಫಿ ಲೋಕದಲ್ಲಿದ್ದಾರೆ, ಅವ್ರವ್ರದೇ ವಿಡಿಯೋ ಮಾಡ್ಕೊಳ್ಳೋ ಲೋಕದಲ್ಲಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಾ ಇದೆ. ಇದನ್ನ ಯಾವತ್ತು ಒಂದು ಹಬ್ಬದ ವಾತಾವರಣ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಒಂದು ಕೂಡು ಕುಟುಂಬದಲ್ಲಿ ಹಬ್ಬ ಇವಾಗಿನ ಕಾಲದಲ್ಲಿ ಆಚರಣೆ ಮಾಡೋದು, ಯಾವ್ದೋ ನನ್ ಮನೇಲಿ ನಿಮ್ ಮನೇಲಿ ಆಚರಣೆ ಮಾಡೋದು, ಒಬ್ಬೊಬ್ಬರೇ ಆಚರಣೆ ಮಾಡೋದು ಬೇರೆ ವಿಷಯ. ಆದ್ರೆ ಒಂದು ಕೂಡು ಕುಟುಂಬದಲ್ಲಿ ಆಚರಣೆ ಮಾಡುವಂತ ಹಬ್ಬ ಇದೆಯಲ್ಲ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ, ಮರೆಯಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಹಬ್ಬ ತರ ಕಾಣಿಸ್ತಾ ಇದೆ. ಎಷ್ಟೊಂದ್ ಜನ ಸೈಕಲ್ ಗಳನ್ನ ಕೂಡ ತಂದಿದ್ದಾರೆ, ಇಲ್ಲಿ ಇಲ್ಲಿಂದ ಸೈಕಲ್ ಅಲ್ಲಿ ಹೊರಡ್ಬೇಕು ಅಂತ. ಸೊ ಇದೆಲ್ಲಾ ವಿಶಿಷ್ಟತೆಗಳು ಸೇರಿ ನಮ್ ಜೀವನದಲ್ಲಿ ಆಕಾಶವಾಣಿ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅಂತ ಸಮಯದಲ್ಲಿ ಇದೊಂದು ಮುಖ್ಯವಾಗಿ ಮರೆಯಕ್ ಆಗದೆ ಇರೋ ದಿನ ಅಂತಾನೆ ಹೇಳ್ಬಹುದು ಅಕ್ಷಯ್.
0: ಒಂದು ಹೊಸ ಮೈಲಿಗಳನ್ನ ಸ್ಥಾಪನೆ ಮಾಡ್ತಾ ಇದೆ, ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ಸೊ ಯಾರಾದ್ರೂ ಹತ್ರ ಮಾತಾಡಿಸ್ಬೋದಾ ಮಧುವರಲ್ಲಿ, ಅಥವಾ ಲಿಸನರ್ಸ್ ಯಾರಿದ್ರೆ ಮಾತಾಡಿಸ್ಬೋದಾ?
1: ಸಾಕಷ್ಟು ಜನ ಇದಾರೆ. ಸೊ ಇಲ್ಲಿ ಸದ್ಯಕ್ಕೆ ಈಗ ನನ್ನ ಜೊತೆ ಇಲ್ಲಿ ತೇಜಾ ಇದ್ದಾಳೆ.
0: ಆರ್ ಜೆ ತೇಜಾ ಅವ್ರ ಜೊತೆ ನಾವು
1: ಆರ್ ಜೆ ತೇಜಾ ಕೂಡ ಮಾತಾಡ್ತಾ ಇದಾರೆ. ಹಲೋ,
0: ನಮಸ್ಕಾರ ಆರ್ಜಿ ತೇಜ್ ಅವರೇ, ಹೇಗಿದ್ದೀರಾ?
1: ವೆರಿ ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್,
1: ಜೋಶ್ಫುಲ್ ಮಾರ್ನಿಂಗ್ ಇವತ್ತು. ಯಾಕಂದ್ರೆ ಬೆಳಿಗ್ಗೆ ಎದ್ದೇಳದೆ ಒಂದೊಂದ್ಸರ್ತಿ ಕಷ್ಟ ಅನಿಸ್ತಿತ್ತು, ಆದ್ರೆ ಇವತ್ತು ವಾಕಥಾನ್ ಅಲ್ಲಿ ಇದೀವಿ. ಮೆಮೊರಬಲ್ ಅಂದ್ರೆ ಶರ್ಟ್ ಮತ್ತೆ ಕ್ಯಾಪ್, ಅಟ್ಲೀಸ್ಟ್ ಅದನ್ನ ಹೊಂದ್ಕೊಳಕಾದ್ರೂ ಬೇಗ ರಪ್ ರಪ್ ರಪ್ ಅಂತ ರೆಡಿ ಆಗಿ ಬಂದ್ಬಿಟ್ವಿ. ತುಂಬಾನೇ ಖುಷಿ ಆಗ್ತಾ ಇದೆ ಅಕ್ಷಯ್. ಇದೊಂದು ರನ್ನಿಂಗ್ ವಾತಾವರಣ ಶುರು ಆಗ್ಬಿಟ್ಟಿದೆ. ಆಮೇಲೆ ಆಕಾಶವಾಣಿ ಲೆಗಸಿಯ ಒಂದಷ್ಟು ಫೋಟೋಸ್ ಹಾಕಿದ್ದಾರೆ. ರಿಯಲಿ ಒಂಥರ ಟ್ರೀಟ್, ಕಣ್ಣಿಗೆ ನಿಜ ಟ್ರೀಟ್ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಮುಗಿ ಬಿದ್ದ್ಬಿಟ್ಟಿದ್ದಾರೆ.
0: 90 ಇಯರ್ಸ್ ನ ಹಂಗೆ ಸಡನ್ ಸಡನ್ ಆಗಿ ರೀಕಾಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ.
1: ಖಂಡಿತ, ಎಲ್ಲ ಇನ್ ಒನ್ ಫ್ರೇಮ್, ಪ್ರತಿಯೊಂದು ಹೆಜ್ಜೆನೂ ಒನ್ ಫ್ರೇಮ್ ಅಲ್ಲಿ ಹಾಕಿದ್ದಾರೆ. ಬಹುಶಃ ವಿತ್ ಇನ್ ಅ ವೈಲ್ ಇದು ಕೂಡ ನಮ್ಗೆ ಏನು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಲೈವ್ ಪಿಕ್ಚರ್ ಕೂಡ ಸಿಗಬಹುದು. ಸೊ ನಮ್ಮ ಪೇಜ್ ಎಲ್ಲಾನು ಕೂಡ ಫಾಲೋ ಮಾಡ್ತೀರಿ, ಖಂಡಿತ ಇದೊಂದು ಲೈವ್ ಪಿಕ್ಚರ್ ಖಂಡಿತ ಸಿಗತ್ತೆ. ಅಷ್ಟೇ,
0: ಹೆಂಗಿದೆ ಎನರ್ಜಿ ಹೆಂಗಿದೆ ಅಲ್ಲಿ?
1: ಇದಂತೂ ಎಂತ ವೈಬ್ ಅಂದ್ರೆ ಸಖತ್ತಾಗಿದೆ ವೈಬ್ ಮಾತ್ರ. ಯಾಕಂದ್ರೆ ಬರೀ ನಾವಿಲ್ ಕೆಲಸ ಮಾಡೋರಷ್ಟೇ ಅಲ್ಲ, ಎಲ್ಲಾ ಶ್ರೋತೃಗಳು ಬಹಳಷ್ಟು ಕಡೆ ಬೇರೆ ಬೇರೆ ಕಡೆಯಿಂದನು ತುಂಬಾ ದೂರದಿಂದನು ಕೂಡ ಬಂದು ಈ ಒಂದು ವಾಕಥಾನ್ ಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅಂಡ್ ಒನ್ ಮೋರ್ ಅಂತಂದ್ರೆ ಇನ್ನೊಂದ್ ಝೀಲ್ ಅಂತಂದ್ರೆ ಮಕ್ಕಳುಗಳು ಸಮ್ಮರ್ ಹಾಲಿಡೇಸ್ ಇದೀವಿ, ಇನ್ನೂ 10 ಗಂಟೆ ತನಕ ಹೊದ್ಕೊಂಡು ಮಲ್ಕೊಳ್ಳಲ್ಲ. ನಾವು ಆಚೆ ಬಂದ್ಬಿಟ್ಟು ನಾವು ವಾಕಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಆಕಾಶವಾಣಿ ಲೆಗಸಿನ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡೋದು ಅವರು.
0: ಖಂಡಿತ ಖಂಡಿತ, ಮಕ್ಕಳು ಪಾರ್ಟಿಸಿಪೇಷನ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಒಂದು ಆಕಾಶವಾಣಿ ಅಂದ್ರೆ ಏನು, ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಾದಾಗ ತುಂಬಾನೇ ಅದು ತುಂಬಾ ಒಳ್ಳೇದು ಅಂತ ನನಗೂ ಕೂಡ ಅನ್ಸುತ್ತೆ.
1: ನಿಜ ನಿಜ, ಸಕ್ಕ ಚೆನ್ನಾಗಿದೆ ಎನರ್ಜಿ. ವಿ ಆರ್ ಜಸ್ಟ್ ವೇಟಿಂಗ್ ಮೊತ್ತ ಮೊದಲನೇ
0: ಖಂಡಿತ. ನಾವೆಲ್ಲರೂ ಕೂಡ ನಿಮ್ ಜೊತೆಗೆ, ನಮ್ಮ ಲಿಸನರ್ಸ್ ಯಾರ್ಯಾರು ಬಂದಿಲ್ಲ ಅವರು ಕೂಡ

0: ನಮ್ ಜೊತೆ ಇದ್ದಾರೆ, ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಅವರು ಕೂಡ ನಮ್ ಜೊತೆಗೆ ಇದ್ದಾರೆ. ಎಸ್, ಮತ್ತೆ ಭೇಟಿ ಆಗ್ತೀನಿ, ಮತ್ತೆ ಮತ್ತೆ ನಿಮ್ ಜೊತೆ ಕನೆಕ್ಟ್ ಆಗ್ತೀನಿ. ಬೇಗ ಬೇಗ ಸ್ಟಾರ್ಟ್ ಮಾಡಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ತೇಜ.
0: ಎಸ್, ಖಂಡಿತ.
1: ಥ್ಯಾಂಕ್
0: ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್
1: ಬಾಯ್.
0: ಎಸ್, ನಾವು ಮಾತಾಡ್ತೀವಿ ಆರ್ ಜೆ ತೇಜಾ ಮತ್ತೆ ಆರ್ ಜೆ ಮಧು ಚೈತ್ರಾ ಅವ್ರ ಜೊತೆಗೆ. ವಾಗದಾನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಆಕಾಶವಾಣಿ ಬೆಂಗಳೂರು ಇಂದ. ಎಸ್, ನೀವು ಕೂಡ ಅಪ್ಡೇಟ್ಸ್ ನ ಕೇಳ್ತಾ ಇರ್ತೀರಾ 8 ಗಂಟೆ ತನಕನೂ ಕೂಡ. ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗಳಿಯ ಆರ್ ಜೆ ಅಕ್ಷಯ್ಯ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕವನ ಬಿಲ್ಲು. ನಾನಾಗ್ಲೇ ಹೇಳಿದ ಹಾಗೆ ವಾಕಥಾನ್ ಪ್ರಾರಂಭ ಆಗಿದೆ. 90ರ ಸಂಭ್ರಮ ಕಳೆಗಟ್ಟಿದೆ ಆಕಾಶವಾಣಿ ಅಂಗಳದಲ್ಲಿ. ಎಸ್ ನೀವು ಕೂಡ ಕೇಳ್ತಾ ಇರ್ತೀರ ಅಪ್ಡೇಟ್ಸ್ ಎಲ್ಲಿ ಹೋಗ್ತಾ ಇದೆ ವಾಕಥಾನ್ ಅನ್ನೋದ್ರ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಹಾಗೆ ಸಂದೇಶಗಳು ಕೂಡ ಬಂದು ತಲುಪ್ತಾ ಇದೆ ನಮ್ಮನ್ನ. 90 ವರ್ಷಗಳ ಸುದೀರ್ಘ ಪ್ರಯಾಣ ಶುಭವಾಗಲಿ ಅಂತೇಳಿ ಸಂದೇಶವನ್ನು ಕಳಿಸಿರುವುದು ಸುರೇಶ್ ಪಾಟೀಲ್ ವಿದ್ಯಾನಗರ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿರೋದು ನಾಗರತ್ನ ರಾಜಾಜಿ ನಗರದಿಂದ. ಹಾಗೆ ನೆಲ ರಾಮಮೂರ್ತಿ ವಿಜಯನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಭಾಗವಹಿಸೋದಕ್ಕೆ ಆಗಲಿಲ್ಲ ಕೆಲವೊಂದು ಕಾರಣಗಳಿಂದಾಗಿ ಅಂತ ಹೇಳ್ತಾ ಇದ್ದಾರೆ. ಎಸ್, ನೀವು ಕೂಡ ಕೇಳ್ತಾ ಇರ್ತೀರಾ ಆಕಾಶವಾಣಿನ. 90 ವರ್ಷದ ಈ ಸುದೀರ್ಘ ಪ್ರಯಾಣನ ಒಂದು ಸಲ ಮೆಲ್ಕ್ ಹಾಕೊಂಡು ಬರೋಣ. ಸೊ ಇಷ್ಟು ವರ್ಷದ ನಿಮ್ಮ ಈ ಪಯಣದಲ್ಲಿ ಅಥವಾ ಆಕಾಶವಾಣಿ ಜೊತೆಗಿನ ಈ ಪಯಣದಲ್ಲಿ ನೀವು ಕೇಳ್ತಾ ಇದ್ದಂತಹ ಕಾರ್ಯಕ್ರಮ ಯಾವುದು ಅಥವಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು ಅಂತ ಹೇಳಿ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9408091013 9409101013 ಗೆ ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಎಸ್, ನಿಮ್ಮ ಜೊತೆಗೆ ನಿಮ್ಮ ಆಕಾಶವಾಣಿ ಜೊತೆಗಿನ ನಂಟು ಹೇಗಿತ್ತು ನಮಗೆ ಬರೆದು ಕಳಿಸಿ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗಳಿಯ ಆರ್ಜೆ ಅಕ್ಷಯ. ವಾಕಥಾನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಆಕಾಶವಾಣಿ ಅಂಗಳದಿಂದ ಹೊರಡ್ತಾ ಇದೆ ವಾಕಥಾನ್. ನೀವು ಇಲ್ಲೆಲ್ಲ ಹತ್ತಿರದಲ್ಲಿದ್ದರೆ ದಯವಿಟ್ಟು ಬೇಗ ಭಾಗವಹಿಸಿ ವಾಕಥಾನ್ನಲ್ಲಿ.

ವೆಲ್ಕಮ್ ಬ್ಯಾಕ್ ಟು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ವಾಕಥಾನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆಕಾಶವಾಣಿಗೆ 90 ವರ್ಷ. ಆಕಾಶವಾಣಿ ಬೆಂಗಳೂರು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೆ 90 ವರ್ಷದ. ಈ ಸಂದರ್ಭದಲ್ಲಿ ವಾಕಥಾನ್ನ ಅರೇಂಜ್ ಮಾಡಿದ್ದೀವಿ. ಹಲವಾರು ಜನಗಳು ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಕಾಶವಾಣಿ ಸಿಬ್ಬಂದಿ ಅಷ್ಟೇ ಅಲ್ಲದೆ ಕೇಳುಗರು ಕೂಡ ನಮ್ಮ ಆಕಾಶವಾಣಿ ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ತಂದೆ ಕಾಲದಿಂದ ಕೇಳ್ತಾ ಇದ್ದೀವಿ. 2 ವರ್ಷದಿಂದ ನಿರಂತರವಾಗಿ ಮೆಸೇಜ್ ಕೂಡ ಮಾಡ್ತಾ ಇದ್ದೀವಿ. ಆರ್ಜೆಗಳ ಜೊತೆ ಮಾತಾಡೋ ಪ್ರೋಗ್ರಾಮ್ ತುಂಬ ಇಷ್ಟ ಆಗುತ್ತೆ. ಅವ್ರನ್ನ ನೋಡೇ ಇಲ್ಲ, ಧ್ವನಿ ಮಾತ್ರ ಕೇಳ್ತೀವಿ ಅಂತ. ಹೌದು, ಇದು ನಮ್ಮದು ಕೇವಲ ಶ್ರವಣ ಮಾಧ್ಯಮ ಆಗಿರೋದ್ರಿಂದ ನಮ್ಮ ನಿಮ್ಮ ಬಾಂಧವ್ಯ ಕೇವಲ ಧ್ವನಿ ಮೂಲಕ ಮಾತ್ರ ಇರುತ್ತೆ. ಹಾಗೆ ಸಂದೇಶವನ್ನು ಕಳಿಸಿರೋದು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ. ನಾನು ವಿದ್ಯಾರ್ಥಿ ಆಗಿದ್ದರಿಂದ ರೇಡಿಯೋವನ್ನು ಕೇಳ್ತಾ ಇದ್ದೀನಿ. ನಕ್ಷತ್ರ ವೀಕ್ಷಣೆ ಕಾರ್ಯಕ್ರಮ ವಿಜ್ಞಾನ ಪ್ರಶ್ನೋತ್ತರ ಈ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟು ಕೇಳ್ತಾ ಇದ್ದೆ ಮತ್ತು ಪತ್ರಗಳನ್ನು ಕೂಡ ಬರಿತಾ ಇದ್ದೆ. ಪ್ರಶ್ನೆ ಕೇಳ್ತಾ ಇದ್ದೆ, ಮೆಚ್ಚಿನ ಚಿತ್ರಗೀತೆಗಳಿಗೆ ಪೋಸ್ಟ್ ಕಾರ್ಡ್ನಲ್ಲಿ ಪತ್ರವನ್ನು ಬರಿತಾ ಇದ್ದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಷ್ಟೊಂದು ಚೆನ್ನಾಗಿತ್ತಲ್ಲ ಆ ಕಾಲ, ಪತ್ರಗಳನ್ನು ಬರೆಯುವುದು, ಆ ಮೂಲಕ ಸಂದೇಶವನ್ನು ರವಾನೆ ಮಾಡುವಂಥ ಕಾಲದಿಂದ ನೀವು ಕೇಳ್ತಾ ಇದ್ದೀರಾ, ಧನ್ಯವಾದಗಳು. ಹಾಗೆ ಸಂದೇಶ ಬಂದಿರೋದು ವೀರಪ್ಪ ಗುರಿಕಾರ್ ಮತ್ತು ಫ್ಯಾಮಿಲಿಯವರು ಗದಗ ಡಿಸ್ಟ್ರಿಕ್ಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಜೇಂದ್ರಗಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಫ್ಎಂ ರೈನ್ಬೋ ಆಲ್ ಪೀಪಲ್ ಗುಡ್ ಇನ್ಫಾರ್ಮೇಷನ್ನ ಕೊಡುತ್ತೆ, ಹಾಗೆ ಒಳ್ಳೆ ಸಾಂಗ್ನ ಪ್ಲೇ ಮಾಡುತ್ತೆ, 90 ವರ್ಷಕ್ಕೆ ಅಭಿನಂದನೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದಿರೋದು ನುಂಕಪ್ಪ ಕಾಂಬಳೆ ಮೊಣಕಾಲ್ಮೂರಿನಿಂದ, ಹಂಸರಾಗ ನನ್ನ ಬೆಸ್ಟ್ ಕಾರ್ಯಕ್ರಮ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕೇಳ್ತಾನೆ ಇರಿ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಎಸ್, ನೀವು ಕೂಡ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದಾಗಿತ್ತು, ನೀವು ಯಾವಾಗಿಂದ ಆಕಾಶವಾಣಿನ ಕೇಳ್ತಾ ಇದ್ರಿ ಅನ್ನೋದನ್ನ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9481013.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90 ವಸಂತ.

0: ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯಿತು 7:32:40 ಆಕಾಶವಾಣಿಗೆ 90. ಈ ಸುಸಂದರ್ಭದಲ್ಲಿ ನಡೀತಿರುವಂತಹ ವಾಕಥಾನ್ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ ಆಕಾಶವಾಣಿ ಅಂಗಳದಿಂದ. ಎಸ್, ಏನೇನು ನಡೀತಾ ಇದೆ ಅಪ್ಡೇಟ್ಸ್ ಕೇಳೋಣ. ನಮ್ಮ ಜೊತೆ ಇದ್ದಾರೆ ಆರ್ ಜೆ ಮುಕೇಶ್ ಲೈನಲ್ಲಿ. ಹಲೋ ಮುಕೇಶ್, ಕೇಳಿಸ್ತಾ ಇದೆಯಾ?
1: ಹಾಯ್
0: ಹಾಯ್ ಹಾಯ್, ಗುಡ್ ಮಾರ್ನಿಂಗ್.
1: ಶುಭೋದಯ.
0: ಶುಭೋದಯ ನಿಮಗೂ ಕೂಡ. ಹೇಗಿದೆ ಎನರ್ಜಿ?
1: ಎನರ್ಜಿ ಸಿಕ್ಕಾಪಟ್ಟೆ ಜೋರಾಗಿದೆ. ಹಾಗೆ ಎಲ್ಲರೂ ಈಗ ನಡೀತಾ ಇರುವಂತ ವಾಕಥಾನ್ ಆಕಾಶವಾಣಿ 90 ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ನಾವು ಜಸ್ಟ್ ಕಬ್ಬನ್ ಪಾರ್ಕ್ ಎಂಟರ್ ಆಗ್ತಾ ಇದ್ದೀವಿ. ನಮ್ ಜೊತೆ ಎಲ್ಲಾರು ಕೇಳಿದ ಬಂಧುಗಳಾಗಿರ್ಬೋದು, ಹಾಗೆ ಆಕಾಶವಾಣಿ ಪ್ರೀತಿ ಮಾಡ್ತಾ ಇರೋಂತ ಆಗಿರ್ಬೋದು, ಆರ್ ಜೆಗಳಾಗಿರ್ಬೋದು, ಎಲ್ಲ

0: ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಬಹಳ ಒಂದು ಉಲ್ಲಾಸ ಭರಿತ ಒಂದು ವಾತಾವರಣ ಎಲ್ಲಾ ಕಡೆ ಖಂಡಿತವಾಗ್ಲೂ ಇದೆ.
1: ಹೌದು ಹೌದು, ಕೇಳುಗರು ಕೂಡ ನಮ್ಮನ್ನ ಜೊತೆ ಆಗಿರೋದು.
0: ಒಂದೇ ಒಂದ್ ನಿಮಿಷ, ನಾನು ಇವಾಗ ಕೇಳುಗರ ಜೊತೆ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಇದ್ದಾರೆ ನನ್ನ ಜೊತೆ ನಿಮ್ಗೆ ತಿಳಿಸ್ಕೊಡ್ತೀನಿ.
1: ಓಕೆ
0: ಸರ್, ನಮಸ್ತೆ. ತಮ್ಮ ಹೆಸರು ಹೇಳಿ.
2: ನಾಗರಾಜ್ ಅಂತ, ನವೋದಯ ನಗರದಿಂದ ವಾಕತಾನಿಗೆ ಬಂದಿದ್ದೀನಿ, ಬಹಳ ಖುಷಿ ಆಗಿದ್ದೀನಿ.
1: ನಮಸ್ಕಾರ. ನಮಸ್ಕಾರ ನಾಗರಾಜ್ ಅವರೇ.
2: ನಮಸ್ಕಾರ ಸರ್.
1: ನಮಸ್ಕಾರ. ಸೊ ವಾಕಥಾನಲ್ಲಿ ಭಾಗವಹಿಸಿದೀರಾ, ಮೊದಲೇದಾಗಿ ನಿಮಗೆ ಅಭಿನಂದನೆಗಳು. ಹಾಗೆ ಹೇಗೆ ಅನಿಸ್ತಾ ಇದೆ ಈ ವಾಕಥಾನ್ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಆಕಾಶವಾಣಿಯಿಂದ?
2: ಸರ್, ಆಕಾಶವಾಣಿ ಅಂದ್ರೇನೆ ನಮ್ಗೆ ಹೃದಯಕ್ಕೆ ಹತ್ರವಾದಂತ ಒಂದು ಸಂಸ್ಥೆ, ಹಾಗಾಗಿ ಅದ್ರ ಜೊತೆ ಇರೋದಕ್ಕೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಬೆಳಿಗ್ಗೆ 6:30 ಅಲ್ಲ 5:30 ಕರೆದ್ರು ಬರ್ತಿದ್ವಿ, 6:30 ಬಂದಿದ್ವಿ. ಸೊ ದಟ್ ಇವಾಗ ವಾಕಥಾನ್ ನಡೀತಾ ಇದೆ.
1: ಖಂಡಿತ.
2: ನಮ್ ಜೊತೆ ಇನ್ನು ಹಲವಾರು ಲಿಸನರ್ಸ್ ಬಂದಿದ್ರೆ ಬಹಳ ಖುಷಿ ಆಗ್ತಿದೆ ಸರ್, ಅಷ್ಟಂತೂ ಹೇಳ್ಬೋದು. ಆಕಾಶವಾಣಿ ನಮ್ಮ ಹೆಮ್ಮೆ.
1: ಖಂಡಿತ ಖಂಡಿತ ಖಂಡಿತ ಖಂಡಿತ ನಾಗರಾಜ್ ಅವರೇ.
0: ಹಾಗೇನೆ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ, ಎಲ್ಲರ ಜೊತೆ ಒಂದೊಂದ್ಸತಿ ಹಾಯ್ ಹೇಳೋಣ.
1: ಓಕೆ ಓಕೆ.
2: ದಿಲೀಪ್ ಕಲ್ಯಾಣ್ಕರ್ ಹಿಯರ್ ಫ್ರಮ್
1: ಹಲೋ
2: ಮಾತಾಡ್ತಿರೋದು.
1: ಹಲೋ ಸರ್, ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ನೋಡಿ ಸರ್, ಇದ್ರ ಸಲವಾಗಿ ಬಂದಿದ್ವಿ ನೋಡಿ ಸರ್, 5:30 ಬಂದು ಕೂತಿದೀವಿ ಇಲ್ಲಿ.
1: ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮಂತ ನಿಮ್ಮ ಸಪೋರ್ಟ್ ಇಂದನೇ
3: ಆಕಾಶವಾಣಿ ನಿರಂತರ ಕೇಳುಗಳು.
1: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
3: ಮಂಡಿಕಲ್ ಕೃಪಾ ಅಂತ ಆಕಾಶವಾಣಿಯ ಕಾಯಂ ಶ್ರೋತೃ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಪಡ್ತೀವಿ.
1: ಹೌದು ಮೇಡಮ್, ಧನ್ಯವಾದಗಳು, ಧನ್ಯವಾದಗಳು. ಆಕಾಶವಾಣಿಯ ವಾಕಥಾನಲ್ಲಿ ಭಾಗವಹಿಸಿದೀರಾ, ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೇಡಮ್.
3: ನಮಸ್ತೆ ಸರ್, ನನ್ನ ಹೆಸರು ಜಗದಾಂಬಿಕಾ ಹಂಸವೇಣಿ ಅಂತ, ಮತ್ತೆ ಕರೇಂದ್ರ ಸರ್.
1: ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
4: ಹಾಯ್ ಸರ್, ನಮಸ್ತೆ. ಶಕುಂತಲಾ ಶಂಕರ್ ಮಂಡ್ಯ.
1: ಧನ್ಯವಾದಗಳು ಸರ್, ಧನ್ಯವಾದಗಳು.
4: ಕಾರ್ಯಕ್ರಮಕ್ಕೆ ಇವತ್ತು ನಾವು ಬರ್ಬೇಕು ಅಂತ ಅನ್ನಿಸ್ತು, ಖುಷಿ ಆಯ್ತು. ಅದಕ್ಕೆ ಮಂಡ್ಯದಿಂದ ಬಂದಿದ್ದೀವಿ.
1: ಮಂಡ್ಯದಿಂದ ಬೆಂಗಳೂರು ತನಕ ಬಂದಿದ್ದೀರಾ ಇವತ್ತು ನೀವು?
4: ಹೌದು ಸರ್.
1: ತುಂಬಾ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ಸೊ ಯಾವಾಗಿಂದ ಆಕಾಶವಾಣಿ ಜೊತೆ ನಿಮ್ಮ ಒಡನಾಟ?
4: ಥ್ಯಾಂಕ್ ಯು ಸರ್. ಚೆನ್ನಾಗಿದೆ
1: ಸರ್. ಓಕೆ ಓಕೆ ಸರ್, ಓಕೆ ಓಕೆ. ಹೀಗೆ ಇರಲಿ.
5: ಅಕ್ಷಯ್ ನಮಸ್ತೆ, ನಾನು ನಾಗರಾಜ್ ಶರ್ಮಾ ಅಂತ ಹೇಳ.
1: ನಮಸ್ತೆ ಸರ್.
5: 57 ವರ್ಷ, 57 ವರ್ಷದಿಂದ ನಾನು ರೇಡಿಯೋ ಕೇಳ್ತಾ ಇದ್ದೀನಿ.
1: ತುಂಬಾ ಹಿರಿಯ ಕೇಳುಗರು ನೀವು ನಮ್ಗೆ.
5: ಗುರುಕುಲ ಅಂತ ಭಾವಿಸಿದ್ದೀನಿ ಆಕಾಶವಾಣಿನ.
1: ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು.
0: ಹೀಗಿದೆ ಅಕ್ಷಯ್ ವಾತಾವರಣ, ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಅವರ ಒಂದು ಒಡನಾಟ ಎಲ್ಲವನ್ನ ಹಂಚ್ಕೊಳ್ತಾ ಇದ್ದಾರೆ. ಹೀಗೆ ಮತ್ತಷ್ಟು ಜನ ಇದ್ದಾರೆ, ಖಂಡಿತವಾಗ್ಲೂ ನಿಮ್ಗೆ ಅವರೆಲ್ಲರ ಅನುಭವನು ಸಿಗತ್ತೆ ಹಿಂಗೆ ಈ ಕಾರ್ಯಕ್ರಮದಲ್ಲಿ.
1: ಖಂಡಿತ. ಥ್ಯಾಂಕ್ ಯು ಮುಖೇಶ್, ಹೀಗೆ ನಡೀತಾ ಇರ್ಲಿ, ನಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಮುಖೇಶ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್, ಆರ್ ಜೆ ಮುಖೇಶ್ ಅವ್ರ ಜೊತೆ ಮಾತಾಡಿದ್ವಿ, ಹಾಗೆ ತುಂಬಾ ಲಿಸನರ್ಸ್ ಗಳು ಕೂಡ ನಮ್ ಜೊತೆ ಮಾತಾಡಿದ್ರು. ಸೊ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಸುಮಾರು ಜನ ಸಂದೇಶವನ್ನು ಕಳಿಸಿ ಅಯ್ಯೋ ನಾವು ಬರಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಬೇಜಾರನ್ನ ಮಾಡ್ಕೊಂಡಿದ್ರೆ, ಬೇಜಾರು ಮಾಡ್ಕೊಂಬೇಡಿ. ನೀವು ಅಲ್ಲಿಂದ ನೆಪ ಕೇಳಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕ್ಲಿ ಯಾರ್ಸ್.

ಕೇಳ್ತಾ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯ್ತು 7:41. ಎಸ್, ನಾವು ಇವತ್ತು ವಾಕಥಾನ್ ಬಗ್ಗೆ ಮಾತಾಡ್ತಾ ಇದೀವಿ. ಎಸ್, ವಾಕಥಾನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಪ್ಡೇಟ್ಸ್ ಗಳನ್ನ ಕೂಡ ಕೊಡ್ತಾ ಇದೀವಿ, ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪ್ತಾ ಇದೆ. ಶಾಂತರಾಮ್ ಜೋಗುಪಾಳಿ ಅಲ್ಸೂರ್ನಿಂದ ಸಂದೇಶವನ್ನ ಕೇಳಿಸಿ ಹೇಳ್ತಾ ಇದಾರೆ, ಇವತ್ತು ವಾಕಥಾನ್ ಇರೋದು ಗೊತ್ತೇ ಇರಲಿಲ್ಲ, ಇಲ್ಲಿ ತರ ಮಿಸ್ ಮಾಡದೆ ಬರ್ತಾ ಇದ್ದೆ ಅಂತ. ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಏನಾದರೂ ಅರೇಂಜ್ ಆದಾಗ ಖಂಡಿತವಾಗಿ ಬನ್ನಿ. ಹಾಗೆ ಇವತ್ತು ತುಂಬ ಬೇಜಾರಾಗ್ತಾ ಇದೆ, ಇಲ್ಲ ಗೊತ್ತಿರಲಿಲ್ಲ ಬರ್ತಾ ಇದ್ದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ನಿರ್ಮಲಾ ಇ ರಾವ್ ಜಿ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಆಕಾಶವಾಣಿ ಬಾಲ್ ಜಗತ್ ಕಾರ್ಯಕ್ರಮ, ಸುಂದರ ಸಂಗೀತದೊಂದಿಗೆ ಬಾಲ್ಯ ಕಳೆದು ಆಕಾಶವಾಣಿಯ ಮಧುರ ಕಾರ್ಯಕ್ರಮದ ಜೊತೆಯಲ್ಲಿ ವೃದ್ಧಾಪ್ಯದ ಸವಿಯಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು TRH ಪ್ರಕಾಶ್ ತುಮಕೂರಿನಿಂದ. ಇನ್ನೊಂದು ಸಂದೇಶ ಬಂದಿರೋದು ಎಂ ಗೋಪಾಲ್ಗೌಡ ಕೆಂಗನಕುಂಟೆ ಮಾಲತಹಳ್ಳಿ ಬೆಂಗಳೂರಿನಿಂದ. 50 ವರ್ಷದಿಂದ ಕೇಳ್ತಾ ಇದಾರಂತೆ ಇವರು, ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಸುಮಾರು 50 ವರ್ಷದಿಂದ ಆಲಿಸ್ತಾ ಇದ್ದೀನಿ, ಫಿಲ್ಮ್ ಟ್ರ್ಯಾಕ್ ಬರ್ತಾ ಇಲ್ಲ, ಅದು ನನ್ನ ನೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಉಮಾಶಂಕರ್ ಸಾಂಬಾ ಬೆಂಗಳೂರಿನಿಂದ. ಹಾಗೆ ಸಂದೇಶ ಬಂದಿರೋದು ನಂಜುಂಡ ಸ್ವಾಮಿ ಯಶವಂತಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. 2001 ನಾವು FM ರೈನ್ಬೋ ಕೇಳ್ತಾ ಇದ್ದೀವಿ, ಹಾಗೆ ಆಕಾಶವಾಣಿನ ಕೇಳ್ತಾ ಇದ್ದೀವಿ ಅಂತ ಹೇಳಿ ಕೇಳ್ತಾನೆ ಇರಿ, ಇದು ನಿಮ್ಮದೇ ಆಕಾಶವಾಣಿ. ನಂತರ ಸಂದೇಶವನ್ನು ಕಳಿಸಿರೋದು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಡ್ಲಿ ಮಳವಳ್ಳಿ ತಾಲೂಕಿನಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ವಾಕಥಾನ್ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಕಬ್ಬನ್ ಪಾರ್ಕ್ ಕಡೆಗೆ ನಡಿಗೆ, ನಮ್ಮ ನಡಿಗೆ ಪ್ರಾರಂಭ ಆಗಿದೆ. ಏನೆಲ್ಲ ಆಗಿದೆ ಅನ್ನೋದನ್ನ ಅಪ್ಡೇಟ್ಸ್ನ ಕೊಡ್ತೀನಿ ಈ ಒಂದು ಹಾಡಿನ ನಂತರ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಎಸ್ ಆಕಾಶವಾಣಿ ಬೆಂಗಳೂರು ಅಟ್ 90.93 ಸಂದರ್ಭದಲ್ಲಿ ನಮ್ಮ ಕೇಳುಗರು ಒಬ್ರು ಕರೆ ಮಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಹಲೋ ಸರ್, ನಮಸ್ತೆ.
1: ನಮಸ್ತೆ ಸರ್.
0: ಸರ್, ನಿಮ್ಮ ಹೆಸರು?
1: ರುದ್ರಪ್ಪಗೌಡ.
0: ಎಲ್ಲಿಂದ ಕಾಲ್ ಮಾಡಿದಿರಾ? ರಾಯಚೂರು ಜಿಲ್ಲೆಯಿಂದ ಕಾಲ್ ಮಾಡಿದಿರಾ? ಎಸ್, ಎಷ್ಟು ವರ್ಷದಿಂದ ಆಕಾಶವಾಣಿನ ಕೇಳ್ಕೊಂಡ್ ಬಂದಿದ್ದೀರಾ ರುದ್ರಪ್ಪ ಅವರೇ? 40 ವರ್ಷ ಆಯ್ತು ಆಕಾಶವಾಣಿ. ಎಸ್, ನೀವು ಕೇಳ್ತಾ ಇದ್ದಂತ ಒಂದು ಕಾರ್ಯಕ್ರಮ ಯಾವುದು ನಿಮ್ಗೆ ತುಂಬಾ ಇಷ್ಟ ಆಯ್ತುಪ್ಪ? ಈ ಕಾರ್ಯಕ್ರಮ ಯಾವ್ದನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ರ, ಅಥವಾ ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗಿತ್ತು? ಓಕೆ, ಸೊ ನಾಟಕಗಳನ್ನ ಕೇಳಿ ಬೆಳೆದಿರೋರು ನೀವು ಅವಾಗಿಂದ.
1: ಆಮೇಲೆ ರೇಡಿಯೋ ವಿಭಿನ್ನ ಕಾರ್ಯಕ್ರಮಗಳು ಬರ್ತವೆ, ಎಲ್ಲ ಕಾರ್ಯಕ್ರಮಗಳು ಹೆಚ್ಚಾಗಿ ಲೈಕ್ ಮಾಡ್ತಿರ್ತೀವಿ. ಭಾಳ ತುಂಬ ಸಂತೋಷ ಇವತ್ತು ಆಕಾಶವಾಣಿ ಭಾಳ ಭಾಳ ಸಂತೋಷದ ಸಂಗತಿ ಇದು. ಎಲ್ಲ ಕ್ಷೇತ್ರಗಳು ಬಂದು ಪಾಲಿಸಿ ಮಾಡಿ ಇದು ಮಾಡ್ತಾರೆ, ಭಾಳ ಸಂತೋಷ ಆಯ್ತು ಸರ್.

0: ಪಕ್ಕದಲ್ಲೇ ಇದ್ದಾರೆ ಸುಜಾತಾ, ಹೇಗಿದೆ ಈ ಒಂದು ವೈಭವದ ಸಂಭ್ರಮ?
1: ಸೂಪರ್ ಆಗಿದೆ. ಕಬ್ಬನ್ ಪಾರ್ಕ್ ಅಲ್ಲಿ ಕಲರವ ಅಂತ ಹೇಳ್ಬಹುದು.
2: ಆಕಾಶವಾಣಿ ಸ್ಟೈಲ್ ಅಲ್ಲಿ ಹೇಳ್ತಾ ಇದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ಕಲರವ. ಓಕೆ,
0: ಟಿ ಶರ್ಟ್ ಅಲ್ಲಿ ಕಲರವ. ಆಕಾಶವಾಣಿ ಲೋಗೋ ಕೂಡ ಬ್ಲೂ, ಮತ್ತೆ ನಾವು ಹಾಕೊಂಡಿರೋ ಟಿ ಶರ್ಟ್ ಅಲ್ಲಿ ಕೂಡ ಬ್ಲೂ, ಫುಲ್ ಜಗಮಗ ಅಂತ.
2: ಎಲ್ಲಿದೆ ಮಂಜುನಾಥ್ ಇವಾಗ ವಾಕಥಾನ್, ಯಾವ ಕಡೆ ಸಾಗ್ತಾ ಇದೆ, ಎಲ್ಲಿದೆ ಎಕ್ಸಾಕ್ಟ್ಲಿ ಇವಾಗ?
1: ಬಾಲಭವನದ ಗೇಟ್ ದಾಟಿ ಮುಂದೆ ಹೋಗ್ತಾ ಇದೀವಿ ನಾವು. ಬ್ಯಾಂಡ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಆಗಿದೆ, ನಮ್ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ನಮ್ಮ ಆಕಾಶವಾಣಿ ಅಫಿಷಿಯಲ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಆರ್ಜಿಗಳಿದ್ದಾರೆ, ಕೇಳುಗರು ಕೂಡ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರ ನಾವು ಆಕಾಶವಾಣಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಎಲ್ರು ಹೇಳ್ತಿರೋದು ಒಂದೇ ಧ್ವನಿ, ಆಕಾಶವಾಣಿ ದೇಶದ ವಾಣಿ ಅಂತ.
2: ಖಂಡಿತ ಖಂಡಿತ, ಆಕಾಶವಾಣಿಯ 90 ಇಯರ್ಸ್ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಹಾಗೆ
0: ನಮ್ಮ ಖಾಯಂ ಕೇಳಿದ್ರಾದಂತ ಮಂಡಿಕಲ್ ಕೃಪಾ ಅವರು ಕೂಡ ಪಕ್ಕದಲ್ಲೇ ಇದ್ದಾರೆ. ಮಂಡಿಕಲ್ ಕೃಪಾ ಅವರೇ
3: ನಮಸ್ಕಾರ. ಸರ್
2: ನಮಸ್ಕಾರ. ಮಂಡಿಕಲ್ ಕೃಪಾ ಅವರೇ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
2: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ವಾಕಥಾನ್ ಅಲ್ಲಿ ಭಾಗವಹಿಸಿದ್ರ ಹೇಗೆ ಅನಿಸ್ತಾ ಇದೆ?
3: ತುಂಬಾ ಖುಷಿ ಆಗ್ತಾ ಇದೆ. ಆಕಾಶವಾಣಿ ನಮ್ಮ ಜ್ಞಾನ ದೇಗುಲ, ನಮ್ಮ ಪಂಚ ಪ್ರಾಣ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ.
2: ಹೌದು ಹೌದು ಹೌದು,
3: ಜ್ಞಾನಾರ್ಜನೆ ತಿಳ್ಕೊಂಡಿದ್ವಿ ಇದರಿಂದ.
2: ಮಾಹಿತಿ ಮತ್ತೆ ಮನೋರಂಜನೆ, ಮಾಹಿತಿ ಮತ್ತೆ ಮನೋರಂಜನೆ ಎರಡು ಅಂದ್ರೆ ಅದು ಆಕಾಶವಾಣಿ ಅಲ್ವಾ?
3: ಖಂಡಿತ, ಎರಡು ಮಾತಿಲ್ಲ.
2: ಖಂಡಿತ ಖಂಡಿತ ಖಂಡಿತ ಕೃಪಾ ಅವರೇ, ಸೊ ನೀವು ಭಾಗವಹಿಸಿದ್ದು ತುಂಬಾನೇ ಖುಷಿ ಆಯ್ತು. ಆಕಾಶವಾಣಿ ಈ ಖುಷಿಯಲ್ಲಿ, ನಮ್ ಖುಷಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ನಿಮ್ಮಿಂದ ನಾವು, ನಮ್ಮಿಂದ ನೀವು ಅಂತ ನಾವೆಲ್ಲರೂ ಕೂಡ ಒಂದು ಕುಟುಂಬದ ತರ ಇಲ್ಲಿ ಭಾಗಿಯಾಗಿದ್ದೀವಿ. ತುಂಬಾನೇ ಧನ್ಯವಾದಗಳು
3: ನಿಮ್ಗೆ. ನಮ್ಗೆ ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದ ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿ ನಿಲಯಕ್ಕೆ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ತುಂಬಾ ಹೃದಯದ ಹೃತ್ಪೂರ್ವಕ ಧನ್ಯವಾದಗಳು.
2: ಧನ್ಯವಾದಗಳು ನಿಮ್ಗೂ ಕೂಡ, ಧನ್ಯವಾದಗಳು. ಸೊ ಹಾಗೆ ನಡೀತಾ ಇದೆ ವಾಕಥಾನ್. ಎಸ್ ಮಂಜುನಾಥ್, ಹಾಗೆ ನಾನು ಅಪ್ಡೇಟ್ಸ್ ಗಳನ್ನ ಕೇಳ್ತಾ ಇರ್ತೀನಿ, ನೀವು ಕೂಡ ಕೊಡ್ತಾ ಇರಿ ಏನೇನ್ ನಡೀತಾ ಇದೆ. ಮ್ಯೂಸಿಕಲಿ ಯಾರ್ಡ್ಸ್, ಎಸ್ ನಾವು ಕೇಳಿದ್ವಿ ಆರ್ ಜೆ ಮಂಜುನಾಥ್ ಜೊತೆ ಮಾತಾಡಿದ್ವಿ. ಎಸ್ ಈಗಾಗಲೇ ಬಾಲಭವನದ ಮುಂದೆ ಸಾಗ್ತಾ ಇದೆ ನಮ್ಮ ವಾಕಥಾನ್ ಪಯಣ ಅಂತ. ಎಸ್ ನೀವು ಕೂಡ ಅಲ್ಲೆಲ್ಲಾರಿದ್ರೆ ದಯವಿಟ್ಟು ಆಕಾಶವಾಣಿ ವಾಕಥಾನ್ಗೆ ಜಾಯ್ನ್ ಆಗಿ ಎಸ್ ಮಾತಾಡೋಣ, ಮಾತುಕತೆ ಮುಂದುವರಿಯುತ್ತೆ. ಒಂದು ಸಖತ್ತಾಗಿರೋ ಹಾಡನ್ನ ಕೇಳೋಣ, ನಂತರ ಮಾತಾಡೋಣ.

0: ಕೇಳ್ತಾ ಇದ್ರು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಎಸ್ ವಾಕಥಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ವಾಕಥಾನ್ ಎಲ್ಲಿ ಹೋಗಿದೆ, ಏನಾಗಿದೆ, ಏನಾದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋಕೆ ನಮ್ ಜೊತೆ ಲೈನ್ ಅಲ್ಲಿ ಇದಾರೆ ಆರ್ ಜಿ ರಮ್ಯಾ. ಹಲೋ ರಮ್ಯಾ, ಹೇಗಿದ್ದಾರೆ? ಎಲ್ಲರೂ ಕೂಡ ಇವತ್ತು ಜೋಶ್ ಅಲ್ಲಿ ಇದ್ರೆ
1: ಪ್ಲೇ ಮಾಡಿದ್ರಿ ನೀವು, ನಿಜವಾಗ್ಲೂ ಇದು ಉತ್ಸವ.
0: ಹೌದು, ಖಂಡಿತವಾಗಿ ಇವತ್ತು ಆಕಾಶವಾಣಿಯ ಉತ್ಸವ.
1: ಆಕಾಶವಾಣಿಗೆ ಖಂಡಿತವಾಗಿ ಕೂಡ ಆಕಾಶವಾಣಿ 90 ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಇಂಥದೊಂದು ವಾಕಥಾನ್ ಅಲ್ಲಿ ಭಾಗಿಯಾಗೋದಿದೆಯಲ್ಲ, ಬಹುಶಃ ನನ್ನ ಏದೋ ಸರಿನಲ್ಲೇ ಗೊತ್ತಾಗ್ತಾ ಇದೆ ಅನ್ಕೊಳ್ತೀನಿ. ಆ ಜೋಶು, ಆ ಖುಷಿ, ಇಲ್ಲಿರುವಂತ ಜನಸಾಗರ, ಅದ್ಭುತ, ಬಹುಶಃ ಪದಗಳು ಸಿಗ್ತಾ ಇಲ್ಲ ನನಗೆ ವರ್ಣಿಸೋದಕ್ಕೆ. ಎಷ್ಟು ಜನ ಕೇಳಿದ್ರು ಪ್ರೀತಿಯಿಂದ ಬಂದಿದ್ದಾರೆ, ಅದ್ರ ಜೊತೆಗೆ ಸಾರ್ವಜನಿಕರು, ಹಿರಿಯ ನಾಗರಿಕರು ನಮ್ ಜೊತೆಯಾಗಿದ್ದಾರೆ. ಅದೆಲ್ಲದಕ್ಕಿಂತ ನಮ್ಮ ಆಕಾಶವಾಣಿ ಸಿಬ್ಬಂದಿ ಬಳಗ ಏನಿದೆ, ಅತಿ ದೊಡ್ಡ ಮಟ್ಟಕ್ಕೆ ಒಂದೇ ದಿನ ಎಲ್ಲರನ್ನ ಕಣ್ತುಂಬಿಕೊಳ್ತಾ ಇದೀವಿ.
0: ಟೋಟಲ್ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆದಂಗ ಆಗಿಬಿಟ್ಟಿದೆ ಇವತ್ತು.
1: ಖಂಡಿತ, ಇದೆಂಗ ಗೊತ್ತಾ, ಟಿಫನ್ ಇಲ್ಲ, ಊಟ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಆದ್ರೆ ಭೂರಿ ಭೋಜನ, ಆ ರೀತಿ ಭೋಜನನ ಇಲ್ಲಿ ನಮ್ಗೆ ಉಣಬಡಿಸ್ತಾ ಇದಾರೆ. ಅದೊಂದ್ ರೀತಿ ಪ್ರೀತಿ, ಹೆಮ್ಮೆ, ಗೌರವ ಎಲ್ಲದರ ಸಂಕೇತವಾಗಿ ಈ ಒಂದು ವಾಕಥಾನ್ ನಡೀತಾ ಇರುವಂತದ್ದು ಆಕಾಶವಾಣಿಗೆ. ಜಸ್ಟ್ ನಾವು ಆಕಾಶವಾಣಿಯಿಂದ ಹೊರಟಿದ್ವಿ. ಈಗ ಸದ್ಯಕ್ಕೆ ಎಲ್ಲಿದೆ ನಮ್ಮ ವಾಕಥಾನ್ ಅಂತ ಹೇಳಿದ್ರೆ, ಇನ್ ಕೇಸ್ ಯಾರಾದ್ರೂ ಮಧ್ಯದಲ್ಲಿ ಇವರು ಬಂದು ಕೂಡ ಜಾಯ್ನ್ ಆಗ್ಬಹುದು ನಮ್ಗೀಗ, ಈಗಷ್ಟೇ ನಾವು ಕಬ್ಬನ್ ಪಾರ್ಕ್ ನಿಂದ ಎಕ್ಸಿಟ್ ಆಗ್ತಾ ಇದೀವಿ.
0: ಓಕೆ, ವಾಪಸ್ ಬರ್ತಾ ಇದೆ ಹಾಗಾದ್ರೆ ವಾಕಥಾನ್, ವಾಪಸ್ ಆಕಾಶವಾಣಿ ಕಡೆಗೆ ಬರ್ತಾ ಇದೆ. ಓಕೆ, ಸೊ ಕಬ್ಬನ್ ಪಾರ್ಕ್ ಇಂದ ಎಕ್ಸಿಟ್ ಆಗಿ ಆಕಾಶವಾಣಿ ಕಡೆಗೆ ಬರ್ತಾ ಇದೆ. ಯಾರಾದ್ರೂ ಜಾಯ್ನ್ ಆಗಿದ್ರೆ ಬೇಗ ಬೇಗ ಜಾಯ್ನ್ ಆಗಿ
1: ಆಗ್ಬಹುದು. ಈಗ ನಾನ್ ಮಾತ್ರ ಇದ್ರ ವರ್ಣನೆ ಕೊಡೋದು ಹೇಗೆ, ಸಚಿನ್ ಬನವಾಸಿ ಕೂಡ ನನ್ನ ಜೊತೆಲ್ಲೇ ಇದ್ದಾರೆ, ಸೊ ನಾನ್ ಅವನು ಕೂಡ ಮಾತಾಡಿಸ್ತೀನಿ.
0: ಖಂಡಿತ ಖಂಡಿತ.
2: ಹಲೋ
0: ಸಚಿನ್, ಹೇಗಿದ್ರ?
2: ಓ, ಸೂಪರ್ ಆಗಿದ್ದೀವಿ. ಕಂಗೊಳಿಸ್ತಾ ಇದೀವಿ ಆಕಾಶವಾಣಿ ಎಲ್ಲ ಸಿಬ್ಬಂದಿಗಳು ಜೊತೆಗೆ ಆರ್ಜೆಗಳು ಎಲ್ಲ ಸೇರ್ಕೊಂಡು.
0: ಸೊ ಈ ಒಂದು ಏರಿಯಾ ಇವತ್ತು ಫುಲ್ ಆಕಾಶವಾಣಿ ಜನರಿಂದ ತುಂಬ ಹೋಗ್ಬಿಟ್ಟಿದೆ ಇವತ್ತು ಕಬ್ಬನ್ ಪಾರ್ಕ್.
2: ಆಮೇಲೆ ನಮ್ಮ ಜಯಘೋಷಗಳು, ಅವಕಾಶಗಳ ವಾಣಿ ಆಕಾಶವಾಣಿ, ಜನವಾಣಿ ಆಕಾಶವಾಣಿ, ಈ ರೀತಿಯಾಗಿ ಸಾಗ್ತಾ ಇದೆ. ನಾವು ಈಗ ವಿಧಾನಸೌಧ ಎದುರುಗಡೆ ಬಂದ್ ನಿಂತಿದೀವಿ.
0: ಓಕೆ,
2: ಈಗ ನಡೀತಾ
0: ಇದೆ ವಾತಾವರಣ.
2: ವಾತಾವರಣ ತುಂಬಾ ತಂಪಾಗಿದೆ, ಅದೊಂದು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಬಿರು ಬೇಸಿಗೆಯಲ್ಲಿ ಬೆಂಗಳೂರು ಸುಟ್ಟು ಹೋಗ್ತಾ ಇತ್ತು, ಆದ್ರೆ ಈಗ ಸ್ವಲ್ಪ ಒಂದ್ ಲೆವೆಲ್ ಬಂದ್ ನಿಂತ್ಕೊಂಡಿದೆ. ಇಂತ ಒಂದ್ ತಂಪ ಹೊತ್ತಲ್ಲಿ ನಾವು ವಾಕ್ತಾನ್ ಮಾಡ್ತಾ ಇರುವಂತದ್ದು ಮತ್ತಷ್ಟು ಖುಷಿ. ಅಂಡ್ ತುಂಬಾ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಪ್ಪ ಅಂತಂದ್ರೆ, ನಮ್ಮ ಲಿಸನರ್ಸ್ ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅದು ಬಹಳ ಖುಷಿಯಾದಂತಹ ವಿಚಾರ, ಯಾಕಂದ್ರೆ ಅವ್ರಿಗೂ ಕೂಡ ನಮ್ಮ ಆಕಾಶವಾಣಿ ಅನ್ನುವಂತಹ ಒಂದು ಆತ್ಮೀಯತೆ, ಅಭಿಮಾನ ಇದೆಯಲ್ಲ,
0: ಖಂಡಿತ
2: ಅದನ್ನ ಯಾವತ್ತೂ ಸಹ ಮರೆಯೋದಕ್ಕೆ ಆಗೋದಿಲ್ಲ.
0: ಖಂಡಿತ,
2: ಅದಕ್ಕೆ ನಾನು ಈ ಪರವಾಗಿ ನಮ್ಮ ಆಕಾಶವಾಣಿ ಪರವಾಗಿ ಎಲ್ಲ ಕೇಳುಗರಂತಕ್ಕೆ, ವಿಶೇಷವಾಗಿ ಕೇಳುಗರಂತಕ್ಕೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಿರಲ್ಲ, ಇನ್ನೊಂದು 5 ನಿಮಿಷದಲ್ಲಿ ಮತ್ತೆ ನಾವು ಆಕಾಶವಾಣಿ ಪ್ರೆಮಿಸಸ್ ಬರ್ತಾ ಇದೀವಿ.
0: ಓಕೆ,
2: ಇನ್ನೇನು ಮುಗಿತಾ ಇದೆ. ಸೊ ಪ್ರೌಡ್ಲಿ ಫಿನಿಶರ್ ಅನ್ನುವಂತ ಒಂದು ಸೆಲ್ಫಿ ಬೋರ್ಡ್ ನಲ್ಲಿ ಸೆಲ್ಫಿ ತಗೊಳೋದಕ್ಕೆ ನಾವು ರೆಡಿ ಆಗಿದ್ದೀವಿ.
0: ಎಲ್ಲಾ ಸೆಲ್ಫಿ ತಕೊಂಡು ಫೋಟೋ ತಕೊಂಡು ಪೋಸ್ಟ್ ಮಾಡ್ತಾ ಇದ್ರ, ಎಂಜಾಯ್ ಮಾಡ್ತಾ ಇದ್ರೆ ಎಲ್ಲರೂ ಖಂಡಿತವಾಗಿ. ಆಕಾಶವಾಣಿಯ ಸಿಬ್ಬಂದಿ ಆಗಿರ್ಬೋದು, ಕೇಳುಗರಾಗಿರ್ಬೋದು, ಎಲ್ಲ ಎನರ್ಜೆಟಿಕ್, ಕಂಪ್ಲೀಟ್ ಆಗಿ ಎನರ್ಜಿ ಫುಲ್ ಪ್ಯಾಕ್ ಆಗಿದೆ ಅಂತ ಹೇಳ್ಬೋದಲ್ವಾ?
2: ಖಂಡಿತ ಖಂಡಿತ.
0: ಸೊ ಬೇರೆ ಮತ್ತೆ ಯಾರಾದ್ರೂ ಸಿಗ್ಬೋದಾ ಮಾತಾಡೋದಕ್ಕೆ ಇವಾಗ?
2: ಖಂಡಿತವಾಗ್ಲೂ ಸಿಗ್ತಾರೆ. ಭವ್ಯೇಶ್ ಅವರು ಇದಾರೆ, ಅವ್ರು ಮಾತಾಡ್ತಾರೆ. ಸೊ ಅವ್ರ ಬಾಯಲ್ಲಿ ನಮ್ಮ ಈ ವಾಕಥಾನ್ ಯಾವ ರೀತಿಯಾಗಿ ಮೂಡಿ ಬರ್ತದೆ ಅಂತ ವರ್ಣನೆ.
0: ಖಂಡಿತವಾಗಿ
1: ವಾಕಥಾನ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಜಾಯ್ನ್ ಆಗಿದ್ರೆ ಇನ್ನೂ
0: ತುಂಬಾ ಜನ ಲಿಸನರ್ಸ್ ಇಲ್ಲಿ ಮೆಸೇಜ್ ಗಳು ಕಳಿಸ್ತಾ ಇದ್ರೆ, ಅಯ್ಯೋ ನಮಗ್ ಮಿಸ್ ಆಗೋಯ್ತು ಅಂತ.
1: ಹೌದೌದೌದು, ಜನ ಜಾಯ್ನ್ ಆಗ್ಬೋದಿತ್ತು, ಅದ್ರೂ ತುಂಬಾ ಚೆನ್ನಾಗಿ ನಡೀತಾ ಇದೆ.
0: ನೀವು ಜಾಯ್ನ್ ಆಗಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರ ಅಲ್ಲಿ?
1: ಎಂಜಾಯ್ ಮಾಡ್ತಿದೀವಿ, ತುಂಬಾ ಎಂಜಾಯ್ ಮಾಡ್ತಿದೀವಿ. ವಿಧಾನಸೌಧ ಮುಂದೆ ಪಾಸ್ ಆಗ್ತಾ ಇದೀವಿ, ಜಾಯ್ನ್ ಆಗ್ಬೋದು.
0: ಓಕೆ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇನ್ನು ವಾಕಥಾನ್ ಬಗ್ಗೆ ಮಾಹಿತಿಯನ್ನ ಮತ್ತೆ ಮತ್ತೆ ನೀಡ್ತಾ ಇರ್ತೀನಿ. ಹೀಗೆ ಕೇಳ್ತಾನೆ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
5: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು ಕೇಳ್ತಾ ಇದ್ದೀರಾ. ಆಕಾಶವಾಣಿಯ 90 ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿಯಿಂದ ವಾಕಥಾನ್ ಆಲ್ರೆಡಿ ಹೊರಟಾಗಿದೆ. ಏನಾಗ್ತಾ ಇದೆ ವಾಕಥಾನ್ ಅಲ್ಲಿ, ಅಪ್ಡೇಟ್ಸ್ ಕೇಳೋಣ. ನಮ್ ಜೊತೆ ಲೈನ್ ಅಲ್ಲಿದ್ದಾರೆ ಆರ್ ಜೆ ಪ್ರಶಾಂತ್. ಹಲೋ
6: ಹಲೋ
5: ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ.
6: ನಮಸ್ತೆ.
5: ಸೊ ಹೇಗಿದ್ದೀರಾ, ಹೇಗ್ ನಡೀತಾ ಇದೆ ವಾಕಥಾನ್?
6: ವಾಕಥಾನ್ ಅಲ್ಲಿ ನಮ್ಮ ಆಕಾಶವಾಣಿಯ ಒಂದು ವಾಕಥಾನ್ ಅಲ್ಲಿ ನಾವು ಎಂಜಾಯ್ ಮಾಡ್ತಾ ಇದೀವಿ. ಅಂದ್ರೆ ವಾಕಥಾನ್ ಶುರುವಾಯ್ತು. ಆಕ್ಚುಲಿ ಅಂತಂದ್ರೆ ಇದು ಸಂಭ್ರಮ ಯಾವ ತರ ಇದೆ ಅಂತಂದ್ರೆ, ಬರೀ ನಮ್ ಸ್ಟಾಫ್ ಅಲ್ಲ, ನಮ್ಮ ಆರ್ಜೆಗಳು ಮಾತ್ರ ಅಲ್ಲ, ಫ್ಯಾಮಿಲಿ ಇರ್ಬೋದು, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ.
5: ಅವ್ರು
6: ಕೂಡ ವಾಕಥಾನ್ ಅಲ್ಲಿ ಭಾಗವಹಿಸಿದ್ದಾರೆ. ಜೊತೆಯಲ್ಲಿ ನಾವು ಕಬ್ಬನ್ ಪಾರ್ಕ್ ಅಲ್ಲಿ ಎಲ್ಲ ಹೋದಾಗ ಅಲ್ಲಿರೋ ಪಬ್ಲಿಕ್ ಕೂಡ ನಮ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ರು. ಡಿಫ್ರೆಂಟ್ ಆಗಿರೋಂತ ಒಂದು ಫೀಲ್, ಡಿಫ್ರೆಂಟ್ ಆಗಿರೋಂತ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ವಾಕಥಾನ್ ಅಲ್ಲಿ ನಮ್ಮ ಆಕಾಶವಾಣಿ 90 ಸಂಭ್ರಮದಲ್ಲಿ
5: ಒಂಥರ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗ ಆಗ್ತಾ ಇದೆ ಇವತ್ತು ಅಂತ ಹೇಳ್ಬೋದಲ್ವಾ?
6: ಎಕ್ಸಾಕ್ಟ್ಲಿ,
5: ಎಲ್ಲರೂ ಸೇರ್ಕೊಂಡು ಒಂದ್ ಕಡೆ ಸೇರ್ಕೊಂಡು ಒಂಥರ ನಿಜವಾಗ್ಲೂ ಹಬ್ಬದ ವಾತಾವರಣ ಬಂದಿದೆ ಅಂತ ಹೇಳ್ಬೋದು. ಹೌದು, ಖಂಡಿತ. ಎಲ್ಲಿದೆ ಪ್ರಶಾಂತ್ ಅವ್ರೆ ಇವಾಗ ವಾಕಥಾನ್? ಆಕ್ಚುಲಿ ಎಕ್ಸಾಕ್ಟ್ಲಿ ಎಲ್ಲಿದೆ ಇವಾಗ?
6: ಈಗ ನಾವು ವಿಧಾನಸೌಧ ದಾಟಿ ಮುಖ್ಯ ರಸ್ತೆಯಲ್ಲಿ ದಾಟಿ ಟುವರ್ಡ್ಸ್ ಆಕಾಶವಾಣಿ ಬರ್ತಾ ಇದೀವಿ. ಕ್ಷಣಗಳಲ್ಲಿ ನಾವು ಆಕಾಶವಾಣಿಗೆ ವಾಪಸ್ ಬರಲಿದ್ದೀವಿ.
5: ಸೊ ಕೆಲವೇ ಕ್ಷಣಗಳಲ್ಲಿ ವಾಕಥಾನ್ ಮತ್ತೆ ಆಕಾಶವಾಣಿಗೆ ಬರ್ತಾ ಇದೆ. ಸೊ ಒಂಥರ ಸೆಲೆಬ್ರೇಷನ್ ನಡೀತಾ ಇದೆ ಆಕಾಶವಾಣಿಯ ವಾಕಥಾನ್ ಅಲ್ಲಿ ಅಂತ ಹೇಳ್ಬೋದು.
6: ಹೌದು, ಇನ್ನೇನು ಆಕಾಶವಾಣಿ ರೀಚ್ ಆಗ್ತಿವಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
5: ಖಂಡಿತ
6: ಡಿಫ್ರೆಂಟ್ ಆಗಿತ್ತು. ಆಮೇಲೆ ಇನ್ನು ಅದೇ ಎನರ್ಜಿ ಇದೆ, ಹೊರಟಾಗ ಏನ್ ಎನರ್ಜಿ ಇತ್ತು ಅದೇ ಎನರ್ಜಿನ ಎಲ್ಲರೂ ಮೇಂಟೈನ್ ಮಾಡಿದ್ದಾರೆ. ಅದು ನಮ್ಮ ಆಕಾಶವಾಣಿಯ ಒಂದು ಎನರ್ಜಿ, ಒಂದು ಹುರುಪು ಅಂದ್ರೆ.
5: ಹೌದು, ಎಲ್ಲಾ ವರ್ಗದ ಜನರು ಭಾಗವಹಿಸಿರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ಹಿರಿಯರು ತನಕನು ಕೂಡ ಇವತ್ತು ಭಾಗವಹಿಸಿದ್ರು. ತುಂಬಾ ವಿಶೇಷವಾಗಿತ್ತು ಇವತ್ತಿನ ವಾಕಥಾನ್ ಅಲ್ಲಿ. ನಾನು ಅದನ್ನ ಕೇಳ್ಪಟ್ಟೆ, ತುಂಬಾ ಏಜ್ ಆದವರು ಕೂಡ ಇದಾರೆ, ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದಾರೆ ಅನ್ನೋದು.
6: ಹೌದು ಹೌದು. ಆಮೇಲೆ ಇಲ್ಲಿ ಇವಾಗ ಎಲ್ಲ ಆಫೀಸ್ ಹೋಗ್ತಿರೋ ಎಲ್ಲ ಜನರಲ್ ಪಬ್ಲಿಕ್ ಕೂಡ ನಮ್ಮ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಿದ್ದಾರೆ. ಒಂದು ನಮ್ಮ ಆಕಾಶವಾಣಿ ಅದು ಒಂದು ಹೆಮ್ಮೆ.
5: ಹೌದು, ಖಂಡಿತ
6: ಬೆಳೆದಿರುವಂತದ್ದು ಬಹಳಷ್ಟು ಹೆಮ್ಮೆ ಆಗತ್ತೆ.
5: ಖಂಡಿತ,
6: ಒಂದು ಸಂಸ್ಥೆ ಜೊತೆ ನಾವು ಬೆಳೆಯೋದಕ್ಕೆ, ನಮ್ ಜೊತೆ ಸಂಸ್ಥೆ ಜೊತೆ ನಾವು ನಿರಂತರ ಬೆಳವಣಿಗೆ ನಮ್ಮಲ್ಲಿ ಇದ್ದೇ ಇರುತ್ತೆ.
5: ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಕಾಶ್ ಅವರೇ ನಿಮ್ಮ ಮಾಹಿತಿಗಾಗಿ. ಮತ್ತೆ ಮತ್ತೆ ನಾನು ಕೇಳ್ತಾ ಇರ್ತೀನಿ, ಅಪ್ಡೇಟ್ಸ್ ಕೊಡ್ತಾ ಇರಿ ನೀವು ಕೂಡ. ಎಸ್, ನಾವು ಆರ್ ಜೆ ಪ್ರಶಾಂತ್ ಅವ್ರ ಜೊತೆ ಮಾತಾಡಿದ್ವಿ. ವಾಕತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಅಂಗಳಕ್ಕೆ ಬಂದು ತಲುಪ್ತಾ ಇದೆ. ಸೊ ಕೇಳ್ತಾ ಇರಿ, ಈ ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ನಿಮ್ಮದೇ ನೆಚ್ಚಿನ ರೇಡಿಯೋ ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.
0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃ

0: ಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಪೂರಣ,
0: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
1: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ.
3: ಸಮಯ ಆಗ್ತದೆ 8:15. ಇನ್ನು ಮುಂದೆ ಇಂಗ್ಲಿಷ್ ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯ್ತು 8:38 ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಎಸ್, ಬೆಳಗ್ಗೆಯಿಂದ ನಾವು ವಾಕಥಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಕಾಶವಾಣಿ 90 ವರ್ಷದ ಈ ಸುಸಂದರ್ಭದಲ್ಲಿ ವಾಕಥಾನ್ ಅನ್ನು ಅರೇಂಜ್ ಮಾಡಲಾಗಿತ್ತು. ಬೆಂಗಳೂರಿನಿಂದ ಆಕಾಶವಾಣಿ ಕೇಂದ್ರದಿಂದ ಕಬ್ಬನ್ ಪಾರ್ಕ್ ವರೆಗೆ ಹೋಗಿ ಕಬ್ಬನ್ ಪಾರ್ಕ್ ಇಂದ ಈಗ ವಾಪಸ್ ಆಲ್ರೆಡಿ ಬಂದಾಗಿದೆ. ವಾಕಥಾನ್ ಕೂಡ ಮುಗಿದು ಹೋಗಿದೆ. 90 ವರ್ಷದ ಈ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ವಾಕಥಾನ್ ಅಲ್ಲಿ ಭಾಗವಹಿಸಿದಂತಹ ಆರ್ ಜೆ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಎಸ್, ವಿಜಯಲಕ್ಷ್ಮಿ ಅವರೇ ನಮಸ್ಕಾರ.
1: ನಮಸ್ಕಾರ. ಹಲೋ ಕರ್ನಾಟಕ, ನಮಸ್ಕಾರ ಕರ್ನಾಟಕ, ನಮಸ್ಕಾರ ಅಕ್ಷಯ್.
0: ನಮಸ್ಕಾರ ನಿಮಗೂ ಕೂಡ.
1: ಥ್ಯಾಂಕ್ ಯು.
0: ಸೊ ವಾಕಥಾನ್ ಅಲ್ಲಿ ಹೋಗಿದ್ರಿ, ಹೇಗಿತ್ತು ವಾಕಥಾನ್ ಅಲ್ಲಿ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ, ನಮ್ಮ ಕೇಳಗರ ಜೊತೆ ಹಂಚ್ಕೊಳ್ಳಿ.
1: ಓಕೆ, ಇದೊಂದು ರೀತಿ ವಿಷಯ ಸಂಹಾರ ಅಂತ ಮಾಡಿಬಿಡ್ತೀನಿ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಇವತ್ತು ವಾಕಥಾನ್ ಆಗಿರತ್ತೆ, ಸಿದ್ಧವಿರುತ್ತೆ ಅಂತ ಹೇಳಿದರು. ಒಂದು ಲಿಂಕ್ ಕಳಿಸಿದ್ರು ರಿಜಿಸ್ಟ್ರೇಷನ್ ಆಗಲಿಕ್ಕೆ, ಅದರ ಮೂಲಕ ಎಲ್ಲರೂ ಕೂಡ ರಿಜಿಸ್ಟರ್ ಆಗಿದ್ವಿ. ಬೆಳಗ್ಗೆ 6:00 ಇಲ್ಲಿ ಬಂದು ನಾವೆಲ್ಲರೂ ಕೂಡ ಒಂದು ಟೀ ಶರ್ಟ್ ಒಂದು ಕ್ಯಾಪ್ ಅನ್ನು ಧರಿಸಿದ್ವಿ. ಆ ನಂತರ ನಮ್ಮ ಆಕಾಶವಾಣಿ ಕೇಂದ್ರದಿಂದ ಏನು ವಾಕಥಾನ್ ಶುರುವಾಯಿತು. ತದನಂತರ ನಾವೆಲ್ಲರೂ ಕೂಡ ಕಬ್ಬನ್ ಪಾರ್ಕ್ ಒಳಗೆ ಹೋಗಿ ಮತ್ತೆ ಅದನ್ನ ಬಳಸಿ ವಿಧಾನಸೌಧ ಮುಂದೆ ಮತ್ತೆ ನಾವು ಈಗ ನಮ್ಮ ಸ್ಟುಡಿಯೋವನ್ನ ಆಕಾಶವಾಣಿಯನ್ನ ಸೇರಿದ್ದೀವಿ. ಸುಮಾರು 1 ಗಂಟೆ ಅವಧಿಯ ವಾಕಥಾನ್ ಇದಾಗಿತ್ತು. ಅಲ್ಲಿ ತುಂಬಾ ನಮಗೆ ವಿಶೇಷ ಅನಿಸಿದೆ ಏನಂದ್ರೆ, ಒಂದಷ್ಟು ಅತಿಥಿಗಳು ಅನಿಲ್ ಜತ್ಕರ್ ಅವರು ಬಂದಿದ್ರು, ಮತ್ತೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು, ಸುಕುಮಾರ್ ಕುಮಾರ್ ಅವರು, ತುಂಬಾ ಕ್ರಿಕೆಟ್ ಅನ್ನು ಇಷ್ಟಪಡುವಂತಹ ಅಭಿಮಾನಿ ಸೇರಿದಂತೆ ಅನೇಕ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ವಾಕಥಾನ್ ಇನಾಗ್ರೇಷನ್ಗೆ. ಜೊತೆಗೆ ನಮ್ಮ ಕೇಳುಗರೇನಿದ್ದಾರೆ, ಆಕಾಶವಾಣಿನ ಕೇಳುವಂತಹ ಅನೇಕ ಕೇಳುಗರು ನಮ್ಮ ಜೊತೆಯಾಗಿದ್ರು. ಅವರೆಲ್ಲ ನಮ್ಮನ್ನ ಬಂದು ಮಾತನಾಡಿಸ್ತಾರೆ, ನಿಮ್ ಶೋ ಕೇಳ್ತೀವಿ, ನೀವು ಆರ್ ಜೆ ಇವ್ರ, ನೀವು ಆರ್ ಜೆ ಇವ್ರ ಅಂತ ಹೇಳಿ ಅವ್ರ ಮಾತುಗಳನ್ನ ಕೇಳಿ ಜೊತೆಗೆ ಅವ್ರನ್ನ ಖುದ್ದು ನೋಡಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬರೀ ನಾವು ಆನರಲ್ಲಿ ಮಾತಾಡ್ತಾ ಇರ್ತೀವಿ, ನಮ್ಮ ಧ್ವನಿಯನ್ನ ಅವ್ರು ಕೇಳ್ತಿರ್ತಾರೆ, ಅವ್ರ ಹೆಸರುಗಳನ್ನ ನಾವು ಓದ್ತಿರ್ತೀವಿ. ಬಟ್ ಇವತ್ ಅವ್ರನ್ನ ನೋಡಿದ್ದು ನಮಗೆ ಖುಷಿ ಆಯ್ತು, ನಮ್ಮನ್ನ ನೋಡಿದ ಅವ್ರಿಗೂ ಖುಷಿ ಆಗಿದೆ ಅಂತ ಭಾವಿಸ್ತೀವಿ. ಇವಾಗ ಸ್ಟುಡಿಯೋಗೆ ಬಂದಿದೀವಿ, ಎಲ್ಲರಿಗೂ ಭಾಗವಹಿಸಿದವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನೋಡೋದಕ್ಕೆ ಸರ್ಟಿಫಿಕೇಟು. ಎಲ್ರಿಗೂ ಕೂಡ ಈ ಸರ್ಟಿಫಿಕೇಟ್ ಸಿಕ್ಕಿದ್ದು ಇದೊಂದು ನಮ್ಮ ಜೀವನದಲ್ಲಿ ಮರೆಯದಾಗದಂತಹ ಕ್ಷಣ ಆಗಿದೆ.
0: ಅದೊಂಥರ ಈಗ ಫ್ಯಾಮಿಲಿಗೆ ಎಲ್ಲ ಸೇರಿಕೊಂಡು ಏನೋ ಒಂದು ಹಬ್ಬ ಮಾಡ್ದಂಗೆ ಆಗ್ತಾ ಇದೆ. ಕೇಳುಗರು ಬಂದಿದ್ದಾರೆ, ಅಫಿಷಿಯಲ್ಸ್ ಇದ್ದಾರೆ, ಅಥವಾ ನಾವು ಎಂಪ್ಲಾಯೀಸ್ ಇದ್ದೀವಿ, ಆರ್ ಜೆಗಳಿದ್ದಾರೆ, ಪ್ರತಿಯೊಂದು ಚಾನಲ್ ಎಲ್ಲ ಚಾನಲ್ಗಳ ಆರ್ ಜೆಗಳು ಅಥವಾ ಅನೌನ್ಸರ್ಸ್ ಇದ್ದಾರೆ. ಸೊ ಎಲ್ಲರೂ ಸೇರಿಬಿಟ್ಟು ಒಂದು ರೀತಿ ಆ ಹಬ್ಬನ ಸೆಲೆಬ್ರೇಟ್ ಮಾಡ್ದಂಗೆ ಮಾಡಿದೀವಿ ಇವತ್ತು ಅಂತ ಹೇಳ್ಬೋದಲ್ಲ.
1: ಹೌದು ಹೌದು, ಇದು 90+ ನಾಟ್ ಔಟ್, ಹೀಗೆ ಈ ಸಂಭ್ರಮ ನಿರಂತರವಾಗಿ ಸಾಕ್ತಾ ಇರುತ್ತೆ.
0: ಸೆಂಚುರಿ ಮಾಡೋಣ ಹಿಂಗೆ.
1: ಹೌದು ಖಂಡಿತ. ಮತ್ತೆ ಪ್ರತಿ ಕ್ಷಣ ಪ್ರತಿದಿನ ನಮ್ಮ ಕೇಳುಗರಿಗೆ ಹೊಸ ಹೊಸ ವಿಭಿನ್ನವಾದಂತಹ ವಿಶೇಷವಾದಂತಹ ಅವರು ಇಷ್ಟಪಡುವಂತಹ ಕಾರ್ಯಕ್ರಮಗಳನ್ನ ಕೊಡೋದಕ್ಕೂ ಕೂಡ ಈ ಕ್ಷಣ ನಮಗೆ ಒಂದಷ್ಟು ಪ್ರೇರಣೆಯನ್ನು ನೀಡಿದೆ.
0: ಖಂಡಿತ ಖಂಡಿತ. ಎಸ್, ಈ ವಾಕಥಾನ್ ಬಗ್ಗೆ ನಾವು ಕೂಡ ಒಪಿನಿಯನ್ ಕೇಳೋಣ ಬೇರೆ ಎಲ್ಲರ ಜೊತೆಗೆ. ಸೊ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಒಂದು ಬ್ಯೂಟಿಫುಲ್ ಸಾಂಗ್, ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮ

0: ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ ಉಸ್ಟುರದಲ್ಲಿ ಸಮಯ ಆಯಿತು 8:44:38 ಹಲೋ ಕರ್ನಾಟಕ ಕೇಳ್ತಾ ಇದ್ರ. ಹಲೋ ಕರ್ನಾಟಕದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಆಕಾಶವಾಣಿಯ ಅಂಗಳದಲ್ಲಿ ಇವತ್ತು ಬೆಳಗ್ಗೆಯಿಂದ ವಾಕಥಾನ್ ಸಂಭ್ರಮ ಮನೆ ಮಾಡಿದೆ. ಎಲ್ಲ ಕೇಳುಗರು ನಾವು ನೀವು ಎಲ್ಲ ಸೇರಿ ವಾಕಥಾನ್ ಅನ್ನ ಮಾಡಿದೀವಿ. ಎಸ್, ನಮ್ಮ ಜೊತೆ ಇವಾಗ ನಮ್ಮ ಕೇಳುಗರೊಬ್ರು ಕಾಯ್ತಾ ಇದ್ದಾರೆ. ವಾಕಥಾನ್ ಹೇಗಿತ್ತು ಅವ್ರ ಬಾಯಲ್ಲಿ ಕೇಳೋಣ, ಬನ್ನಿ. ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ನನ್ನ ಹೆಸರು ಹೆಚ್ ಎಂ ಸುರೇಶ್, ಬೆಂಗಳೂರು. ಇಂದು 90 ವರ್ಷದ ಸವಿ ನೆನಪಿಗಾಗಿ ವಾಕಥಾನ್ ನಡೆಸಿರುವುದು ತುಂಬಾ ಹೆಮ್ಮೆಯ ಹಾಗೂ ಒಳ್ಳೆಯ ಒಂದು ಬೆಳವಣಿಗೆ.
0: ಖಂಡಿತ,
1: ಒಂದು ಸಂಸ್ಥೆ 90 ವರ್ಷ ನಡೆದು ಬಂದಿದೆ ಅಂತ ಹೇಳಿದರೆ ಅದು ಯಾರಿಂದನೂ ಊಹಿಸಲಾದಂತಹ ಒಂದು ಸಂದರ್ಭ.
0: ಹೌದು,
1: ಇದನ್ನು ನಾವೆಲ್ಲರೂ ನೆನೆಸಿಕೊಳ್ಳಬೇಕು. ಇಂತಹ ಒಂದು ಸ್ಪರ್ಧಾತ್ಮಕ ಯುಗದಲ್ಲೂ ಸಹ ರೇಡಿಯೋ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ಮುಂದೆಯೂ ಉಳಿಸುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಒಳ್ಳೆಯ ಆಡಳಿತ ಮಂಡಳಿ, ಅದಕ್ಕೆ ತಕ್ಕಂತೆ ಎಲ್ಲ ಸಿಬ್ಬಂದಿ ವರ್ಗ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ.
0: ಖಂಡಿತ, ನೀವು ಕೂಡ ಭಾಗವಹಿಸಿದ್ದಕ್ಕಾಗಿ ನಾವು ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ. ಹಾಗೆ ಆಕಾಶವಾಣಿನ ನೀವು ಯಾವಾಗಿಂದ ಕೇಳ್ತಾ ಇದ್ರಿ?
1: ನಾನು ಸುಮಾರು 1976 ಕೇಳ್ತಾ ಇದ್ದೆ.
0: ತುಂಬಾ ಹಳೆಯ ಕೇಳುಗರು ನಮ್ಮ ಆಕಾಶವಾಣಿಗೆ.
1: ಮೊದಲಿಗೆ 6 ಗಂಟೆಗೆ ಏನ್ ಬರ್ತಾ ಇದೆ ಸುಪ್ರಭಾತ, ಅದನ್ನ ಕೇಳೋದ್ರೊಂದಿಗೆ ನಮ್ಮ ದಿನಚರಿ ಪ್ರಾರಂಭ ಆಗ್ತಾ ಇತ್ತು. ನಮ್ಮ ಸಹೋದರ ಮಾವ ಅವರೆಲ್ಲ ಮಾಡ್ತಾ ಇದ್ರು ಅಂತ ಒಂದು ಸುಸಂದರ್ಭ. ಅದನ್ನ ನಾವು ರೇಡಿಯೋನ ನನ್ನ ಮಗಳು ಧಾರವಾಡದಲ್ಲಿ ಒಂದು ಹಾಡು ಹೇಳಿದ್ಲು, ಅವಾಗಲೂ ನಾವೊಂದು ರೇಡಿಯೋ ಅಂತ ತಂದಿದ್ವಿ.
0: ಖಂಡಿತ,
1: ರೇಡಿಯೋ ನಮ್ಮಲ್ಲಿ ಇದೆ.
0: ನೆನಪಿನ ಬುತ್ತಿಯಲ್ಲಿ ಇರುವಂತಹದ್ದು ಒಂದು ನಮ್ಮ ರೇಡಿಯೋ. ಎಷ್ಟೋ ಜನರ ನೆನಪಿನ ಬುತ್ತಿಯನ್ನು ಬಿಚ್ಚಿದ್ರೆ ಅಲ್ಲೆಲ್ಲ ಒಂದ್ ಕಡೆ ರೇಡಿಯೋ ಬಂದು ಸೇರ್ಕೊಳ್ಳುತ್ತೆ.
1: ಸೊ
0: ಎಷ್ಟೋ ಮುಂಚೆ ಟಿವಿ ಬರೋಕ್ಕಿಂತ ಮುಂಚೆ ಮೂವಿ ನೋಡಿದ ನೆನಪು, ಮೂವಿ ಕೇಳಿಸ್ಕೊಂಡಿದ್ದ ನೆನಪಾಗಿರ್ಬೋದು, ಅಥವಾ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದ ನೆನಪುಗಳಾಗಿರ್ಬೋದು. ರೈಟ್, ಒಂಥರ ಈ 90 ವರ್ಷದ ಈ ಸುದೀರ್ಘ ಪಯಣದಲ್ಲಿ ನಾವು ಇವತ್ತು ನೆನಪುಗಳನ್ನ ಮೆಲ್ಕು ಹಾಕ್ತಾ ಇದೀವಿ.
1: ಒಂದು ಭಾಷೆ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ರೇಡಿಯೋನ ಕೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ.
0: ಖಂಡಿತ,
1: ಉದಾಹರಣೆಗೆ ಕ್ರಿಕೆಟ್ ಕಾಮೆಂಟ್ರಿ ಕೇಳೋದ್ರಿಂದ ಇಂಗ್ಲಿಷ್ ಜ್ಞಾನ ಖಂಡಿತವಾಗಿ ಉತ್ತಮವಾಗುತ್ತೆ, ಹಿಂದಿಯನ್ನು ಕಲಿಬಹುದು, ಕನ್ನಡದ ಪ್ರೇಮ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ರೇಡಿಯೋ ಖಂಡಿತವಾಗಿ ಒಂದು ಉತ್ತಮವಾದಂತಹ ಮಾಧ್ಯಮ.
0: ಖಂಡಿತ,
1: ಹಾಗಾಗಿ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇನೆ. ಇದು 100 ಕಾಲ ಇನ್ನೂ ಮುಂದೆ ಇದರ ಅವಿಸ್ಮರಣೀಯ ದಿನಗಳನ್ನು ನಡೆಸಿಕೊಂಡು ಹೋಗಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ.
0: ಖಂಡಿತ ಸರ್, ನಿಮಗೂ ಕೂಡ ಧನ್ಯವಾದಗಳು. ವಾಕಥಾನಲ್ಲಿ ಭಾಗವಹಿಸಿದ್ರಿ, ಬೆಳಗ್ಗೆ 6:00 ಬಂದು ಇಷ್ಟು ಉತ್ಸಾಹದಲ್ಲಿ ಭಾಗವಹಿಸಿದ್ರಾ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಎಸ್ ನಾವು ಕೂಡ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ 8:47 ಆಗ್ತಾ ಇದೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಒಂದು ಸೂಪರ್ ಹಿಟ್ ಗೀತೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ

0: ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆನ ಕೇಳಿ ಸೋನು ನಿಗಮ್ ಅವರ ಧ್ವನಿಲಿದ್ದಂತಹ ಗೀತೆ ಇದಾಗಿತ್ತು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:52:15 ಹಲೋ ಕರ್ನಾಟಕ ಕೇಳ್ತಾ ಇದ್ದೀರಾ. ಹಲೋ ಕರ್ನಾಟಕದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಇವತ್ತು ಬೆಳಗ್ಗೆಯಿಂದ ವಾಕಥಾನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆಕಾಶವಾಣಿ 90 ವರ್ಷದ ಈ ಸಂದರ್ಭದಲ್ಲಿ ವಾಕಥಾನ್ನ ಬೆಳಗ್ಗೆ ಮಾತಾಡಿದ್ವಿ. ಎಸ್, ನಮ್ಮ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಕೇಳುಗರಿದ್ದಾರೆ, ವಾಕಥಾನಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಎಸ್, ಅವರನ್ನ ಕೂಡ ಮಾತಾಡ್ಸೋಣ. ಅವರ ಅನುಭವ ಏನಿತ್ತು ಅನ್ನೋದನ್ನ ಕೇಳೋಣ. ಎಸ್ ಸರ್, ನಮಸ್ಕಾರ.
1: ನಮಸ್ತೆ ಸರ್.
0: ಸರ್, ನಿಮ್ಮ ಹೆಸರು?
1: ಜಗದೀಶ್ವರಾಚಾರ್ ಸರ್, ಮಹಾಲಕ್ಷ್ಮಿ ಲೇಔಟಿಂದ.
0: ಸರ್, ನಿಮ್ಮ ಹೆಸರು?
2: ಬೋಪ ವೆಂಕಟೇಶ್ ಅಂತ. ಬೋದ್ನವಸಡಿ ಸರ್.
0: ಬೋಪ ವೆಂಕಟೇಶ್ ಅವರು, ನಿಮ್ಮಿಬ್ಬರಿಗೂ ಕೂಡ ಮೊದಲನೇದಾಗಿ ಸ್ವಾಗತ. ಸೊ ವಾಕಥಾನಲ್ಲಿ ಭಾಗವಹಿಸಿದ್ರಿ, ಹೇಗಿತ್ತು ನಿಮ್ಮ ಅನುಭವ?
1: ಧನ್ಯವಾದಗಳು ಸರ್.
0: ಸೊ ಹೇಗಿತ್ತು ಅನುಭವ?
1: ಬಹಳ ಬಹಳ ಚೆನ್ನಾಗಿತ್ತು ಸರ್. ಬೆಳಗ್ಗೆ 6:30-7 ಗಂಟೆ ಅಷ್ಟರಲ್ಲಿ ಬಂದ್ವಿ. ಆ ಸಂಭ್ರಮ ನೋಡಬೇಕು ಅಂದರೆ ಬಹಳ ಖುಷಿ ಆಗುತ್ತೆ. 90ರ ಸಂಭ್ರಮದ ಒಂದು ಸಂದರ್ಭ ಬಹಳ ಬಹಳ ಚೆನ್ನಾಗಿತ್ತು ಸರ್.
2: 90ರ ಸಂಭ್ರಮ ನಮ್ಮ ನಿರೀಕ್ಷೆಗೂ ಮೀರಿ ತುಂಬಾ ಗ್ರ್ಯಾಂಡ್ ಆಗಿ ನಡೀತು ಸರ್.
0: ಖಂಡಿತ.
2: ಒಂದು ಟೋಪಿ ಕೊಟ್ಟರು, ಆಮೇಲೆ ಟೀ ಶರ್ಟ್ ಕೊಟ್ಟರು, ಆಕಾಶವಾಣಿ ಬಿಟ್ಟು ನಾವು ಕಬ್ಬನ್ ಪಾರ್ಕು, ಆಮೇಲೆ ವಿಧಾನಸೌಧ, ಈ ಕಡೆ ಎಲ್ಲ ಜಯಕಾರಗಳು ಜಯಘೋಷಗಳನ್ನ ಕೂಕೊಂಡು ಈ ವಾಕಥಾನ್ ಕಾರ್ಯಕ್ರಮದಲ್ಲಿ ಸುಲಲಿತವಾಗಿ ಭಾಗವಹಿಸಿದ್ರೆ. ಇದರಲ್ಲಿ ಎಲ್ಲ ಆರ್ಜೆಗಳು ಇದ್ರು, ಅನೌನ್ಸರ್ ಇದ್ರು, ಆಕಾಶವಾಣಿ ಸಿಬ್ಬಂದಿ ವರ್ಗದವರು ಇದ್ರು, ನಮ್ಮ ಶ್ರೋತೃಗಳು ಸಹ ಇದ್ರು, ಆಕಾಶವಾಣಿ ಶ್ರೋತೃಗಳು. ಹಾಗಾಗಿ ಈ ದಿನದ ಒಂದು ಕಾರ್ಯಕ್ರಮ ಇದು 90ರ ಕಾರ್ಯಕ್ರಮ ನಿಜವಾಗ್ಲೂ ಸುಸ್ಮರಣೀಯವಾದದ್ದು. ಇದನ್ನು ಮರೆಯೋಕ್ಕಾಗೋದಿಲ್ಲ ಸರ್. ಇದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಒಂದು ವಿಚಾರ ಅಂದರೆ ಅತಿಶಯೋಕ್ತಿ ಆಗಲ್ಲ ಸರ್. ಧನ್ಯವಾದಗಳು.
0: ಖಂಡಿತ, ನೀವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಸೊ ನಿಮ್ಮ ಪಾರ್ಟಿಸಿಪೇಷನ್ ತುಂಬ ಮುಖ್ಯ, ಯಾಕಂದರೆ ಆಕಾಶವಾಣಿ ಕೇಳುಗರಿಂದನೇ ಇರುವಂಥದ್ದು. ಕೇಳುಗರ ಈ ಪಾರ್ಟಿಸಿಪೇಷನ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಷ್ಟು ವರ್ಷದಿಂದ ನಿಮ್ಮ ಆಕಾಶವಾಣಿಯ ಬಾಂಧವ್ಯ?
2: ಸರ್, ನಾವು ಭೋಪ ವೆಂಕಟೇಶ್ ಅಂತ. ಆಕಾಶವಾಣಿ ಅಂತಂದರೆ ನಾವು ಸುಮಾರು ಒಂದು 50-60 ವರ್ಷದಿಂದ ಕೇಳ್ತಾ ಇದ್ದೀರಿ ಸರ್.
0: ಓಕೆ ಸರ್, ನೀವು
1: ಅಷ್ಟೇ ಸರ್? 50 ವರ್ಷದಿಂದ ಕೇಳ್ತಿದ್ವಿ.
0: ತುಂಬಾ ಹಳೆಯ ಕೇಳುಗರು, ಹೀಗೆ ಮುಂದೆ ಕೂಡ ಕೇಳ್ತಾ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರಿ. ಸೊ ಆಕಾಶವಾಣಿಗೆ ನಿಮ್ಮ ಜೊತೆ ಆಕಾಶವಾಣಿಯ ಒಡನಾಟ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗೆ ವಾಕಥಾನಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
2: ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ.
0: ಥ್ಯಾಂಕ್ ಯು. ಎಸ್, ಸಮಯ ಆಗ್ತದೆ 8:54. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ಸರ್, ನಿಮಗೋಸ್ಕರ ಮುಡಿ ಬರ್ತಾ ಇದೆ ಒಂದು ಸೂಪರ್ ಹಿಟ್ ಗೀತೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯ್ತು 9:50. ಸೊ ಕಾಲೇಜಿಗೆ ಹೊರಟಿದ್ದೀವಿ, ಆಫೀಸಿಗೆ ಹೊರಟಿದ್ದೀವಿ ಅಂತ ನೀವೆಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತೀರಾ, ಈ ಟೆನ್ಷನಲ್ಲಿ ಕಾಯ್ತಾ ಇರ್ತೀರಾ. ಎಸ್, ಟೆನ್ಷನ್ ಎಲ್ಲ ಸೈಡಲ್ಲಿ ಇಟ್ಟು ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡುವಂತಹ ಸಮಯ ಇದು. ಸಖತ್ ಸಾಂಗು, ಸಖತ್ ಸಾಂಗಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಹೊತ್ತಲ್ಲಿ ನಿಮ್ಮನ್ನ ಕಾಡ್ತಾ ಇರುವಂತಹ ಹಾಡು ಯಾವುದು, ಯಾವ ಹಾಡನ್ನ ಕೇಳಬೇಕು ಅನಿಸ್ತಾ ಇದೆ ಅಂತ ನಮಗ್ ಬರೆದು ಕೇಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತಲ್ಲ, 9480909013948091013 ಗೆ ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಎಸ್, ಮಾತು ಕತೆ ಜೊತೆ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಸಖತ್ ಸಾಂಗು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲೂರಿನಲ್ಲಿ. ಸಮಯ ಆಗೋಯ್ತು 9:17:55. ನಿಮ್ಮ ದೇಶದ ಎರಡು ಗೀತೆಯನ್ನ ಕೇಳಿದ್ರಿ. ನೀವು ಕೇಳಿದಂತಹ ಹಾಡಾಗಿತ್ತು ಮೊದಲ ಹಾಡು ಮುಂಗಾರು ಮಳೆ ಇಟ್ಟು ಚಿತ್ರದ ಹಾಡು ನೀನು ಇರದೆ, ಅರ್ಮನ್ ಮಲಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಜಾಲಿ ಗೋ ಜಾಲಿ ಗೋ ಅನ್ನೋ ಜಾಲಿ ಸಾಂಗು. ಅಪ್ಪು ಚಿತ್ರದ ಈ ಗೀತೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಇವತ್ತು 8 May ಏನಪ್ಪಾ ಇವತ್ತಿನ ದಿನ ವಿಶೇಷ ಅಂತ ಹೇಳಿದ್ರೆ, ಇವತ್ತು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹೌದು, ವಿಶ್ವ ರೆಡ್ ಕ್ರಾಸ್ ದಿನ ಯಾಕೆ ಆಚರಣೆ ಮಾಡ್ತೀವಿ ಅಂತ ನಿಮಗೇನಾದರೂ ಗೊತ್ತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ 9408090103 ಮತ್ತು 4809109013. ಹಾಗೆ ನಮ್ಮ ದೇಶದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಯಾರ್ಯಾರು ಅಂತ ನೋಡೋದಾದರೆ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಸಾದ್ ಕೇಸರಬಂಡು ತುಮಕೂರಿನಿಂದ, ನಾಗರತ್ನ ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಗೀತೆಗಳು ಪ್ರಸಾರ ಆಗುತ್ತೆ. ಹಾಗೆ ಸವಿತಾ ವೇದ ವಿನೋದ್ ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಬಂದಿರುವಂತಹ ಸಂದೇಶ ಯಾರ್ದು ಅಂತ ನೋಡೋದಾದರೆ, ಸುಷ್ಮಾ ರಮೇಶ್ ಪ್ರೇಕ್ಷಿತ್ ಗೌಡ ಸಾತ್ವಿಕ್ ಗೌಡ ಮಾರಗೌಡನಹಳ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಸುಧಾಶ್ರೀ ಜಯನ್ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಮೆಸೇಜ್ ಕಳಿಸಿದ್ರೆ, ನಂತರ ಬಂದಿರೋದು ಹೆಚ್ ವಿ ಜಯರಾಮ್ ರಾಜಾಜಿನಗರದಿಂದ, ಕಲಬುರಗಿ ಜಿಲ್ಲೆ ಕಡಗುಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಸ್, ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಎಸ್, ನಿಮ್ಮದೇ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರ 9408090103 ಮತ್ತು 4809109103ಗೆ ಬೇಗ ಬೇಗ ನಿಮ್ಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ನಮಗೆ ಬರೆದು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮುಡಿ ಬರ್ತಾ ಇದೆ ನಿಮ್ಮದೇ ಇಷ್ಟದ ಎರಡು ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಜೀವ ಹೋದ್ರು ಈ ಪಟ್ಟೆ ಹುಡುಗರು ನಂಬೇಡ. ನನ್ ಮಾತು ಕೇಳು,
1: ನಿನ್ ಮಾತು ಕೇಳ, ನಾನೇನ್ ಮಾಡ್ಬೇಕು?

0: ನಮ್ ಟಾರ್ಚರ್ಗೆ ಟೆನ್ಷನ್ ಆಗಿ ಫಿಗರ್ ಫ್ಲೈ ಆಗೋಯ್ತಲ್ಲ,
1: ಸಿಕ್ಕ್ರೆ ಫ್ರೈ ಮಾಡ್ಬಿಡ್ತೀವಿ ಅನ್ನೋ ಭಯ.
2: ಭಯ ಆಗಿಯಾ? ಇಲ್ಲ, ಎಲ್ಲ ಹುಡ್ಕೋಕ್ ಸ್ಕೆಚ್ ಹಾಕ್ರೋ.
0: ಸ್ಕೆಚ್ಚಾ?
1: ಹ್ಞೂ ಡೀಲ್.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಯಿತು 9:49 ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಎನರ್ಜೆಟಿಕ್ ಸಾಂಗ್ ದತ್ತ ಚಿತ್ರದ ಸಾಂಗನ್ನ ಕೇಳಿದ್ರಿ. ಶಂಕರ್ ಮಹಾದೇವನ್ ಹಾಗೆ ಮಾಲತಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿತ್ತು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಗೀತೆಗಳನ್ನು ಕೇಳಬಹುದು. ನೀವು ಕೂಡ ಸಂದೇಶವನ್ನು ಕಳಿಸಿ 9408091013 ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮ ದೇಶದ ಎರಡು ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮ ದಿನನಿತ್ಯದ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆ ಕೇಳಿದ್ರಿ. ಊರು ಮೇಳ ಊರು ಮೇಳ ಅಂತ ಹಾಡಿದ್ದು ಮನು ಹಾಗೂ ಮಂಜುಳಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗೋಯ್ತು 10 ಗಂಟೆ. ಸೊ ಸಖತ್ ಸಾಂಗು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗೇ ಹೋಯ್ತು. ಇಷ್ಟು ಹೊತ್ತು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಜೊತೆ ಆಗ್ತೀನಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಮ್ಯೂಸಿಕಲಿ ಯಾರ್ಸ್.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:45. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ ಸಮಯ. ಸಿನಿ ಚಿಟ್ಟೆಯಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ನಾವ್ಯಾವ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ರ. ಎಸ್, ಕನ್ನಡದ ಖ್ಯಾತ ಡೈರೆಕ್ಟರ್, ಕನ್ನಡದ ಖ್ಯಾತ ನಟ ಕೂಡ ಇವರು. ಇವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸ್ಯಾಂಡಲ್ವುಡ್ ನ ಅಪರೂಪದ ಗುರು ಕಾಶಿನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಯಾಕೆ ಗೊತ್ತಾ, ಇವತ್ತು ಕಾಶಿನಾಥ್ ಅವರ ಬರ್ಡೇ ಕೂಡ ಹೌದು. ಎಸ್, ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಕಾಶಿನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಸದ್ಯಕ್ಕೆ ಅವರ ಸಾಂಗನ್ನು ಕೇಳಿಕೊಂಡು ನಂತರ

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ವೆಲ್ಕಮ್ ಬ್ಯಾಕ್ ಟು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾವಿದ್ವಿ ಕಾರ್ಯಕ್ರಮ ಸಿನಿ ಚಿಟ್ಟೆ ಸಿನಿಮಾ ಮಾಹಿತಿ ಕಟ್ಟೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕಾಶಿನಾಥ್ ಅವ್ರ ಬಗ್ಗೆ. ಇವತ್ತು ಕಾಶಿನಾಥ್ ಅವರ ಜನ್ಮದಿನ ಕೂಡ, ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಸೊ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕಾಶಿನಾಥ್ ಅವರು 8ನೇ ತಾರೀಕು ಮೇ 1951 ಕುಂದಾಪುರ ಸಮೀಪದ ಕೋಟೇಶ್ವರದಲ್ಲಿ ಜನಿಸ್ತಾರೆ. ನಂತರ 80ರ ದಶಕದಲ್ಲಿ ಸ್ಯಾಂಡಲ್ವುಡ್ಡನ್ನು ಪ್ರವೇಶವನ್ನು ಮಾಡಿ ನಂತರ ಅವರು ಸಾಧಿಸಿದ್ದು ಅತ್ಯಂತ ಒಂದು ಅಸಾಧಾರಣ ಅಂತಲೇ ಹೇಳಬಹುದು. ಇವತ್ತಿನ ಸಿನಿಜಿಂಡೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕಾಶಿನಾಥ್ ಅವರ ಬಗ್ಗೆ. ಸೊ ನೀವು ಕೂಡ ನಮಗೆ ಸಂದೇಶವನ್ನು ಕಳಿಸಬಹುದು. ಕಾಶಿನಾಥ್ ಅವರ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ಅವರ ನಿರ್ದೇಶನದ ಅಥವಾ ನಟನೆಯ ಯಾವ ಚಿತ್ರ ನಿಮ್ಮನ್ನು ತುಂಬ ಕಾಡುತ್ತೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9408010193.

0: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪ್ ಅಲ್ಲೆಲ್ಲ.
0: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
1: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
1: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

ವೆಲ್ಕಮ್ ಬ್ಯಾಕ್ ಟು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ವಿ ಕಾಶಿನಾಥ್ ಅವರ ಬಗ್ಗೆ. ಸ್ಟುಡಿಯೋದಲ್ಲಿ ಸಮಯ ಆಯಿತು 10:31. ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಕಾಶಿನಾಥ್ ಅವರ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ ಸಾನ್ವಿ ಪ್ರತಿಮಾ ಸಾನ್ವಿ ಹೊಸನಗರದಿಂದ. ಕಾಶಿನಾಥ್ ಅವರ ಎಲ್ಲ ಸಿನಿಮಾಗಳಲ್ಲೂ ಏನಾದರೂ ಒಂದು ಸಂದೇಶ ಇರ್ತಾ ಇತ್ತು, ಉತ್ತಮ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗಣಪತಿ ಕೊಡಿಯಾ ಚಿತ್ತಾರಾಯಿಂದ ಸಂದೇಶವನ್ನು ಕಳಿಸಿ, ನಮಗೆ ಕಾಶಿನಾಥ್ ಅವರ ನಟನೆಯ ನೀನು ಹತ್ತಿರ ಇದ್ದರೆ ಎಷ್ಟು ಚಂದವೋ ಅನ್ನುವ ಹಾಡು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂಥೇಳಿ ಕಳಿಸಿದ್ದಾರೆ ಸಂದೇಶವನ್ನು. ಇನ್ನು ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ, ಕಾಶಿನಾಥ್ ಅವರು ಉಪೇಂದ್ರ ಅವರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದವರು ಅಂತ ಹೇಳಿದ್ದಾರೆ. ಹೌದು, ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿ, ಚಿತ್ರ ತಾಯಿಗೊಬ್ಬ ತರಲೆ ಮಗ ಚಿತ್ರ ತುಂಬ ಇಷ್ಟ ಆಗುತ್ತೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಾಶಿನಾಥ್ ಅವರು ಆ ಕಾಲದಲ್ಲಿ ಅಂದರೆ 1980s ಮಡಿವಂತಿಕೆಯಿಂದ ಇದ್ದಂತಹ ಚಿತ್ರರಂಗಕ್ಕೆ ಹೊಸ ರೂಪವನ್ನು ಕೊಟ್ಟಂತಹ ನಿರ್ದೇಶಕ ಅಂತ ಹೇಳ್ಬೋದು. ನಟನೆ ಇರ್ಬೋದು, ನಿರ್ದೇಶನ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಹೊಸತನವನ್ನು ತಂದುಕೊಟ್ಟಂತಹ ಕಲಾವಿದ ಕಾಶಿನಾಥ್ ಅವರು. ಕಾಶಿನಾಥ್ ಅವ್ರ ಬಗ್ಗೆ ಮಾತುಕತೆ ಮುಂದುವರೆಯುತ್ತೆ ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆಯಲ್ಲಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ, ಮಾಹಿತಿ ಇದ್ರೆ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013948091013 ಕೇಳ್ತಾ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ. ಆಕಾಶವಾಣಿ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90 ಅವಸರ.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಇವತ್ತಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಕಾಶಿನಾಥ್ ಅವರ ಬಗ್ಗೆ, ಇವತ್ತು ಅವರ ಜನ್ಮದಿನ ಕೂಡ. ಸಮಯ ಆಗಿದೆ 10:54. ನಾನು ಕೂಡ ಸ್ಟುಡಿಯೋಯಿಂದ ಹೊರಗೆ ಹೋಗುವಂತ ಸಮಯ ಆಗಿ ಹೋಯ್ತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಕೇಳ್ತಾನೆ ಇದು ನಿಮ್ಮ ದಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಮಯ ಹಾಕಿದೆ 11:02. ನಾವಿದ್ದೀವಿ ಈ ಕಾರ್ಯಕ್ರಮ ಆಪ್ಕಿ ಪಸಂದ್. ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ನೆಚ್ಚಿನ ಅಚ್ಚುಮೆಚ್ಚಿನ ಹಿಂದಿ ಚಿತ್ರಗೀತೆ ಗೀತೆಗಳಂತ ಕೇಳುವಂತಹ ಸಮಯ ಇದಾಗಿದೆ. ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳನ್ನ ಕೇಳುವ ಸಮಯದಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ಆರ್ಜೆ ಹರ್ಷಿತಾ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ವಿಶೇಷವಾದ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆಕಾಶವಾಣಿಗೆ ಈಗ ಆಗಲೇ 90 ಪೂರೈಸಿ ಮುನ್ನಡೀತಾ ಇದೆ. ಇದೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇಂದು ಆಕಾಶವಾಣಿ 90 ಪೂರೈಸಿದೆ. ಇದೇ ಸಮಯದಲ್ಲಿ ನಾವು ಹಿಂದಿ ಚಿತ್ರರಂಗದಲ್ಲಿ ಇದೇ 90 ಪೂರೈಸಿದಂತಹ ಮೊದಲ ಟಾಕಿ ಚಿತ್ರದ ಬಗ್ಗೆ ಮಾತನಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಸ್, 1931 ತೆರೆ ಕಂಡಂತಹ ಮೊದಲ ಹಿಂದಿ ಟಾಕಿ ಚಿತ್ರ ಯಾವುದು ಗೊತ್ತಾ? ಅದೇ ಆಲಂ ಆರಾ.

ಈ ಒಂದು ಚಿತ್ರದ ಕುರಿತು ಮಾತನಾಡ್ತಾ ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಹರ್ಷಿತಾ. ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಆಲಂ ಅವರ ಚಿತ್ರದ ಬಗ್ಗೆ ಮಾತನಾಡ್ತಾ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಸಾಕ್ತಾ ಹೋಗೋಣ. ಇದು ಟ್ಯೂನ್ ಮಾಡಿದ್ರ ಎಫ್ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮ್ಯೂಸಿಕಲಿ ಯುವರ್ಸ್. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ, ನೀವೇ ಕೇಳಿ ಆನಂದಿಸಿ.

ಟ್ಯೂನ್ ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ನಾವಿದ್ದೀವಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9480910013. ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ನೀವು ನಿಮ್ಮ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು ಅಥವಾ ನೀವು ನಮಗೆ ಕರೆಯನ್ನು ಕೂಡ ಮಾಡಬಹುದು. 0002228 1206 ಈ ನಂಬರ್ಗೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬಹುದು. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ, ನಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋವಂತಹವರು ಅವರ ಹೆಸರು ಹಾಕಿಲ್ಲ, ಬಟ್ ಆದರೆ ಹಾಡುಗಳ ಲಿಸ್ಟ್ ಮಾತ್ರ ಕಳಿಸಿದರೆ. ಕೊನೆಯ ಸಂಖ್ಯೆ 83815 ಈ ಸಂಖ್ಯೆ. ನಿಮ್ಮ ಹೆಸರು ಬರೆದಿದ್ರೆ ತುಂಬ ಚೆನ್ನಾಗಿ ಇರ್ತಾ ಇತ್ತು, ಓದೋದಕ್ಕೆ ನನಗೂ ಖುಷಿಯಾಗ್ತಾ ಇತ್ತು. ಹಾಗೆಯೇ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸತೀಶ್ ಕುಮಾರ್ ಅವರು ದೇವರಾಯನದುರ್ಗ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಧಾ ಜಯಶ್ರೀ ಸುನಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ, ಹಾಗೆಯೇ ರಘುನಾರಾಯಣ್ ಬೆಂಗಳೂರು, ಸೌಭಾಗ್ಯ ರಾಜನಕುಂಟೆಯಿಂದ, ಹಾಗೆಯೇ ಸುಧಾನಾರಾಯಣ್ ಅವರು ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ಕೋರಿ ಹಂಪಸಾಗರದಿಂದ ಇನ್ನೂ ಸಾಕಷ್ಟು ಜನರ ಸಂದೇಶಗಳು ಬರ್ತಾ ಇದೆ. ನಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಮಯದ ಅವಕಾಶ ಎಷ್ಟಿದೆ ಅಷ್ಟರಲ್ಲಿ ಎಲ್ಲರ ಇಷ್ಟದ ಗೀತೆಗಳನ್ನು ಕೂಡ ನಾನು ಪ್ರಸಾರ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮೊದಲ ಟಾಕಿ ಚಿತ್ರದ, ಅಂದರೆ ಹಿಂದಿಯ ಬಾಲಿವುಡ್ನ ಮೊದಲ ಟಾಕಿ ಚಿತ್ರ ಆಲಂ ಅರಾ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. 1931 ಮಾರ್ಚ್ 14 ಬಿಡುಗಡೆಯಾಗಿತ್ತು ಈ ಸಿನಿಮಾ. ಅರ್ದೇಶಿರ್ ಇರಾನಿ ನಿರ್ಮಿಸಿದ ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಸಾಕಷ್ಟು ಕಲೆಕ್ಷನನ್ನು ಮಾಡಿತು, ಉತ್ತಮ ಪ್ರದರ್ಶನವನ್ನು ಕಂಡಿತು ಅಂತಲೇ ಹೇಳಬಹುದು. ಹಾಗೆಯೇ ಮೃಣಾಲ್ ಚಟರ್ಜಿ ಅವರು ಈ ಹೆಗ್ಗುರುತನ್ನು ನೀಡಿದಂತಹ ಸಿನಿಮಾ ಕೂಡ ಇದಾಗಿತ್ತು. ಭಾರತೀಯ ಚಿತ್ರರಂಗದ ಮೂಲ ಮತ್ತು ಬಾಹ್ಯರೇಖೆಗಳ ಮೇಲೆ ಹೇಗೆ ಪ್ರಭಾವ ಬೀರಿತು ಅಂತ ಅಂದರೆ, ಅದನ್ನು ನೋಡಿ ಅಂದರೆ ಆ ಸಿನಿಮಾವನ್ನು ನೋಡಿದಂತಹ ಜನ ದಿಗ್ಭ್ರಮೆಯಾಗಿದ್ದರು. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಮೂಕಿ ಚಿತ್ರಗಳನ್ನೇ ನೋಡ್ತಿದ್ದ ಜನ ಏಕಾಏಕಿ ಟಾಕಿ ಚಿತ್ರಗಳು, ಅಂದರೆ ಧ್ವನಿಯ ಮೂಲಕ ಒಂದು ಚಿತ್ರ ಬಿಡುಗಡೆಯಾದಾಗ ಅದನ್ನು ನೋಡಿದಂತಹ ಪ್ರೇಕ್ಷಕರು ನಿಜವಾಗ್ಲೂ ಮೂಕ ವಿಸ್ಮತರಾಗಿದ್ದರು. ಸೊ ಆಲಮಾರ ಚಿತ್ರ ಕೇವಲ ಒಂದು ಚಲನಚಿತ್ರವಲ್ಲ, ಇದನ್ನು ಭಾರತೀಯ ಸಿನಿಮಾ ಪರಿವರ್ತಿಸಿದ ಚಳುವಳಿಯಾಗಿತ್ತು, ಅಥವಾ ನಾವೀನ್ಯತೆಗೆ ಇದೊಂದು ಹೊಸತನವನ್ನು ಮುನ್ನುಡಿ ಬರೆದಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗೆ ಇನ್ನಷ್ಟು ವಿಚಾರಧಾರೆಗಳನ್ನು ತಿಳ್ಕೊಳ್ತಾ ಹೋಗೋಣ ಆಲಂ ಅರಾ ಚಿತ್ರದ ಬಗ್ಗೆ ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ ನೀವೇ ಕೇಳಿ ಆನಂದಿಸಿ.

0: ಟ್ಯೂನ್ ಮಾಡಿದ್ದೀರ ಎಫ್ ಎಂ ರೇನ್ಬೋ ಕನ್ನಡ ಗಮನವಿಲೋ. ನಾವಿದ್ದೀವಿ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹಾಡುಗಳನ್ನ ಕೇಳ್ತಾ ಒಂದು ಸುಂದರವಾದ ವಿಚಾರಧಾರೆಯ ಬಗ್ಗೆ, ಅಂದ್ರೆ ಬಾಲಿವುಡ್ನ ಮೊದಲ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಾಯ್, ಗುಡ್ ಮಾರ್ನಿಂಗ್ ಹರ್ಷಿತಾ.
0: ವೆರಿ ಗುಡ್ ಮಾರ್ನಿಂಗ್ ಸರ್.
1: ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ಹೌದು ಹೌದು, ಗೊತ್ತಾಯ್ತು, ಹೇಳಿ ಸರ್.
1: ಯುವರ್ ಥೀಮ್ ಇಸ್ ಎಕ್ಸಲೆಂಟ್ ಟುಡೇ. Nobody had taken this theme.
0: Huh.
1: And the first talking of the Indian cinema, Alam Ara.
0: Okay.
1: Nijavaglu, excellent theme ido.
0: Okay.
1: Adu neevu announce maadi takshana nanage yarandu vichara nanage takshana gnapaka bantu adanne nanu share maarkomana ankonde.
0: Ha ha ha. Heli sir.
1: It is a historic moment. 14th March 1931, 95 years back, ee film release agutte.
0: Hmm. Nam Akashvanik 90 varsha agide, film ig 95 varsha agide.
1: 95, haudu re, haudu re. Nijavaglu what a coincidence really.
0: Haudu.
1: ಇದರಲ್ಲಿ ಪೃಥ್ವಿರಾಜ್ ಕಪೂರ್ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ದಟ್ ಈಸ್ ಪೃಥ್ವಿರಾಜ್ ಕಪೂರ್ ಆಲ್ಸೋ ಆಕ್ಟೆಡ್ ಇನ್ ದಿಸ್ ಫಿಲಮ್ ಅಂಡ್ ಹಿ ಇಸ್ ದ ಓನ್ಲಿ ಆಕ್ಟರ್ ಟು ಆಲ್ಸೋ ಆಕ್ಟ್ ಇನ್ ಅ ತ್ರೀ ಜನರೇಷನ್ ಫಿಲಮ್.
0: ಅಂದ್ರೆ
1: ಅದಾಗಿ 20 ಇಯರ್ಸ್ ಆದ್ಮೇಲೆ ಆವಾರ ಅಂತ ಹೇಳ್ಬಿಟ್ಟು ಒಂದು ರಿಲೀಸ್ ಆಗುತ್ತೆ 1951 ನಲ್ಲಿ. ಅದರಲ್ಲಿ ಪೃಥ್ವಿರಾಜ್ ಕಪೂರ್ ಇಸ್ ಆಕ್ಟೆಡ್ ಅಲಾಂಗ್ ವಿತ್ ಹಿಸ್ ಫಾದರ್ ಬಸವೇಶ್ವರನಾಥ್.
0: Okay.
1: And his son Raj Kapoor.
0: Ha, ha,
1: so three generation films, he is the first actor.
0: Ha,
1: and
0: ha.
1: He is also there in the first talkie movie of the Indian cinema. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾಕಂದ್ರೆ 1913 ರಾಜಾ ಹರಿಶ್ಚಂದ್ರ ರಿಲೀಸ್ ಆದಾಗಿಂದ ಬರೇ ಇದು ಸೈಲೆಂಟ್ ಮೂವೀಸ್ ರಿಲೀಸ್ ಆಗ್ತಾ ಇರೋದ್ರಿಂದ
0: ಹೌದು ಭಾಷೆ ಮಾತು ಇಲ್ಲದೆ ನೋಡಿದಂತಹ ವೀಕ್ಷಕರಿಗೆ ಅದು ಅಂದ್ರೆ ಆ ವಾಯ್ಸ್ ಅನ್ನ ಕೇಳಿದಾಗ ಪರದೆ ಮೇಲೆ ಬರುವಂತ ಚಿತ್ರ ನೋಡೋದೇ ಬೇರೆ ಆಗಿತ್ತು. ಚಿತ್ರದ ಜೊತೆ ಧ್ವನಿ ಸೇರ್ಕೊಂಡಾಗ ಬಹಳಷ್ಟು ಅವ್ರಿಗೆ ಆಶ್ಚರ್ಯ ಮೂಡಿಸಿತ್ತಂತೆ ಅವತ್ತಿನ ಪ್ರೇಕ್ಷಕರಿಗೆ.
1: ಅದಕ್ಕೆ ಅವ್ರು ಹೆಂಗ್ ಮಾಡಿದ್ರು ಅಂದ್ರೆ ಕ್ಯಾಂಪೇನ್ ಇದಕ್ಕೆ ಟಿಕೆಟ್ ಮೇಲೆ ಸಿನಿಮಾ ಟಿಕೆಟ್ ಮೇಲೆ 100% ಟಾಕಿ ಮೂವಿ ಯು ವಿಲ್ ಎಂಜಾಯ್ ಇಟ್ ರಿಯಲಿ ಟಾಕಿ ಇಸ್ ದೇರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಟಿಕೆಟ್ ನ ಸೇಲ್ ಮಾಡಿದ್ರಂತೆ
0: ಥಿಯೇಟರ್ಸ್ ಅಲ್ಲಿ.
1: ಅದನ್ನ ಅದನ್ನ ಹೇಳಕ್ ಇಷ್ಟ ನಾ ಪಡ್ತೀನಿ ಅದನ್ನ, ಯಾಕಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಆಲ್ಮೋಸ್ಟ್ ಒಂದು 18 ವರ್ಷ ಬರೇ ಸೈಲೆಂಟ್ ಮೂವಿ ನೋಡಿ ಪ್ರೇಕ್ಷಕರಿಗೆ ಇದ್ರಲ್ಲಿ ಏನು ವಿಶೇಷತೆ ಅಂತ ತಿಳ್ಕೊಳ್ಳೋದಕ್ಕೆ ಟಿಕೆಟ್ ಮೇಲೆ ಪ್ರಿಂಟ್ ಮಾಡ್ತಾರೆ. 100% ಟಾಕಿಂಗ್ ಇಸ್ ದೇರ್, ದೇರ್ ಇಸ್ ಎ ಕನ್ವರ್ಸೇಷನ್ ಅವೈಲೇಬಲ್ ಇನ್ ದಿಸ್ ಮೂವಿ, ಅದಕ್ಕೋಸ್ಕರ ಈ ಸಿನಿಮಾ ನೋಡಿ ಬನ್ನಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ಬಿಟ್ಟು ಅದನ್ನ ಕ್ಯಾಂಪೇನ್ ಮಾಡ್ತಾರೆ. ನಿಮ್ ಹತ್ರ ಶೇರ್ ಮಾಡ್ಕೊಂಬೋಣ ಅಂತ ನಾನು ಫೋನ್ ಮಾಡಿದೆ. ನಾನು
0: ಖಂಡಿತವಾಗ್ಲೂ ನಿಮ್ಮ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಇದರಿಂದ ಮಾಹಿತಿ ಸಿಕ್ತು, ನನಗೂ ಕೂಡ ಒಂದೊಳ್ಳೆ ಇನ್ಫಾರ್ಮೇಶನ್ ಸಿಕ್ತು. ಸೊ ನೀವ್ ಹೇಳಿದ್ರಿ ಆ ಟಿಕೆಟ್ ಗಳ ಮೇಲೆ ಅದನ್ನ ಬರ್ಸಿದ್ರು ಅಂತ ಹೇಳಿ, ಸೊ ಎಂತೆಂತ ಹೊಸ ಇನ್ವೆನ್ಷನ್ಗೆ ಕಾಲಿಡ್ತಾ

0: ಅಲ್ಲಿಂದ ಅಂತ ಹೇಳಿ.
1: ನೋಡಿ, ಯಾರಾದ್ರೂ ಹೇಳ್ತಾರ ಇಲ್ಲ ನಿಜವಾಗ್ಲೂ ಟಾಕ್ ಇದೆ ಅಂತ ಹೇಳಕ್ಕೆ ಸಿನಿಮಾ ಟಿಕೆಟ್ ನಲ್ಲಿ ಪ್ರಿಂಟ್ ಮಾಡೋದು ಅಂದ್ರೆ ನಿಜವಾಗ್ಲೂ ಒಂದು ಅದ್ಭುತ ಅನ್ಸುತ್ತೆ ನಿಜವಾಗ್ಲೂ.
0: ಹೌದು ಹೌದು, ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯ್ತು ನಿಮ್ ಮಾಹಿತಿ, ನನ್ಗೆ ತುಂಬಾ ಇಷ್ಟ ಆಯ್ತು ಸರ್. ನಿಮ್ಗಾಗಿ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಮೇಡಮ್, ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಯು. ಐ ಆಮ್ ಸ್ಟಿಲ್ ನಾಟ್ ಕಮ್ ಔಟ್ ಆಫ್ ದ ಶಾಕ್ ಆಫ್ ಆಶಾ ತಾಯಿಸ್ ಲಾಸ್. ಸೊ ಐ ವಿಲ್ ಬಿ ಥ್ಯಾಂಕ್ಫುಲ್ ಟು ಯು ಇಫ್ ಯು ಕ್ಯಾನ್ ಪ್ಲೇ ಎ ಟೈಟಲ್ ಟ್ರ್ಯಾಕ್ ಫ್ರಮ್ ಯೇ ರಾಸ್ತೆ ಹೈ ಪ್ಯಾರ್ ಕೆ.
0: ಓಕೆ ಓಕೆ, ಖಂಡಿತವಾಗ್ಲೂ ಪ್ಲೇ ಮಾಡ್ತೀನಿ ಸರ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಪ್ಲೆಷರ್ ಟಾಕಿಂಗ್ ಟು ಯು ಹರ್ಷಿತಾ.
0: ಥ್ಯಾಂಕ್ ಯು,
1: ಐ ವಾಸ್ ಥ್ರಿಲ್ಡ್ ಟುಡೇ.
0: ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಜಾಜಿ ನಗರದಿಂದ ಎನ್ ಆರ್ ಪ್ರಸಾದ್ ಅವರು ಕರೆ ಮಾಡಿದ್ರು, ಒಳ್ಳೆಯ ಮಾಹಿತಿಯನ್ನ ನೀಡಿದ್ರು. ಸೊ ಆಲಮರ ಚಿತ್ರದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತಾ ಹೋಗೋಣ ಈ ಒಂದು ಹಾಡಿನ ನಂತರ. ನಿಮಗಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಎಂಜಾಯ್ ಮಾಡಿ.

ಟ್ಯೂನ್ ಮಾಡಿದ್ರೆ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಪಿಲೋ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಹೋಗ್ತಾ ಇದ್ದೀವಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿಶಿಷ್ಟವಾದ ವಿಚಾರದ ಕುರಿತು ನಾವು ಮಾತನಾಡ್ತಾ ಇದ್ವಿ. ಯಾವ ವಿಚಾರ ಅಂತ ಹೇಳಿದ್ರೆ ಬಾಲಿವುಡ್ನ ಮೊದಲ ಟಾಕಿ ಸಿನಿಮಾ ಆಲಂ ಅರ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೊಂದು ನಾಟಕ ಆಧಾರಿತ ಸಿನಿಮಾ, ಅಂದರೆ ಪಾರ್ಸಿ ಇಂಪೀರಿಯಲ್ ಥಿಯೇಟರ್ ಕಂಪನಿಯ ನಿರ್ಮಾಪಕ ಮತ್ತು ನಾಟಕಕಾರ ಆಗಿದ್ದ ಜೋಸೆಫ್ ಡೇವಿಡ್ ಪೆಂಕರ್ ಅವರು ಬರೆದ ಆಲಂ ಅರ ನಾಟಕವನ್ನು ಇರಾನಿ ಅವರು ತಮ್ಮ ಸಿನಿಮಾದಲ್ಲಿ ಅಳವಡಿಸಿಕೊಳ್ತಾರೆ. ಹೌದು, ಜಿಪ್ಸಿ ಹುಡುಗಿ ರಾಜಕುಮಾರ, ಅವನ ತಂದೆ ರಾಜ ಮತ್ತು ಅವನ ಇಬ್ಬರು ಪತ್ನಿಯರು, ಹೆರಿಗೆಯ ಬಗ್ಗೆ, ಸೂಫಿಯ ಭವಿಷ್ಯವಾಣಿ ಮತ್ತು ಬಹಳಷ್ಟು ಅಸೂಯೆ, ಪ್ರೀತಿ, ಹಾತರುವಿಕೆಯನ್ನು ಒಳಗೊಂಡಂತಹ ಈ ಪ್ರಣಯದ ನಾಟಕ ಇರಾನಿಯವರ ಸಿನಿಮಾದಲ್ಲಿ ಮೂಡಿಬರುತ್ತೆ. ಹೌದು, ನಾಟಕ ಆಗಿದ್ದು ನಾಟಕವನ್ನ ಟಾಕಿ ಚಿತ್ರವಾಗಿ ಪರಿಗಣಿಸಿ ಪ್ರೇಕ್ಷಕರ ಮುಂದೆ ಉಣಬಡಿಸಿದ ಈ ಒಂದು ಏನು ಹೇಳ್ತಾರೆ, ಒಂದು ಸೆಲ್ಯೂಟ್ ಅಂತಲೇ ಹೇಳಬಹುದು. ಯಾಕಂದರೆ ಹೇಳಿದರೆ ಒಂದು ನಾಟಕವನ್ನು ಸಿನಿಮಾ ಮಾಡೋದು ಅಷ್ಟು ಈಸಿ ಆದಂತಹ ಕೆಲಸವನ್ನು ಆ ಕೆಲಸವನ್ನು ಆಲಂ ಆರ ಸಿನಿಮಾದ ಮೂಲಕ ಇರಾನಿಯವರು ಮಾಡ್ತಾರೆ. ಇದು ತೆರೆಯ ಮೇಲೆ ಬಂದಾಗ ಆ ಪ್ರೇಕ್ಷಕರಿಗೆ ಎಷ್ಟು ಮೂಕ ವಿಸ್ಮಿತರಾಗಿ ನೋಡ್ತಿರ್ತಾರೆ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಅಲ್ಲಿಯವರೆಗೂ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳು ಒಂದು ಪರದೆಯ ಮೇಲೆ ಮೂಡ್ತಾ ಇರ್ತಂತೆ. ಆದರೆ ಆ ಪರದೆಗೆ ಜೀವ ತುಂಬಿ ಪ್ರತಿಯೊಂದು ಪಾತ್ರಗಳು ಅಲ್ಲಿ ಮಾತನಾಡ್ತಾ ಹೋದಾಗ ಅದು ಒಂಥರ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ಇದು ಸಂಪೂರ್ಣ ಮನೋರಂಜನೆಯನ್ನು ನೀಡಿತ್ತು. ಅಂದಿನ ಕಾಲದಲ್ಲಿಯೇ ಗಲ್ಲಾಪೆಟ್ಟಿಗೆ ಪೂರ್ತಿ ಆಗಿ, ಅಂದರೆ ಸಿನಿಮಾ ನಿರ್ಮಾಪಕ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದನ್ನು ಅದಕ್ಕಿಂತಲೂ ಮೀರಿ, ನಿರೀಕ್ಷೆಗೆ ಮೀರಿದಂತಹ ಒಂದು ಕಲೆಕ್ಷನ್ ಆಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಈ ಪೌರಾಣಿಕ ಸಿನಿಮಾವನ್ನು, ಸಾರಿ ನಾಟಕವನ್ನು ಸಿನಿಮಾ ಆಗಿ ನಿರ್ದೇಶಿಸಿದ್ದಂತಹ ಇರಾನಿ ಅವರಿಗೆ ಒಂದು ಸಲಾಮ್ ಅಂತ ಹೇಳ್ತಾ ಆಲಂ ಅರ ಸಿನಿಮಾದ ಕುರಿತು ಮತ್ತಷ್ಟು ಮಾತುಗಳನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೊಂದು ಹಾಡಿನ ನಂತರ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಮರೆತು ಬಿಟ್ಟಿದ್ದಾರೆ. ಎಲ್ಲರೂ ಹೆಸರು ಮರೆತು ಬಿಟ್ರೆ ಹೇಗೆ? ಹೆಸರು ಕಳಿಸಿದ್ರೆ

ಓದೋದು ತುಂಬಾ ಖುಷಿ ಆಗುತ್ತೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತ ಅವರು ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಭೀಮಸಂದ್ರದಿಂದ ಕುಂಬಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮೂರವ್ರ ಸಂದೇಶ ಕಳಿಸಿದ್ರೆ ನಮಗೂ ಓದೋದಕ್ಕೆ ಬಹಳ ಖುಷಿ. ಹಾಗಂತ ಬೇರೆಯವರವ್ರ ಸಂದೇಶ ಓದಲ್ಲ ಅಂತಲ್ಲ, ಖಂಡಿತವಾಗ್ಲೂ ಎಲ್ಲರ ಸಂದೇಶಗಳನ್ನು ಓದ್ತೀವಿ. ನಮ್ಮೆಲ್ಲ ನೆಚ್ಚಿನ ಕೇಳುಗ ನಿರೂಪಕರಿಗೆ ನಮ್ಮ ನಮನಗಳು. ಆಕಾಶವಾಣಿ ಕೇಂದ್ರ ಇಂದು 90 ವಸಂತಗಳನ್ನು ದಾಟಿ ಮುನ್ನುಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಎಲ್ಲ ಕೇಳುಗರಿಗೂ ಅನೇಕ ಮುಖ್ಯ ಮಾಹಿತಿಗಳು, ವಾರ್ತೆಗಳು, ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಮ್ಮೆಲ್ಲರಿಗೆ ನೀವು ಪ್ರೀತಿಯಿಂದ, ನೈಜ ಕಳಕಳಿಯಿಂದ, ನಿರೂಪಣೆಯಿಂದ ನಮ್ಮ ಜ್ಞಾನಮಟ್ಟ ಹೆಚ್ಚಿಸಲು ಸಹಾಯ ನೀಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೂಡ ಹೆಸರೇ ಹಾಕಿಲ್ಲ, ಉಮೇಶ್ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಉಮೇಶ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ ಮತ್ತೆ ಅವರು ಸಂದೇಶವನ್ನು ಕಳಿಸಿರುವಂಥವರು. ನಂಜನಗೂಡಿನಿಂದ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆಯೇ ಸಂದೇಶಗಳ ಸಾಲೆ ಹರಿದು ಬರ್ತಾ ಇದೆ. ಮೇಡಮ್, ಕಾಲ್ ಮಾತ್ರ ತೊಗೊಂಡು ಅವ್ರ ಇಷ್ಟದ ಗೀತೆ ಹಾಕ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ನೀವು ಕರೆ ಮಾಡಿ, ನಿಮ್ಮ ಕರೆಯನ್ನು ಸ್ವೀಕರಿಸ್ತೀವಿ, ನಿಮ್ಮಿಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಾಲಿನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲೋ ಆಪ್ಕಿ ಬಸನ್ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ವಿ. ಆಲಮಾರ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಮೊದಲ ಟಾಕಿ ಚಿತ್ರ ಇದಾಗಿತ್ತು ಅಂತ ಹೇಳಿದೆ. ಭಾರತೀಯ ಸಿನಿಮಾದಲ್ಲಿ ಹೊಸ ತಾಂತ್ರಿಕ ಪ್ರವೃತ್ತಿಗಳನ್ನು ಹುಟ್ಟು ಹಾಕೋ ಒಂದು ಪ್ರಯತ್ನವನ್ನು ಮಾಡಿದರು. ಸಾಕಷ್ಟು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನು ಹೇಳ್ತೀವಿ ಅದನ್ನೆಲ್ಲ ಆಮದು ಮಾಡಿಕೊಂಡು ರೆಕಾರ್ಡಿಂಗ್ ಉಪಕರಣಗಳನ್ನು ಕೂಡ ಸ್ಥಾಪಿಸಲು ಮತ್ತು ಧ್ವನಿಯನ್ನು ರೆಕಾರ್ಡ್ ಮಾಡಲು ಅಮೆರಿಕನ್ ಧ್ವನಿ ಮುದ್ರಕ ವಿಲ್ಫೋರ್ಡ್ ಡೆಮಿಂಗ್ ಬಾಂಬೆಗೆ ಬಂದಿಳಿದಿದ್ರು. ಅಂದರೆ ಆಲಂ ಇರಾನಿ ಅವರು ಸ್ಪಷ್ಟವಾಗಿ ಒಂದು ಗುರಿಯನ್ನು ಹೊಂದಿದ್ರು. ಅಂದರೆ ಟಾಕಿ ಚಿತ್ರ ಆಗಿದ್ದರಿಂದ ಒಳ್ಳೆಯ ಧ್ವನಿಯನ್ನು ನೀಡಬೇಕು ಅಂತ ನಿರ್ಧಾರ ಮಾಡಿ ಅಮೇರಿಕಾದಿಂದ ಆ ಧ್ವನಿ ಮುದ್ರಕರನ್ನು ಕರೆಸಿದ್ರು. ಅದು ಫೇಮಸ್ ಅಂದಿನ ಕಾಲದಲ್ಲೇ ವಿಲ್ಫೋರ್ಡ್ ಡೆಮಿಂಗ್ ಅವರು ಸಾಕಷ್ಟು ಪ್ರಸಿದ್ಧರಾಗಿ ಕಾರ್ಯನಿರ್ವಹಿಸಿದಂಥವ್ರು. ಅಂಥವ್ರನ್ನ ಬಾಂಬೆಗೆ ಕರೆಸ್ತಾ ಅಂಥವರಿಂದ ಅವರು ಈ ಒಂದು ಧ್ವನಿ ಮುದ್ರಣವನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅವರ ಶುಲ್ಕ ಅಂದಿನ ಕಾಲದಲ್ಲೇ 100 ರೂಪಾಯಿ ಆಗಿತ್ತಂತೆ. ಸೊ ಅಷ್ಟು ಶುಲ್ಕ ಆದರೂ ಪರವಾಗಿರಲಿಲ್ಲ, ನನ್ನ ಸಿನಿಮಾ ಒಂದು ಸಕ್ಸಸ್ ಕಾಣಲೇಬೇಕು ಅಂತ ಹೇಳಿ 100 ರೂಪಾಯಿ ಶುಲ್ಕ ಪ್ರತಿ ದಿನಕ್ಕೆ ಲೆಕ್ಕ ಹಾಕಿ ಇರಾನಿಯವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಆ ಸಿನಿಮಾ ಸಕ್ಸಸ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಇಂದಿನ ವಿಚಾರಧಾರೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಕೊನೆಯ ಗೀತೆ ಆಪ್ಕಿ ಪಸಂದ್ ಕಾರ್ಯಕ್ರಮದ ಕೊನೆಯ ಗೀತೆ ಪ್ರಸಾರ ಮಾಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಟ್ಯೂನ್ ಮಾಡ್ತಾರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕ್ಯುಪಸ್ ಕಾರ್ಯಕ್ರಮದ ಎಲ್ಲಾ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸಮಯ ಇನ್ನೇನು 12 ಗಂಟೆ ಆಗಲಿದೆ. ಮುಂದೆ ಕನ್ನಡದಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ

0: ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ಕೂಡ ನನಗೆ ಅತ್ಯಂತ ಸೇರ್ಪಡಿಸಿದೆ. ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ದೇವ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋನೇ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸೂಚ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಗ್ದಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
0: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 ರಿಂದ 1:10 ವರೆಗೂ ಕೇಳಿ ನವಿಲುಗರಿ.

0: ಶನಿವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
1: ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಮಸ್ಕಾರ ಕರ್ನಾಟಕ, ಮತ್ತೆ ಓಡೋಡಿ ಬಂತು ಶುಭ ಶುಕ್ರವಾರ. ನಿಮ್ಮೆಲ್ಲರೊಂದಿಗೆ ಇರುವಂತಹ ಈ ಅವಕಾಶವೇ ನನಗೆ ಶುಭ, ಅದೇ ಶುಕ್ರವಾರ. ಹೌದು, ಈ ತಿಂಗಳಲ್ಲಿ ಎಲ್ಲ ಶುಕ್ರವಾರಗಳು ಶುಭವಾರವೇ ನನಗೆ. ಆಕಾಶವಾಣಿಯ FM ರೇನ್ಬೋ 101.3 ಕಂಪನಾಂಕಗಳಲ್ಲಿ ನವಿಲುಗರಿ ಕಾರ್ಯಕ್ರಮಕ್ಕೆ ಕಿವಿಯಾಗಿರೋ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಗೆಳತಿ ನಾನು ಆರ್ಜೆ ಗೌರಿ. ಒಂದು ಗಂಟೆಯವರೆಗೆ ಮಾತಾಡೋಣ, ಸುಮಧುರ ಗೀತೆಗಳನ್ನು ಕೇಳೋಣ, ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ. ಹಾ ಸ್ನೇಹಿತರೆ, 12:07:48 ಆಗ್ತಾ ಇದೆ. ಒಂದು ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಗೀತೆಯನ್ನು ಕೇಳ್ತಾ ಕೇಳ್ತಾ ಸ್ವಲ್ಪ ಯೋಚನೆ ಮಾಡಿ, ಕನ್ನಡ ಚಿತ್ರರಂಗದಲ್ಲಿ ಅದುವರೆಗೂ ಇದ್ದಂತಹ ಶಿಷ್ಟಾಚಾರದ ಪರಿಪಾಲನೆಯನ್ನು ಬದಿಗೊತ್ತಿ ತನ್ನದೇ ಹೊಸ ದಾರಿ ಕಂಡುಕೊಂಡು ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಕೈಗೆತ್ತಿಕೊಂಡು ಮಡಿವಂತಿಕೆಯ ಪರದೆಯನ್ನು ಸರಿಸಿ ಸಮಾಜದ ಓರೆ ಕೋರೆಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಡಿದಂಥ ಅಭೂತಪೂರ್ವ ನಟ, ಪ್ರತಿಭಾನ್ವಿತ ನಿರ್ದೇಶಕರೇ ಇಂದಿನ ನವಿಲುಗರಿಯ ಕೇಂದ್ರ ಬಿಂದು. ಯಾರಿರಬಹುದು ಅವರು? ಗೊತ್ತಾಯ್ತು ಅಂತಿದ್ದೀರಾ? ಹಾಗಿದ್ರೆ ನಿಮ್ಮ ಸಂದೇಶಗಳನ್ನ ನನಗೆ ಕಳಿಸ್ಕೊಡಿ. ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9408090013 9408090013. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಈ ನಾಡ ಅಂದ ಈ ಸೊಬಗ ಚಂದ ಅಪರಿಚಿತ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಹೌದು ಸ್ನೇಹಿತರೆ, ನೀವು ಕೇಳಿದ ಹಾಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹರೀಶ್ ಮಲ್ಲೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಸ್ವಲ್ಪ ನಿಮ್ಮ ಊಹೆ ತಪ್ಪಾಗಿದೆ. ಸುರೇಶ್ ಹೆಬ್ಳಿಕರ್ ಅಭಿನಯ, ಹೌದು ಈ ಹಾಡಿನಲ್ಲಿ ಶೋಭಾ ಸುರೇಶ್ ಹೆಬ್ಳಿಕರ್ ಅವರ ಅಭಿನಯದ ಸಸ್ಪೆನ್ಸ್ ಚಿತ್ರ ಅಪರಿಚಿತ ಆಗಿತ್ತು. ಅದಕ್ಕೂ ಮೊದಲು ಅಪರೂಪದ ಅತಿಥಿಗಳು ಅನ್ನುವಂಥ ಚಿತ್ರದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಅಪರೂಪದ ನಟ, ನಿರ್ದೇಶಕ, ನಿರ್ಮಾಪಕ ಕಾಶಿನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ. ಅಪರಿಚಿತ ಚಿತ್ರದ ನಿರ್ದೇಶಕರು, ಹೌದು ಇಡೀ ಚಿತ್ರರಂಗವೇ ತಿರುಗಿ ನೋಡುವಂತಹ ಚಿರಪರಿಚಿತ ಖ್ಯಾತ ನಟ, ನಿರ್ದೇಶಕರಾಗಿ ಬೆಳೆದಂತಹ ಕಾಶಿನಾಥ್ ಅವರ ಜನ್ಮದಿನ ಇವತ್ತು. ಜನ್ಮದಿನದ ಬಗ್ಗೆ ಸಾಕಷ್ಟು ಅಂದರೆ ಬೇರೆ ಬೇರೆ ನಮ್ಮ ಒಂದು ಇದರಲ್ಲಿ ಹುಡುಕಾಡಿದಾಗ, ಜಾಲತಾಣದಲ್ಲಿ ಹುಡುಕಾಡಿದಾಗ ಬೇರೆ ಬೇರೆ ದಿನಾಂಕಗಳು ಬರ್ತಾಯಿದ್ವು. ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಕಾಶಿನಾಥ್ ಅವರೇ ಒಂದು ಕಡೆ ಹೇಳಿದ್ದಾರೆ, ಜನ್ಮದಿನವನ್ನು ಯಾಕೆ ಆಚರಿಸ್ಕೊಳ್ಬೇಕು, ಯಾಕೆ ಹುಟ್ಟುಹಬ್ಬ ಮಾಡ್ಕೋಬೇಕು, ನಮಗಿರುವಂಥ ಆಯುಷ್ಯದಲ್ಲಿ ಒಂದು ವರ್ಷ ಕಡಿಮೆ ಆಯಿತು ಅನ್ನೋ ದುಃಖಕ್ಕ, ಅಥವಾ ನಮ್ಮ ವಯಸ್ಸು ಒಂದು ವರ್ಷ ಜಾಸ್ತಿ ಆಯಿತು ಅನ್ನೋ ಸಂತೋಷಕ್ಕ ಅಂತ ಕಾಶಿನಾಥ್ ಅವ್ರ ಪ್ರಶ್ನೆ. ಹೀಗಾಗಿ ಅವರು ತಮ್ಮ ಜನ್ಮದಿನವನ್ನು ಯಾವತ್ತೂ ಆಚರಿಸ್ಕೊಳ್ಳಿಲ್ಲ, ಯಾರಿಗೂ ಡೇಟ್ ಆಫ್ ಬರ್ತನ್ನು ಹೇಳ್ತಾ ಇರಲಿಲ್ಲ. ಈಗಲೂ ನಾನು ಅವ್ರ ಜನ್ಮದಿನನ ಹುಡುಕಾಡಿದಾಗ ಬೇರೆ ಬೇರೆ ಜಾಲತಾಣಗಳಲ್ಲಿ ಬೇರೆ ಬೇರೆ ದಿನಾಂಕ ಇತ್ತು. ಅವರ ಡ್ರೈವಿಂಗ್ ಲೈಸೆನ್ಸ್ನಲ್ಲಿರುವಂತಹ ದಿನಾಂಕ ಅಂದರೆ 1951 ಮೇ 8 ಸರಿಯಾದ ಡೇಟ್ ಆಫ್ ಬರ್ತ್ ಆಗಿತ್ತು. ಸರಳ, ಶಾಂತ, ಸಭ್ಯ, ಪ್ರಾಮಾಣಿಕ, ಸ್ನೇಹಮಯಿ, ನೇರ ನಡೆ, ನೇರ ನುಡಿಯ ಹೃದಯ ಶ್ರೀಮಂತ ನಮ್ಮ ಕಾಶಿನಾಥ್ ಅವರು, ನಮ್ಮ ಕುಂದಾಪುರದವರು. ಕಾಲೇಜ್ ದಿನಗಳಲ್ಲಿ ಒಳ್ಳೆ ಕಳಕಳಿಯಾಗಿ ಬೆಳ್ಳ ಬೆಳ್ಳಗೆ ತೆಳ್ತೆಳಿಗೆ ಇದ್ರಂತೆ. ನಾಟಕಗಳಲ್ಲಿ ಪಾತ್ರಗಳು ಅಂದರೆ ಅವರಿಗೆ ಸ್ತ್ರೀ ಪಾತ್ರಗಳೇ ದೊರಕ್ತಾ ಇದ್ದಂತೆ. ಶಾಲಾ ದಿನಗಳಲ್ಲಿ ಬಹಳ ಕುತೂಹಲ ಭರಿತ ಪ್ರಶ್ನೆಗಳು ತಲೆಯಲ್ಲಿ ಮೂಡ್ತಾ ಇದ್ವಂತೆ ಅವರಿಗೆ. ಆದರೆ ಕೇಳೋಕ್ಕೆ ಭಯ, ಸಂಕೋಚ, ಕೇಳೋಕ್ಕೆ ಹಿಂಜರಿತಾ ಇದ್ರಂತೆ. ಫಸ್ಟ್ ಬೆಂಚ್ನಲ್ಲಿ ಯಾವತ್ತೂ ಕೂತ್ಕೋತಾ ಇರಲಿಲ್ಲವಂತೆ ಕಾಶಿನಾಥ್ ಅವರು. ಯಾವಾಗಲೂ ಲಾಸ್ಟ್ ಬೆಂಚ್, ಯಾಕಂದರೆ ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ, ನನಗೆ ಕೇಳ್ತಾರೆ ಅನ್ನೋ ಅಂತ ಭಯ. ಆದರೆ ಕಾಲೇಜ್ ಡೇಸ್ನಲ್ಲಿ ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಅವರಿಗೆ ಆ ಭಯ ಎಲ್ಲ ಹೋಯಿತು. ಆಮೇಲೆ ಅವರು ಧೈರ್ಯವಂತರಾದರು, ಬಹಳಷ್ಟು ಸಿನಿಮಾ ರಂಗಕ್ಕೂ ಕಾಲಿಟ್ಟರು. ಹೊಸ ಪ್ರಯೋಗದ ಮೂಲಕ ತಮ್ಮ ಆರಂಭ, ಚಲನಚಿತ್ರರಂಗದ ಆರಂಭವನ್ನು ಆರಂಭಿಸಿದರು. ಅಪರಿಚಿತ ಚಿತ್ರ ನಿರ್ಮಾಪಕ, ನಿರ್ದೇಶನ, ಚಿತ್ರಕಥೆ ಇವಿಷ್ಟನ್ನು ಮಾಡಿದ್ರು. ಸಿಕ್ಕಾಪಟ್ಟೆ ಯಶಸ್ವಿನೂ ಆಯಿತು. ಹಿಂದಿ, ತೆಲುಗು, ತಮಿಳು ಭಾಷೆಗಳಿಗೂ ಕೂಡ ಡಬ್ ಆಯಿತು ಈ ಚಿತ್ರ. ಹಾಂ ಸ್ನೇಹಿತರೆ, ಸಾಕ್ತಾ ಇದ್ದೀವಿ ನವಿಲ್ಗರಿ ಕಾರ್ಯಕ್ರಮದಲ್ಲಿ. 12:05 ಆಗಿದೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನಮಗೆ ತಿಳಿಸ್ಕೊಡಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಹೋದೆಯ ದೂರ ಓ ಜೊತೆಗಾರ ಅನುಭವ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಸಂದೇಶಗಳ ಮೂಲಕ ತಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ ನಾಗೇಂದ್ರ ತಾವರೆಕೆರೆ ಅವರು ಕುಣಿಗಲ್ ತಾಲೂಕಿನಿಂದ. ಇಂದಿನ ನವಿಲುಗರಿಗೆ ಆತ್ಮೀಯ ಸ್ವಾಗತ. ನಾವು ಹೇಳೋದಕ್ಕಿಂತ ನೀವೇ ಹೇಳಿದ್ರೆ ಚೆನ್ನ ಮೇಡಮ್ ಅಂತ. ಖಂಡಿತ ನಿಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನಮ್ಮ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇವತ್ತು ಕಾಶಿನಾಥ್ ಅವರ ಜನ್ಮದಿನ, ಹಾಗಾಗಿ ಅವರ ಸಾಧನೆಗಳನ್ನು ಸಾಗಿ ಬಂದ ದಾರಿಯನ್ನು ನಾವಿವತ್ತು ಜ್ಞಾಪಿಸ್ಕೋತಾ ಇದ್ದೀವಿ. ಗಂಗು ಪೂಜಾರಿ ಅವರು ಇಂಡಿ ತಾಲೂಕಿನಿಂದ, ಕಾಶಿನಾಥ್ ಅಲ್ವಾ ನಮಗೆ ಭಾಳ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೆಂಕಟೇಶ್ ಅಣ್ಣಿಗೇರಿ ಅವರು ಕೂಡ ಕಾಶಿನಾಥ್ ಅವರನ್ನು ಜ್ಞಾಪಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕಾಶಿನಾಥ್ ಅವರ ಚಿತ್ರಗಳನ್ನು ನೋಡಿರ್ತೀರಾ, ಯಾವ ಚಿತ್ರ ನಿಮಗೆ ಇಷ್ಟ ಆಯಿತು, ಏನು ಇಷ್ಟ ಆಯಿತು ಆ ಚಿತ್ರಗಳಲ್ಲಿ ನಮಗೂ ತಿಳಿಸಿ, ಸಂದೇಶಗಳನ್ನ ಕಳಿಸ್ಕೊಡಿ. ಅಪರಿಚಿತರಾಗಿ ಬಂದು ಚಿರಪರಿಚಿತರಾದವರು ಕಾಶಿನಾಥ್ ಅವರು, ಅಕ್ಷರದಿಂದ ಅವರ ಸಿನಿಮಾಗಳು ಎಲ್ಲ ಆರಂಭ ಆಗ್ತಾ ಇದ್ವು, ಆ ಹೆಸರುಗಳೆಲ್ಲ ಅದಿಂದ ಅಕಾರದಿಂದ ಇರ್ತಾ ಇದ್ವು ಅಂತ ಅನುಷಾ ಅವರು ಹೇಳ್ತಾ ಉಪೇಂದ್ರ ಅವರ ಗುರುಗಳಿವರು ಅಂತ ಜ್ಞಾಪಿಸ್ಕೋತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗಾಗಿ. ನೀವು ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ ಸ್ನೇಹಿತರೆ. 9489010013 ನಮಗೆ ಸಂದೇಶವನ್ನು ಕಳಿಸಬೇಕಾದ ಸಂಖ್ಯೆ. ತಮ್ಮ ಹತ್ತಿರದ ಸಂಬಂಧಿಕರೊಬ್ಬರ ದಾಂಪತ್ಯ ಜೀವನದ ತೊಳಲಾಟವನ್ನು ತುಂಬ ಹತ್ತಿರದಿಂದ ನೋಡಿ ಕೇಳಿ ತಿಳಿದಿದ್ದಂಥ ಕಾಶಿನಾಥ್ ಅವರು ಯುವ ಜನತೆಗೆ ಸಂಬಂಧಿಸಿದ ಸಮಸ್ಯೆಯನ್ನೇ ಕೈಗೆತ್ತಿಕೊಂಡು ಜನಸಾಮಾನ್ಯರಿಗೆ ನಾಟುವ ಹಾಗೆ, ತಿಳುವಳಿಕೆ ಮೂಡುವ ಹಾಗೆ ಅನುಭವ ಚಿತ್ರವನ್ನು ಹೊರತಂದರು. ಯಾವುದೇ ಮುಚ್ಚು ಮರೆಯಿಲ್ಲದೆ ಅರಿವನ್ನು ಮೂಡಿಸುವ ಯತ್ನ ಮಾಡಿದರು. ಪ್ರೇಕ್ಷಕ ಚಿತ್ರ ನೋಡುವಾಗ ಪಾತ್ರಗಳಲ್ಲಿ

ಯಶಸ್ವಿಯಾಗೋದು ಅನ್ನೋದು ಕಾಶಿನಾಥ್ ಅವರ ಅಭಿಪ್ರಾಯ ಆಗಿತ್ತು. ಅವರು ಕೂಡ ನಿರ್ದೇಶನಕ್ಕೆ ಯಾವುದೇ ರೀತಿಯ ತರಬೇತಿಯನ್ನು ತಗೊಂಡಿರಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದಷ್ಟೇ ಒಳ್ಳೆಯ ಚಿತ್ರನ ಫಸ್ಟ್ ಮೊದಲು ಹೋಗಿ ನೋಡ್ತಾ ಇದ್ರಂತೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಟಿಪ್ಪಣಿ ಮಾಡ್ಕೋತಾ ಇದ್ರು, ಯಾವ್ದು ಇಷ್ಟ ಆಯಿತು, ಯಾವ ಭಾಗ ಇಷ್ಟ ಆಯಿತು ಈ ಚಿತ್ರದಲ್ಲಿ ಅಂತ. ಹಾಗೆ ಮತ್ತೊಮ್ಮೆ ಹೋಗಿ ನೋಡ್ತಾ ಇದ್ರಂತೆ ಅದೇ ಚಿತ್ರವನ್ನು. ನೋಡಿದಾಗ ನನ್ನನ್ನು ತುಂಬ ಆಕರ್ಷಿಸಿದಂಥ ಆ ಭಾಗ, ಅದರಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ಮತ್ತೆ ನೋಟ್ ಮಾಡ್ಕೊಂಬರ್ತಾ ಇದ್ರು. ಹೀಗೆ 4-5 ಸಲ ಒಂದೇ ಚಿತ್ರವನ್ನು ನೋಡಿ ಇದನ್ನು ಹೇಗೆ ನಿರ್ದೇಶನ ಮಾಡಿರಬಹುದು ಅನ್ನೋದನ್ನು ತಿಳಿದುಕೊಂಡು ತಾವು ಜನಪ್ರಿಯ ನಿರ್ದೇಶಕರಾದರು ಕಾಶಿನಾಥ್ ಅವರು. ಅವರಿಗೆ ಚಲನಚಿತ್ರರಂಗದ ಒಂದು ಅಲ್ಲಿ ಬರಬೇಕು, ನಾನೊಂದು ಹೊಸತನವನ್ನು ಮಾಡಬೇಕು ಅನ್ನೋಂಥ ಹಂಬಲ ಅವ್ರ ತಾಯಿಯಿಂದನೇ ಬಂದಿತ್ತು ಅಂತ ಹೇಳ್ತಾರೆ. ತಾಯಿ ಅಂದರೆ ಸುಮಾರು ಒಂದು ಈಗ 100 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ, ಅಥವಾ 70 ವರ್ಷದ ಹಿಂದೆ. ಅವರು ತಾಯಿಯವ್ರಿಗೂ ಕೂಡ ಚಿತ್ರರಂಗದಲ್ಲಿ ಬರಬೇಕು, ಹೀರೋಯಿನ್ ಆಗಬೇಕು ಅಂತ ಆಸೆ ಇತ್ತಂತೆ. ನೋಡಿ ಎಷ್ಟು ಹಿಂದಿನ ಕಾಲದಲ್ಲಿ ಕೂಡ ಒಂದು ಬಯಕೆ ಎಲ್ಲಿ ಚಿಗುರೊಡೆಯುತ್ತೆ ಅಂತ, ಅದು ಮಗನಿಗೂ ಕೂಡ ಬಂದುಬಿಟ್ಟಿತ್ತು. ಅಮ್ಮ ಅಂದರೆ ಬಹಳ ಆಸೆ ಕಾಶಿನಾಥ್ ಅವರಿಗೆ, ಪದೇ ಪದೇ ಅದನ್ನು ಹೇಳ್ತಾ ಇದ್ರು ಅವರು. ಅಮ್ಮನಿಂದ ನನಗೆ ಆ ಒಂದು ಭಾವನೆ ಬಂದಿತ್ತು, ಅದು ಮೊಳಕೆ ಒಡೀತು, ದೊಡ್ಡ ಹೆಮ್ಮರ ಆಯಿತು ಅಂತ. ಹಾಗೆ ಈ ಅನುಭವ ಚಿತ್ರವನ್ನು ಮಾಡಿದಾಗಲೂ ಕೂಡ ಅದನ್ನೇ ಅವ್ರು ಹೇಳ್ತಾ ಇದ್ರು, ಪ್ರೇಕ್ಷಕ ತನ್ಮಯನಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ. ಅಭಿನಯ ಉಮಾಶ್ರೀ ಅವರನ್ನು ಬೆಳ್ಳಿ ತೆರೆಗೆ ಪರಿಚಯಿಸಿದಂತಹ ಚಿತ್ರ ಇದು. ಮಡಿವಂತರು ಮೂಗ್ ಮುರಿದ್ರು, ಕೆಲವರು ನೋಡಿ ನಕ್ಕರು, ಪ್ರಜ್ಞಾವಂತರು ಓಹೋ ಹೀಗೂ ಚಿತ್ರ ಮಾಡಬಹುದಾ ಅಂತ ಆಶ್ಚರ್ಯಪಟ್ಟರು. ಅಭಿನಯ ಅವರಿಗೆ 3 ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ತಂದಂಥ ಚಿತ್ರ ಇದು. ಫಿಲ್ಮ್ಫೇರ್ನಲ್ಲೂ ಬಂತು, ರಾಜ್ಯ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂತು, ಚಿತ್ರರಸಿಕರ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಸರಮಾಲೆ ಬಂತು. ಅತ್ಯುತ್ತಮ ಚಿತ್ರ ಅನ್ನುವಂಥ ಪ್ರಶಸ್ತಿ ಕೂಡ ಫಿಲ್ಮ್ಫೇರ್ನಲ್ಲಿ ದೊರೆಯಿತು ಈ ಚಿತ್ರಕ್ಕೆ. ಅಭಿಮಾನಿಗಳ ಸಂಘದ ಪ್ರಶಸ್ತಿಯೂ ಕೂಡ ಅಭಿನಯ ಅವರಿಗೆ ಬಂತು. ಚಿಕ್ಕ ಹುಡುಗಿ ತುಂಬ ಚೆನ್ನಾಗಿ ಮಾಡಿದರು ಅಭಿನಯ ಅವರು ಈ ಚಿತ್ರದಲ್ಲಿ. ಮುಂದೆ ಅನಾಮಿಕ, ಸುರಸುಂದರಾಂಗ, ಲವ್ ಟ್ರೈನಿಂಗ್, ಈ ಚಿತ್ರಗಳಲ್ಲಿ ಅಭಿನಯ ಅವರು ಕಾಶಿನಾಥ್ ಅವರ ಜೊತೆಗೆ ಕೆಲಸ ಮಾಡಿದರು. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀನು ಹತ್ತಿರ ಇದ್ದಿದ್ದರೆ ಏನು ಚಂದವೋ, ನನ್ನ ಮುತ್ತಿಗೆ ಸಿಕ್ಕಿದ್ದರೆ ಏನು ಚಂದವೋ. ಈ ಹಾಡು ಅವಳೇ ನನ್ನ ಹೆಂಡತಿ ಚಿತ್ರದಾಗಿತ್ತು. ಕಾಶಿನಾಥ್ ಮತ್ತು ಭವ್ಯ ಅವರ ಅಭಿನಯದ ಚಿತ್ರ ಆಗಿತ್ತು ಸ್ನೇಹಿತರೆ. ವರದಕ್ಷಿಣೆಯ ಪಿಡುಗು ಎಷ್ಟು ಸಂಸಾರಗಳನ್ನು ಛಿದ್ರಗೊಳಿಸುತ್ತೆ ಅನ್ನುವಂಥ ವಿಷಯವನ್ನೇ ಮೂಲ ವಸ್ತುವಾಗಿಟ್ಟುಕೊಂಡು ವಿಜಯ್ ಫಿಲ್ಮ್ಸ್ ನಿರ್ಮಿಸಿ ಎಸ್ ಉಮೇಶ್ ಮತ್ತು ಕೆ ಪ್ರಭಾಕರ್ ಅವರು ನಿರ್ದೇಶಿಸಿದಂಥ ಚಿತ್ರ ಅವಳೇ ನನ್ನ ಹೆಂಡತಿ. ಕಾಶಿನಾಥ್, ಭವ್ಯ, ಮುಖ್ಯಮಂತ್ರಿ ಚಂದ್ರು, ಎನ್ ಎಸ್ ರಾವ್, ತಾರಾ, ತ್ಯಾಗರಾಜ್ ಅರಸ್, ಭೀಮರಾವ್ ಇವರೆಲ್ಲ ತಾರಾಗಣದಲ್ಲಿದ್ದರು. ಸಖತ್ ಹಿಟ್ಟಾದಂಥ ಚಿತ್ರ ಇದಾಗಿತ್ತು. 1988 ತೆರೆ ಕಂಡ ಈ ಚಿತ್ರ ತೆಲುಗಿನಲ್ಲಿ ಪೆಲ್ಲಿ ಚೆಸಿ ಚೂಡು ಅಂತ ರಿಮೇಕ್ ಆಯಿತು. ಜಡಿಕೆತ್ತ ಮೂಡಿ ಅಂತ ತಮಿಳಿನಲ್ಲಿ, ಜವಾನಿ ಜಿಂದಾಬಾದ್ ಅಂತ ಹಿಂದಿಯಲ್ಲಿ ಕೂಡ ರಿಮೇಕ್ ಆಗಿ ಜನಪ್ರಿಯ ಆಯಿತು. ಒಂದು ಗಂಭೀರ ಸಮಸ್ಯೆಯನ್ನು ತುಸು ವ್ಯಂಗ್ಯಭರಿತ ಹಾಸ್ಯ ರೂಪದಲ್ಲಿ ಹೇಳಿದಾಗ ಪ್ರೇಕ್ಷಕ ವರ್ಗಕ್ಕೆ ಬಹಳ ಬೇಗ ತಲುಪುತ್ತೆ ಅನ್ನೋದನ್ನು ಕಾಶಿನಾಥ್ ಅವರು ತಮ್ಮ ಸ್ಟೈಲ್ ಆಗಿಸ್ಕೊಂಡಿದ್ರು. ಕಾಶಿನಾಥ್ ಅವರು ಚಿತ್ರರಂಗದಲ್ಲಿ ಎಷ್ಟೇ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಎದೆಗುಂದವರಲ್ಲ. ತಮ್ಮ ಜೊತೆಯಲ್ಲಿದ್ದ ಕಲಾವಿದರಿಗೆ ಸದಾ ಸ್ಫೂರ್ತಿಯಾಗಿದ್ದವರು, ಅವರನ್ನು ಬೆಳೆಸಿದರು. ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬಂದಂಥ ಅದೆಷ್ಟೋ ಕಲಾವಿದರಿಗೆ ಅನ್ನ ಆಶ್ರಯ ನೀಡಿ ಕಾಪಾಡಿದ್ರು. ಸಾಹಿತಿ, ಸಂಗೀತ ನಿರ್ದೇಶಕ ವಿ ಮನೋಹರ್, ಖ್ಯಾತ ನಟ ಉಪೇಂದ್ರ, ಮಿಮಿಕ್ರಿ ದಯಾನಂದ್, ಖ್ಯಾತ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ, ನಟಿಯರಾದ ಉಮಾಶ್ರೀ, ಅಭಿನಯ, ಅಂಜಲಿ, ಹೀಗೆ ಕಾಶಿನಾಥ್ ಅವರ ಗರಡಿಯಲ್ಲಿ ಬೆಳೆದು ಅವರ ಶಿಷ್ಯರಾಗಿ ಬೆಳ್ಳಿ ತೆರೆಯಲ್ಲಿ ಖ್ಯಾತ ನಾಮರಾದವರು.

ಹಲವಾರು ಮಂದಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಈ ನಾಡ ಚಂದ, ಈ ನಾಡಲ್ಲಿ ಇರೋ ಕನ್ನಡ ಕಾಮನಬಿಲ್ಲು ಚಂದವೋ ಚಂದ. ಕನ್ನಡ ಕಾಮನಬಿಲ್ನಲ್ಲಿ ನಿಮ್ಮ ಮಾತು, ನಿಮ್ಮ ಮಾಹಿತಿಗಳು ಕೇಳೋದಕ್ಕೆ ಬಹಳ ಚಂದ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನೀವು ನಮ್ಮ ಕಾರ್ಯಕ್ರಮವನ್ನು ಕೇಳಿ ಸಂದೇಶ ಕಳಿಸೋದೇ ಬಹಳ ಚಂದ, ನಮಗೆ ಖುಷಿ ಕೊಡುವಂಥ ವಿಚಾರ. ಕಾಶಿನಾಥ್ ಅವರ ಲವ್ ಮಾಡಿ ನೋಡು ಚಿತ್ರದಲ್ಲಿ ಮಂಗಳೂರು ಮಂಜುನಾಥನ ಪಾತ್ರ ಬಹಳ ಚೆನ್ನಾಗಿದೆ ಅಂತ ಹರೀಶ್ ಅವರು ಮಲ್ಲೇಶ್ವರಂದ ಹೇಳ್ತಾ ಇದ್ದಾರೆ. ನವಿಲು ಗರಿ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಗುಟ್ಟು ನಿರೂಪಕಿ ಗೌರಿಯವರ ಅಪರಿಮಿತ ಉತ್ಸಾಹ, ಅಧ್ಯಯನಶೀಲತೆ, ಆಸ್ಥೆ ಹಾಗೂ ಸುಸಜ್ಜಿತ ಹೋಮ್ವರ್ಕ್. ಕೇಳುಗರಿಗೆ ಸೂಕ್ತ ಮಾಹಿತಿಯೊಂದಿಗೆ ಅಚ್ಚ ಕನ್ನಡದ ಸುಶ್ರಾವ ಪದ ಜೋಡಣೆ ಹಾಗೂ ಸಿರಿಕಂಠದ ನಿರೂಪಣೆ ಅಭಿನಂದನೀಯ. ಧನ್ಯವಾದಗಳು ಪೂರ್ಣಿಮಾ ಲಗದ ಮನೆ ಮಲ್ಲತ್ತಳ್ಳಿಯಿಂದ ಸಂದೇಶವನ್ನು ಕಳಿಸಿದೀರಾ. ಕಾರ್ಯಕ್ರಮವನ್ನು ಕೇಳ್ತಾ ಇರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಪುನರಾಗಮನ ನಮಗೆ ಬಹಳ ಖುಷಿ ಕೊಟ್ಟಿದೆ. ಹೀಗೆ ನಿಮಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಸಿಗಲಿ ಅಂತ ಕೇಳ್ಕೊಳ್ತೀವಿ ಅಂತ ಅನುಪಮ ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ದೂರದ ಊರಿಂದ ನಿಮ್ಮ ಸಂದೇಶಗಳು ಬಂದಾಗ ನಮಗೂ ಥ್ರಿಲ್ ಅನಿಸುತ್ತೆ. ಇನ್ನು ಉಪೇಂದ್ರ ಅವರನ್ನು ಸಿನಿಮಾಗೆ ಪರಿಚಯ ಮಾಡಿಸಿದ್ದೆ ಕಾಶಿನಾಥ್ ಅಲ್ವಾ ಅಂತ ಅನಂತಮೂರ್ತಿ ಶೃಂಗೇರಿ ಅವರು ಹೇಳ್ತಾ ಇದ್ದಾರೆ. ಅದನ್ನು ಬಹಳ ಬಾರಿ ಉಪೇಂದ್ರ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಕಾಶಿನಾಥ್ ಅವರ ಗರಡಿಯಿಂದ ಮೂಡಿಬಂದಂಥ ಬುದ್ಧಿವಂತ ಮಗು ನಾನು ಅಂತ. ಇನ್ನು ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ, ಕಾಶಿನಾಥ್ ಮೈ ಫೇವರೇಟ್ ನಿರ್ದೇಶಕ ಅನುಭವ. ಅವಳೇ ನನ್ನ ಹೆಂಡತಿ, ನನ್ನ ತುಂಬ ಇಷ್ಟವಾದಂಥ ಫೇವರೇಟ್ ಮೂವಿ. ಅನುಭವ ಸಿನಿಮಾ ಬಹಳ ಸಲ ನೋಡಿದ್ದೀನಿ. ಸಿನಿಮಾದಲ್ಲಿ ಅವರು ಕಣ್ಣಿನ ನಟನೆ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಒಳ್ಳೆಯ ನಿರ್ದೇಶಕರು, ಕಲಾವಿದರು ಕಾಶಿನಾಥ್ ಅವರು. ಅವರ ಚಿತ್ರಗಳನ್ನು ಈಗಲೂ ನೋಡಬೇಕು ಅನ್ನೋ ಥರನೇ ಇದೆ ಅಂತ ಶಂಕರ್ ಬಾಗಲಕೋಟೆ ಅವರು ಹೇಳ್ತಾರೆ. ಧನ್ಯವಾದಗಳು. ಇನ್ನು ಸಿದ್ದೇಶ್ವರ್ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ದಾರೆ, ಗೌರಿ ಮೇಡಮ್ ನಮಸ್ತೆ, ಕಾಶಿನಾಥ್ ಅವರ ಹುಟ್ಟುಹಬ್ಬ ಶುಭಾಶಯಗಳು. ಅನುಭವ ಫಿಲ್ಮ್ನಲ್ಲಿ ಅವರ ನೈಜ ಹಾಗೂ ಸರಳ ಅಭಿನಯ ಬಹಳ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತವರೇಕರವರು ಚೌಕ ಚಿತ್ರದಲ್ಲಿ ಕೊನೆಯ ಎಂಡ್ ಸೀನು ಹೀರೋಗಳು ವಿಧಾನಸೌಧದಲ್ಲಿ ಬರಬೇಕು ಅಂತ ಹೇಳ್ತಾರೆ, ಆಗ ಕಾಶಿನಾಥ್ ಅವರು ನಾನು ಅಪರಾಧಿಯಲ್ಲ ನಿರಪರಾಧಿ ಅಂತ ಅವರನ್ನು ಘೋಷಣೆ ಮಾಡ್ಕೋತಾರೆ. ನನಗೆ ಬಹಳ ಇಷ್ಟ ಆಯಿತು ಆ ಒಂದು ದೃಶ್ಯ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ, ನಿಮಗೂ ಕೂಡ ಯಾವ ಒಂದು ದೃಶ್ಯ ಅಥವಾ ಯಾವ ಒಂದು ಚಿತ್ರ ಬಹಳ ಇಷ್ಟ ಆಗಿದೆ ಕಾಶಿನಾಥ್ ಅವರದ್ದು, ನೀವು ಕೂಡ ನಮಗೆ ಸಂದೇಶದ ಮೂಲಕ ತಿಳಿಸ್ಬೋದು. 9480901093 ನಮಗೆ ಸಂದೇಶ ಕಳಿಸ್ಬೇಕಾಗಂಥ ಸಂಖ್ಯೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಅನಂತನ ಅವಾಂತರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಸ್ನೇಹಿತರೆ, ಸಮಯ ಆಗಿದೆ 12:37. 1970-2000 ಕಾಶಿನಾಥ್ ಅವರು ಸುಮಾರು 47 ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ದುಡಿದು ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟ ಛಾಪನ್ನು ಮೂಡಿಸಿದವರು. ಸಿಕ್ಕಾಪಟ್ಟೆ ಹಿಟ್ಟಾಗ್ತಾ ಇತ್ತು ಅವರ ಚಿತ್ರಗಳು. ಅರೆ, ಆ ಪಿಕ್ಚರಿಗೆ ಹೋಗಿದ್ರಾ ಅಂತ ಕೇಳ್ತಾ ಇದ್ರು ಆ ಕಾಲದಲ್ಲಿ. ಆದರೆ ಅವರೇ ಹೋಗಿ ನೋಡ್ಕೊಂಬರ್ತಾ ಇದ್ರು. ಯಾರು ಅದನ್ನು ಕೇಳ್ತಾ ಇದ್ರು, ಅವರೇ ಮೆಲ್ಲ ಒಬ್ಬರೇ ಹೋಗಿ ನೋಡ್ಕೊಂಬರ್ತಾ ಇದ್ರು. ಅಂದರೆ ತಮ್ಮೊಳಗೆ ಆ ಒಂದು ಕ್ಯಾರೆಕ್ಟರ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಾ ಇತ್ತು ಕಾಶಿನಾಥ್ ಅವರ ಚಿತ್ರಗಳ ಒಂದು ಕ್ಯಾರೆಕ್ಟರ್ಗಳು. ಹೌದು ಸ್ನೇಹಿತರೆ, ಅಂದರೆ ಜನರ ಮನಸ್ಸಿಗೆ ಹತ್ತಿರವಾಗುವಂಥ ಒಂದು ಪಾತ್ರಗಳನ್ನು ಅವರು ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ರು. ವೃತ್ತಿ ಜೀವನದಲ್ಲಿ ಕಾಶಿನಾಥ್ ಅವರು ಬಹಳ ಶಿಸ್ತುಗಾರ. ಚಿತ್ರದ ಶೂಟಿಂಗ್ಗಿಂತ ಮೊದಲು ಪೂರ್ತಿ ಸ್ಕ್ರಿಪ್ಟ್ ಸ್ಕೆಲೆಟಿನ್ ರೂಪದಲ್ಲಿ ಟೇಬಲ್ ಮೇಲೆ ಇರಬೇಕು. ಆಗಲೇ ಚಿತ್ರಕಥೆ ನಿರ್ದೇಶನದಲ್ಲಿ ಬಿಗಿ ಇರುತ್ತೆ, ಹಿಡಿತ ಇರುತ್ತೆ. ಪ್ರತಿ ಫ್ರೇಮ್ ಶಾರ್ಟ್ ಇಷ್ಟೇ ನಿಮಿಷ ಇರಬೇಕು, ಇಷ್ಟೇ ಡೈಲಾಗ್ ಇರಬೇಕು ಅಂತ ಪಕ್ಕಾ ಹೋಮ್ವರ್ಕ್ ಮಾಡ್ತಾ ಇದ್ರಂತೆ ಕಾಶಿನಾಥ್ ಅವರು. ಅನಂತನ ಅವಾಂತರ, ಅಜಗಜಾಂತರ, ಲವ್ ಟ್ರೈನಿಂಗ್, ಹೆಂಡತಿ ಅಂದರೆ ಹೀಗಿರಬೇಕು, ಬದುಕು ಜಟಕಾಬಂಡಿ, ಚೋರ್ ಗುರು, ಚಾಂಡಾಲ ಶಿಷ್ಯ, ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡು ಪೋ ಡಿಮಾಂಡು, ಮಾವ ಮಾವ ಮದುವೆ ಮಾಡು, ಆಹಾ ನನ್ನ ತಂಗಿ ಮದುವೆ, ಹಾಗೂ 2007 ತೆರೆ ಕಂಡಂಥ ಅಪ್ಪಚ್ಚಿ, ಹೀಗೆ 14 ಹೆಚ್ಚು ಚಿತ್ರಗಳನ್ನು ಕಾಶಿನಾಥ್ ಅವರು ನಿರ್ದೇಶಿಸಿದ್ದಾರೆ. ಸಮಾಜದ ಓರೆ ಕೋರೆಗಳನ್ನು ತಿದ್ದುವ ಪ್ರಯತ್ನ, ಮಾನಸಿಕ ಗೊಂದಲಗಳಿಗೆ ಉತ್ತರ ಕಂಡುಹಿಡಿಯುವಂಥ ಪ್ರಯತ್ನ, ಹೀಗೆ ನಿರಂತರ ಕ್ರಿಯಾಶೀಲರಾಗಿದ್ದವರು ಕಾಶಿನಾಥ್ ಅವರು. ತುಂಬ ಸ್ವಾಭಿಮಾನಿಯಂತೆ ಅವರು, ಅವಕಾಶಕ್ಕಾಗಿ ಯಾರ ಮುಂದೆನೂ ಕೈ ಚಾಚಲಿಲ್ಲ, ಹಣದ ಸಹಾಯ ಕೇಳಲಿಲ್ಲ, ಪ್ರಶಸ್ತಿಗಾಗಿ ಹಾತೊರೆಯಲಿಲ್ಲ. ಹಾಗೆ ಅವರು ಯಾವುದೇ ಒಂದು ಏನು ಗಾಡ್ಫಾದರಿಂದ ಬಂದವರಲ್ಲ, ತಾವೇ ತಾವಾಗಿ ಕಲ್ತರು, ಬೆಳೆದ್ರು, ತಾವು ಬೆಳೆದು ಜೊತೆಯಲ್ಲಿ ಬಂದವರನ್ನು ಬೆಳೆಸಿದ್ರು. ಇಂದಿಗೂ ಎಲ್ಲರ ಮನದಾಳದಲ್ಲಿ ಸವಿ ನೆನಪಾಗಿ ಉಳಿದ್ರು ಕಾಶಿನಾಥ್ ಅವರು.

ಸ್ನೇಹಿತರೆ, ಸಮಯಾಗಿದೆ 12:43:40 ನೀವು ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನವಿಲುಗರಿ ಕಾರ್ಯಕ್ರಮ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಗೆಳತಿ ಗೌರಿ. ಕಾಶಿನಾಥ್ ಅವರ ಅವಳೇ ನನ್ನ ಹೆಂಡತಿ ಚಿತ್ರ ನನಗೆ ತುಂಬ ಇಷ್ಟ. ಚಿತ್ರದಲ್ಲಿ ಕಾಶಿನಾಥ್ ಅವರು ವರದಕ್ಷಿಣೆ ವಿರೋಧಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಶಿವಶಂಕರ್ ವೇದಾವತಿ ಅವರು ಆನೇಕಲ್ನಿಂದ ಹೇಳ್ತಾ ಇದ್ದಾರೆ. ಹಾಗೆ ವಿ ಮನೋಹರ್ ಅವರು ಕೂಡ ಕಾಶಿನಾಥ್ ಅವರ ಗರಡಿಯಿಂದ ಬಂದವರಲ್ವೇ ಅಂತ ಹರೀಶ್ ಅವರು ಹೇಳ್ತಾ ಇದ್ದಾರೆ ಮಲ್ಲೇಶ್ವರಂದ. ಖಂಡಿತ ಅವ್ರ ಬಗ್ಗೆ ಕೂಡ ನಾನಾಗಲೇ ಹೇಳಿದೆ. ಇನ್ನು ಚೌಕ ಚಿತ್ರದಲ್ಲಿ ಕಾಶಿನಾಥ್ ಅವರಿಗೆ ಮೇಲೆ ತಪ್ಪು ಆರೋಪವನ್ನು ಮಾಡಿ ಜೈಲಿಗೆ ಕಳಿಸ್ತಾರೆ. ತುಂಬ ನನ್ನ ಮನಸ್ಸಿಗೆ ನೋವಾಯಿತು ಇದರಿಂದ ಚಿತ್ರವನ್ನು ನೋಡಿದಾಗ ಅಂತ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ನವಿಲುಗರಿಯಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ಕಾಶಿನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಬಗೆಗಿನ ಮಾಹಿತಿಯೊಂದಿಗೆ ಪ್ರಸಾರವಾಗ್ತಾ ಇರುವಂಥ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಅವನೇ ನನ್ನ ಗಂಡ ಹಾಗೂ ಚೌಕ ಚಿತ್ರ ಬಹಳ ಇಷ್ಟವಾಯಿತು. ಅವರ ಚಿತ್ರಗಳು ಸಾಮಾಜಿಕ ಕಳಕಳಿಯ ಜೊತೆ ಉತ್ತಮ ಸಂದೇಶದೊಂದಿಗೆ ಕೂಡಿರ್ತಾ ಇತ್ತು ಎಂದು ಗೀತಾ ಕಾವೇರಪ್ಪ ಅವರ ಅಭಿಪ್ರಾಯ. ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ರ ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಸಮಯ ಇದೆ ಸಾಕಷ್ಟು, ನೀವು ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. 9480 ಸ್ನೇಹಿತರೆ, ನೀವು ಸಂದೇಶವನ್ನು ಕಳಿಸಬೇಕಾಗಿರುವಂಥ ಸಂಖ್ಯೆ 9480901013 ಈ ಸಂಖ್ಯೆಗೆ ಕಳಿಸ್ಕೊಡಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ಇವತ್ತು ಕಾಶಿನಾಥ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಯಾಕೆಂದರೆ ಅವರ ಜನ್ಮದಿನ ಇವತ್ತು. ಖಂಡಿತವಾಗಿ ಅಪ್ರತಿಮ ಕಲಾವಿದ, ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅಪ್ರತಿಮ ನಿರ್ದೇಶಕ, ನಟ, ನಿರ್ಮಾಪಕ, ಇವರ ಬಗ್ಗೆ ನಾವು ಮಾತನಾಡಲೇಬೇಕು. ಪತ್ನಿ ಚಂದ್ರಪ್ರಭಾ, ಒಬ್ಬ ಮಗ ಮತ್ತು ಒಬ್ಬಳು ಮಗಳು, ಸುಂದರವಾದಂಥ ದಾಂಪತ್ಯ ಜೀವನ ಕಾಶಿನಾಥ್ ಅವರದಾಗಿತ್ತು. ಬೇರೆ ಬೇರೆ ನಿರ್ದೇಶಕರ ಜೊತೆಯಲ್ಲೂ ಕೂಡ ಬೇರೆ ಬೇರೆ ಚಿತ್ರಗಳಲ್ಲಿ ನಟನೆಯಲ್ಲೂ ಮಿಂಚಿದ್ದಾರೆ ಕಾಶಿನಾಥ್ ಅವರು. ಮಿಥಿಲೆಯ ಸೀತೆಯರು, ಅವಳೇ ನನ್ನ ಹೆಂಡತಿ, ಸುರ ಸುಂದರಾಂಗ, ಮನ್ಮಥ ರಾಜ, ಅವನೇ ನನ್ನ ಗಂಡ, ಚಪಲ ಚನ್ನಿಗರಾಯ, ರಂಭೆ ಊರ್ವಶಿ ಮೇನಕೆ, ಮಾವ ಮಾವ ಮದುವೆ ಮಾಡು, ಇವೆಲ್ಲದರಲ್ಲೂ ನಟಿಸಿ ಯುವ ನಿರ್ದೇಶಕ ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂಥ ಚೌಕ ಚಿತ್ರದಿಂದ ಮತ್ತೆ ಕಾಶಿನಾಥ್ ಅವರ ರೀಎಂಟ್ರಿ ಇನ್ ಡಿಫ್ರೆಂಟ್ ಮ್ಯಾನರ್ ಖಂಡಿತವಾಗ್ಲೂ ಆಗಿದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ತರುಣ್ ಸುಧೀರ್ ಅವರೇ ಹೇಳಿದ ಹಾಗೆ ಚೌಕದ ಪಾತ್ರಕ್ಕೆ ಕಾಶಿನಾಥ್ ಅವರೇ ಸರಿ ಹೋಗ್ತಾರೆ ಅನ್ನೋ ಗಟ್ಟಿ ನಂಬಿಕೆ ನನ್ನದಾಗಿತ್ತು. ಬಹಳಷ್ಟು ಜನ ಬಹಳಷ್ಟು ಕಲಾವಿದರನ್ನು ಹೆಸರಿಸಿದ್ರು, ಆದರೂ ನಾನು ಒಪ್ಪಲಿಲ್ಲ, ಕಾಶಿನಾಥ್ ಅವರೇ ಬೇಕು ನನಗೆ ಅಂತ ಇತ್ತು ಈ ಚಿತ್ರಕ್ಕೆ. ಬಹಳ ಒತ್ತಾಯದ ನಂತರ ಪಾತ್ರನ ಒಪ್ಪಿಕೊಂಡ್ರು.

ಯಾವಾಗಲೂ ಕ್ಲೀನ್ ಶೇವ್ ಮಾಡ್ತಾ ಇದ್ದಂಥ ಕಾಶಿನಾಥ್ ಅವರು ಗಡ್ಡ ಬಿಡಬೇಕಾಯ್ತು ಈ ಚಿತ್ರಕ್ಕಾಗಿ. ಆದರೆ ಅದನ್ನು ಕೂಡ ಒಪ್ಕೊಂಡ್ರು ಅವರು, ಆಯಿತು ಮಾಡ್ತೀನಿ, ಆದರೆ ನಾನು ಚೆನ್ನಾಗಿ ಕಾಣಿಸ್ತೀನ ಗಡ್ಡ ಬಿಟ್ಟಾಗ ಅಂತ ಕೇಳ್ತಾ ಇದ್ರಂತೆ. ಮತ್ತು ಆವಾಗವಾಗ ಅಂದರೆ 5 ದಿವಸಕ್ಕೊಂದ್ಸಲ ಫೋನ್ ಮಾಡಿಬಿಟ್ಟು ಒಂದು ಫೋಟೋನ ಕಳಿಸಿದ್ದೀನಿ ನೋಡಪ್ಪ, ನೋಡು 5 ದಿವಸಕ್ಕೆ ನನ್ನ ಗಡ್ಡ ಇಷ್ಟು ಬಂದಿದೆ, 10 ದಿವಸಕ್ಕೆ ಇಷ್ಟು ಬಂದಿದೆ, ನನ್ನ ಪಾತ್ರಕ್ಕೆ ಸರಿ ಹೊಂದುತ್ತಾ ಅಂತ ಕೇಳ್ತಾ ಇದ್ರಂತೆ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟು ಅವರಿಗೆ ಆ ಒಂದು ಪಾತ್ರದಲ್ಲಿ. ಯಾವುದೇ ಪಾತ್ರವನ್ನು ಒಪ್ಕೊಂಡ್ರೂ ಕೂಡ ಅದಕ್ಕೆ ನಾನು ಸರಿಯಾಗಿ ಮಾಡಬೇಕು, ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ಸದಾ ಅವರಲ್ಲಿ ಇದ್ದೇ ಇತ್ತು. ನಿರ್ದೇಶಕರು ನಮಗಿಂತ ಹಿರಿಯರಾಗಿರಲಿ ಕಿರಿಯರಾಗಿರಲಿ, ಆ ನಿರ್ದೇಶಕನ ಒಂದು ಪಟ್ಟ ಇದೆಯಲ್ಲ, ಅದು ಬಹಳ ಗೌರವಯುತವಾದಂಥದ್ದು. ಅದಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ, ಅದಕ್ಕೆ ತುಂಬ ಗೌರವವನ್ನು ಸಲ್ಲಿಸ್ತೀನಿ ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ದರು. ನಿರ್ದೇಶಕನ ಪಾತ್ರದ ಬಗ್ಗೆ ಕಾಶಿನಾಥ್ ಅವರಿಗೆ ಆಳವಾದ ಅನುಭವ ಇತ್ತು, ನಿರ್ದೇಶಕರ ಮಾತನ್ನು ಮೀರಬಾರದು ಅನ್ನುವಂಥ ಕರ್ತವ್ಯ ಪ್ರಜ್ಞೆನೂ ಇತ್ತು. ಹೀಗೆ ಚೌಕ ಅದ್ಭುತ ಯಶಸ್ಸನ್ನು ಕಂಡಿತು. ಸುಧೀರ್ ಅವರು ಯಾವಾಗಲೂ ಹೇಳ್ತಾರೆ, ತರುಣ್ ಸುಧೀರ್ ಅವರು, ಈ ಚಿತ್ರದಲ್ಲಿ ಬಹಳಷ್ಟು ಬಾರಿ ನಾನು ಕಾಶಿನಾಥ್ ಅವರ ಸಲಹೆಗಳನ್ನು ಕೇಳಿದ್ದೀನಿ, ಅವರಿಂದ ಬಹಳಷ್ಟು ತಿದ್ದುಕೊಂಡಿದ್ದೀನಿ, ಕಲ್ತಿದ್ದೀನಿ ಅಂತ. ನನ್ನ ಯಶಸ್ಸಿಗೆ ಕಾಶಿನಾಥ್ ಅವರು ಕೂಡ ಕಾರಣ ಅನ್ನೋದನ್ನು ತರುಣ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಪ್ರೇಮ್, ದಿಗಂತ್, ವಿಜಯ ರಾಘವೇಂದ್ರ, ಪ್ರಜ್ವಲ್ ದೇವರಾಜ್, ಐಂದ್ರಿತಾ ರೇ, ಪ್ರಿಯಾಮಣಿ, ಭಾವನಾ, ದೀಪಾ ಸನ್ನಿಧಿ, ಹೀಗೆ ಭರ್ಜರಿ ತಾರಾಗಣದಲ್ಲಿ ಕಾಶಿನಾಥ್ ಅವರದ್ದು ದೊಡ್ಡ ಹೈಲೈಟ್ ಆಗಿತ್ತು. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಪ್ರತಿ ಮೂಡ್ತಾ ಇತ್ತು ಅಂತ ಪ್ರತಿಮಾ ಸಾನ್ವಿಯವರು ಹೊಸನಗರದಿಂದ ಹೇಳ್ತಾ ಇದ್ದಾರೆ. ರಾಜಶೇಖರ್ ಮೂರ್ತಿಯವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರಂತೆ, ನಮಗೆ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮರೆತಿದ್ದಂಥ ಮ್ಯಾಕ್ಸಿ ಡ್ರೆಸ್ಸನ್ನು ನೆನಪು ಮಾಡಿಸಿದ್ದೆ ಕಾಶಿನಾಥ್ ಅವರು. ಗಿರ್ಜಾ ಲೋಕೇಶ್ ಅವರ ಟೈಲರ್ ಅಂಗಡಿಯಲ್ಲಿ ಹೊಲಿಯೋದಕ್ಕೆ ಹೇಳ್ತಾರಲ್ಲ, ಭಾಳ ಚಂದ ಉಂಟು ಅದು ಮ್ಯಾಕ್ಸಿ ಡ್ರೆಸ್ ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ನಾನಂತೂ ಶೋ ಚಿತ್ರದಲ್ಲಿ ಬರುವಂಥ ಡೈಲಾಗು ಹೊಡಿರೋ ಹೊಡಿರೋ ಚೆಚ್ಚಿರೋ ಈ ಡೈಲಾಗನ್ನು ಭಾಳ ಇಷ್ಟಪಡ್ತೀನಿ. ಚಾಮರಾಜಪೇಟೆಯಲ್ಲಿ ಕಾಶಿನಾಥ್ ಅವರನ್ನು ಹತ್ತಿರದಿಂದ ನೋಡಿದಂಥ ಒಂದು ಸೌಭಾಗ್ಯ ನನ್ನದು. ನಿಮ್ಮ ಕಾರ್ಯಕ್ರಮದ ಮುಖಾಂತರ ಒಂದು ಸವಿ ನೆನಪು ನನಗಾಯಿತು ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನವಿಲುಗರಿನೇ ಹಾಗೆ ಒಂದು ಮೃದು ಸ್ಪರ್ಶದ ಮೂಲಕ ನಿಮ್ಮನ್ನು ಮತ್ತೆ ಹಳೆಯ ನೆನಪುಗಳ ಕಡೆ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಕಾರ್ಯಕ್ರಮ ಕೇಳ್ತಾ ಇದ್ರ ಸಂತೋಷ. ಇನ್ನು ಕಾಶಿನಾಥ್ ಅವರ ಬಹುತೇಕ ಚಿತ್ರಗಳು ಸಾಮಾಜಿಕ ಕಳಕಳಿ ಉಳ್ಳಂತಹ ವಿಷಯಗಳ ಬಗ್ಗೆ ಇದ್ದು ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ಸಂಭಾಷಣೆ ಚಿತ್ರಕಥೆ ಇದರಲ್ಲಿ ಮನಮುಟ್ಟುವ ಹಾಗೆ ಚಿತ್ರಿಸ್ತಾ ಇದ್ರು. ಅವರ ಅಂದಿನ ಚಿತ್ರಗಳು ಇಂದಿನ ಜಗತ್ತಿಗೆ, ಇಂದಿನ ಯುವ ಪೀಳಿಗೆಗೆ ಬಹಳ ಮಾದರಿಯಾಗಿವೆ. ನೋಡಿ, ವಿಷನ್ ಹೇಗಿರುತ್ತೆ ಒಬ್ಬ ನಿರ್ದೇಶಕನದು ಅಂದರೆ ಅದು ಸಾಕಷ್ಟು ವರ್ಷಗಳ ನಂತರವೂ ಕೂಡ ತುಂಬ ಪ್ರಸ್ತುತ ಅನಿಸುತ್ತೆ ಅಂತಹ ಚಿತ್ರಗಳು ಅಲ್ವಾ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಪಾರ. ಇಂತಹ ಇನ್ನಷ್ಟು ಚಿತ್ರ ನಿರ್ದೇಶಕರು ಸದಭಿರುಚಿಯ ಚಿತ್ರಗಳನ್ನು ನೀಡಲಿ ಅನ್ನುವಂಥ ಆಸೆ ನಮ್ಮದು ಅಂತ ಕಲ್ಲೇಶ್ವರ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಕಲ್ಲೇಶ್ವರ ಕುಮಾರ್ ಅವರೇ. ಇನ್ನು ಶ್ರೀಕಂಠ ಯರಸ್ಮಿನೆ ಹರಿಹರದಿಂದ ಹೇಳ್ತಾ ಇದ್ದಾರೆ, ಕಾಶಿನಾಥ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಕಾಶಿನಾಥ್ ಅವರ ಕಣ್ಣೋಟ, ಮೈಮಾಟದ ಅಭಿನಯ ಬಹಳ ಚೆನ್ನಾಗಿರುತ್ತೆ, ಕಣ್ಣಲ್ಲೇ ಎಲ್ಲ ಹೇಳಿಬಿಡ್ತಾರೆ ಅವರು ಅಂತ. ಖಂಡಿತ, ಮಾತಾಡಿದಷ್ಟು ಇದ್ದೇ ಇದೆ. 2018 ಜನವರಿ 18 ಹೃದಯ ರೋಗದಿಂದ, ಹೃದಯಾಘಾತದಿಂದ ತಮ್ಮ 66ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದರು ನಮ್ಮ ಲೆಜೆಂಡ್ ಮಾಸ್ಟರ್ ಪೀಸ್ ಕಾಶಿನಾಥ್ ಅವರು. ಅವರ ಚಿತ್ರಗಳು ಸದಾ ನಮ್ಮೊಂದಿಗೆ ಇರುತ್ತೆ, ಯಾವತ್ತೂ ಅಮರ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ನವಿಲುಕರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ಮುಂದಿನ ಶುಕ್ರವಾರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನಿಮ್ಮ ಗೆಳತಿ ಗೌರಿಗೆ ಅಪ್ಪಣೆ ಕೊಡಿ. ನಮಸ್ಕಾರ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

0: ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸಮಯ ಆಗಿದೆ 1 ಗಂಟೆ. ರೈಲು ಗಾಡಿ ಥರ ನಾನು ಓಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಮಯ ಓಡ್ತಾ ಇದೆಯಲ್ಲ, ಸೊ ಹಾಗಾಗಿ ನಾವು ಕೂಡ ಓಡಲೇಬೇಕು. ಸಮಯದ ಈಗ ಈ ಸಮಯದಲ್ಲಿ ಒಳ್ಳೊಳ್ಳೆಯ ರುಚಿಕರವಾದ ಅಡುಗೆಗಳನ್ನು ಕೇಳುವಂತಹ ಸಮಯ. ಕಾಲ್ ಮಾಡ್ಬೋದು, ಒಂದು ರುಚಿಯಾದ ಶುಚಿಯಾದ ಅಡುಗೆಯನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ. ಯಾರಿದ್ದಾರೆ ಕಾಲಲ್ಲಿ ಮಾತಾಡ್ಸೋಣ.
1: ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ವಿದ್ಯಾ ಅಂತ, ತುಮಕೂರಿಂದ ಕರೆ ಮಾಡ್ತಿದ್ದೀವಿ.
0: ಓಕೆ, ಸೊ ವಿದ್ಯಾ ಅವರು ಏನ್ ಮಾಡ್ಕೊಂಡಿದ್ದೀರಾ ಪ್ರೊಫೆಷನಲಿ?
2: ಪ್ರೊಫೆಷನಲಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ.
0: ಓಕೆ, ಸೊ ಬಹಳ ಖುಷಿ ಆಯಿತು. ಸೊ ಒಬ್ರು ಅಸಿಸ್ಟೆಂಟ್ ಪ್ರೊಫೆಸರು ಅಡುಗೆ ರುಚಿ ಬಗ್ಗೆ ಹೇಳ್ಕೊಡೋಕೆ ಕಾಲ್ ಮಾಡಿದ್ದಾರೆ, ನನಗಂತೂ ಬಹಳ ಖುಷಿ ಆಯಿತು. ಯಾವ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್?
2: ಥ್ಯಾಂಕ್ ಯು ಮೇಡಮ್. ನಾನು ಇವತ್ತು ಸಂಡಿಗೆ ಹುಳಿ ಅಂತ ನಮ್ದು ಟ್ರೆಡಿಷನಲ್ ಅಡಿಗೆನ ಹೇಳ್ಕೊಡೋಣ ಅಂತ
0: ಅನ್ಕೊಂಡಿದ್ದೀನಿ. ಸಂಡಿಗೆ ಹುಳಿ ಯಾವ ಭಾಗದ ಅಡಿಗೆ ಇದು, ಯಾವ ಭಾಗದ ಕಡೆ ಫೇಮಸ್ ಇದೆ
2: ಅಂದ್ರೆ? ಇದು ಕರಾವಳಿ ಸೈಡ್
0: ಫೇಮಸ್.
2: ನಮ್ಮ ಬ್ರಾಹ್ಮಣ ಶೈಲಿಯ ಇದು ಒಂದು ಟ್ರೆಡಿಷನಲ್ ಅಡಿಗೆ ಅಂತ ಕೂಡ ಹೇಳ್ಬೋದು. ಆಗಿನಿಂದೆಲ್ಲ ನಮ್ಮ ಅಜ್ಜಿ ಎಲ್ಲ ತುಂಬಾನೇ ಮಾಡ್ತಿದ್ರು, ಅದರಿಂದ ಕಲಿತು ಈಗ ಎಲ್ಲಾರು ಪ್ರೋಟೀನ್ ಬೌಲ್ಸ್ ಅಂತ ಪನ್ನೀರು ಅದಕ್ಕೆಲ್ಲ ಹೋಗೋದಿದೆ, ಕಾಮನ್ ಆಗ್ಬಿಟ್ಟಿದೆ. ಎಲ್ಲಾರು ಊಟದ ಜೊತೆ ಪ್ರೋಟೀನ್ ಇರ್ಲೇಬೇಕು ಅಂತ ಅನ್ಕೋತಿರ್ತಾರೆ.
0: ಹೌದು,
2: ಹಾಗಾಗಿ ನಮ್ಮ ಬೇಳೆಗಳಲ್ಲೂ ಪ್ರೋಟೀನ್ ಇದ್ದೇ ಇರುತ್ತೆ. ಬೇಳೆನೂ ಯೂಸ್ ಮಾಡ್ಕೊಂಡು ವಾರಕ್ಕೊಂದ್ಸತಿ ಮಾಡ್ಕೊಟ್ರೆ ಮಕ್ಳಿಗೂ ಖುಷಿ ಆಗತ್ತೆ ತಿನ್ನೋದಕ್ಕೆ,
0: ಡಿಫ್ರೆಂಟ್
2: ಇರುತ್ತೆ. ಸೊ ನಾನು ಯಾಕೆ ಒಂದು ಪ್ರೋಟೀನ್ ಭರಿತವಾದ ರುಚಿಕರವಾದ ಸಂಡಿಗೆ ಹುಳಿನ ಹೇಳ್ಕೊಡ್ಬಾರ್ದು ಅಂತ ಯೋಚನೆ ಮಾಡಿ
0: ಓಕೆ
2: ಇದನ್ನ ಹೇಳ್ಕೊಡೋಣ ಅಂತ.
0: ಹೇಳಿ ಮೇಡಮ್, ಹೇಗ್ ಮಾಡೋದು ಈ ರೆಸಿಪಿನ?
2: ಸೊ ಸಂಡಿಗೆ ಹುಳಿ ಈಗ ನಾವು ವಾರಕ್ಕೊಂದ್ಸತಿ ಮಾಡ್ಕೊಳ್ಬಹುದು, ಇಲ್ಲ ಚೆನ್ನಾಗಿರುತ್ತೆ. ಈಗ ಎಲ್ಲಾರು ತರಕಾರಿ ಹುಳಿ, ಸೊಪ್ಪು ಹುಳಿ, ಕಾಳು ಹುಳಿ ಅಂತ ಮಾಡ್ತಾನೆ ಇರ್ತಾರೆ. ಮಕ್ಳಿಗೂ ಬೇಜಾರಾಗಿರುತ್ತೆ. ಸೊ ಈ ತರ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ಮಕ್ಳಿಗೆ ಹೆಲ್ತಿಯಾಗೂ ಕೂಡ ಇರುತ್ತೆ, ಅವರು ಮಕ್ಳು ಇಷ್ಟಪಟ್ಟು ತಿಂತಾರೆ, ನಮ್ಗೆ ಸಿಗ್ಬೇಕಾದ ಪ್ರೋಟೀನ್ ಕೂಡ ಸಿಗುತ್ತೆ.
0: ಓಕೆ, ಏನೇನು ಇಂಗ್ರೀಡಿಯಂಟ್ ಹಾಕ್ಬೇಕು ಮೇಡಮ್ ಈ ಸಂಡಿಗೆ ಹುಳಿಗೆ?
2: ಸಂಡಿಗೆ ಹುಳಿ ಮಾಡೋದಕ್ಕೆ ಈಗ ತೊಗರಿ ಬೇಳೆ ನಾವು ಮೇನ್ ಆಗಿ ಯೂಸ್ ಮಾಡೋದು. ಈಗ ಕೆಲವ್ರು ಮಾಡೋರು ಕಡಲೆಬೇಳೆ ಕೂಡ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಅಜ್ಜಿ ಅವರೆಲ್ಲ ಬರೀ ತೊಗರಿ ಬೇಳೆ ಹಾಕಿದ್ರಿಂದ ನಾವು ಅದನ್ನೇ ರೂಢಿ ಮಾಡ್ಕೊಂಡ್ ಬಂದಿದೀವಿ. ಸೊ ಇದಕ್ಕೆ ಫಸ್ಟ್ ತೊಗರಿ ಬೇಳೆನ ನೆನ್ಸಿಡ್ಬೇಕು ಒಂದು 3-4 hours. ಈಗ ನಮ್ಮ ಮನೇಲಿ 4 ಜನ ಇರೋದ್ರಿಂದ ನಾನು 1 pound ನೆನ್ಸ್ಕೋತೀನಿ, ಸಾಕಾಗುತ್ತೆ. ಸೊ ಆತರ ಎಷ್ಟು ನಿಮ್ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೀವು ಕ್ವಾಂಟಿಟಿನ ತಗೋಬಹುದು. 3-4 hours ತೊಗರಿ ಬೇಳೆ ನೆನ್ಸಿರ್ಬೇಕು. ಅದ್ರ ಜೊತೆಗೆ ನಮ್ಗೆ ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು, ಇಂಗು, ಜೀರಿಗೆ ಇಷ್ಟು ನಮ್ಗೆ ಸಂಡಿಗೆಗೆ ಮಾಡೋದಕ್ ಬೇಕಾಗುತ್ತೆ. ಹುಳಿ ಮಾಡೋದಕ್ಕೆ ನಮ್ಗೆ ಇದ್ರ ಜೊತೆಗೆ ಹುಣಸೆ ಹಣ್ಣು ನೆನ್ಸಿಟ್ಟಿರ್ಬೇಕು, ಸಾಂಬಾರ್ ಕುಡಿಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ನಾವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ತೊಗರಿ ಬೇಳೆ ನೆನ್ಸಿರೋದ್ರನ್ನ ಕಾಯಿ ಹಾಕಿ ರುಬ್ಕೋಬೇಕು. ಯಾವ್ದೇ ರೀತಿ ನೀರನ್ನ ಬಳಸ್ ಕಾಯಿ ಹಾಕಿ ರುಬ್ಕೊಂಡು ಅದನ್ನ ಸ್ವಲ್ಪ ಕ್ವಾಂಟಿಟಿನ ತೆಗ್ದಿಟ್ಕೋಬೇಕು. ಎಷ್ಟು ಹುಳಿಗೆ ಬೇಕಾಗುತ್ತೋ ಅಷ್ಟು. ನಾನೀಗ 2 ಅಂಗೈ ಎಷ್ಟು ತಗೋತೀನಿ ಅದು ನಮ್ಗೆ ಸಾಕಾಗತ್ತೆ. ಅದನ್ನ ತೆಗ್ದು ಸಪ್ರೇಟ್ ಆಗಿ ಬೌಲ್ ಅಲ್ಲಿ ಇಟ್ಕೊಂಡು ಮಿಕ್ಸಿ ಜಾರಿಗೆ ಮತ್ತೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿ ತರತರಿಯಾಗಿ ರುಬ್ಕೋಬೇಕು. ಮತ್ತೆ ರುಬ್ಕೊಂಡಾದ್ಮೇಲೆ ಅದಕ್ಕೆ ಮಿಕ್ಕಿರೋ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಇಂಗು, ಉಪ್ಪು, ಈ ಮಿಕ್ಕಿರ ನೆನ್ಸಿರ ತೊಗರಿ ಬೇಳೆ ಎಲ್ಲ ಹಾಕಿ ಇದಕ್ಕೂ ರೀತಿ ಯಾವ್ದೇ ರೀತಿ ನೀರ ಬಳಸಬಾರ್ದು, ರುಬ್ಕೋಬೇಕು. ಈ ತರ ರುಬ್ಕೊಂಡಿರೋದನ್ನ ನಾವು ನುಚ್ಚುನುಂಡೆ ಮಾಡ್ತೀವಲ್ಲ ತರ ಉಂಡೆ ಕಟ್ಟಿ ಇಟ್ಕೋಬೇಕು. ಇದನ್ನ ನಾವು ಕಾದಿರೋ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಮಾಮೂಲಿ ಈಗ ಬೋಂಡ ಎಲ್ಲ ಫ್ರೈ ಮಾಡ್ತೀವಲ್ಲ ಆ ತರ ಎಣ್ಣೆಯಲ್ಲಿ ಕರಿಬೇಕು. ಆದ್ರೆ ಆಂಬಡೆ ಅಷ್ಟು ಏನು ನಾವು ಗಟ್ಟಿಯಾಗಿ ಕರಿಯೋದೇನ್ ಬೇಡ, ಸ್ವಲ್ಪ ಮೇಲೆಲ್ಲ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬಂದ್ರೆ ಸಾಕು. ಆ ಹದ ನೋಡ್ಕೊಂಡು ಕರ್ದಿಟ್ಕೊಳ್ಬೇಕು. ಸೊ ಈ ರೀತಿ ನಾವು ಕರ್ದಿಟ್ಕೊಂಡಾದ್ಮೇಲೆ ಈ ಕಡೆ ಸಾಂಬಾರ್ಗೆ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನ ಬೇಳೆನ ಒಂದು ಸಾಂಬಾರ್ ಪಾತ್ರೆಗೆ ಹಾಕೊಂಡು ನೆನ್ಸಿಟ್ಟಿರ ಹುಣ್ಸೆ ಹುಳಿನ ಅದಕ್ಕೆ ಚೆನ್ನಾಗಿ ಹಿಂಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಷ್ಟು ತೆಗ್ದಿಟ್ಕೊಂಡಿದ್ರು ನಾವು ಆ ಕ್ವಾಂಟಿಟಿ ನೋಡಿ ಸಾಂಬಾರ್ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಚೆನ್ನಾಗಿ ಮಾಮೂಲಿ ಎಷ್ಟು ಈಗ ಸಾಂಬಾರ್ ಯಾವ ಹದಕ್ಕೆ ಕುದಿಸ್ತಿರೋ ಆ ಹದಕ್ಕೆ ಕುದಿ ಬಂದ್ಮೇಲೆ ಇನ್ನೇನ್ ಕರೆದಿಟ್ಟಿರಂತ ಸಂಡಿಗೆನ ಎಲ್ಲಾದ್ರೂ ಅದ್ರೊಳಗಡೆ ಹಾಕಿ ಸರಿ ಇಂಗು ಮತ್ತೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಅಂತಂದ್ರೆ ಸಂಡಿಗೆ ಹುಳಿ ರೆಡಿ ಆಗಿರುತ್ತೆ. ಇದನ್ನ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ತಿನ್ಬಹುದು, ಇಲ್ಲ ದೋಸೆ ರೊಟ್ಟಿಗೂ ಕೂಡ ನೀವು ಇದನ್ನ ಬಳಸ್ಕೋಬಹುದು, ತುಂಬಾನೇ ರುಚಿಕರವಾಗಿರುತ್ತೆ.
0: ಸೊ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಕೊಟ್ರಿ ಸಂಡಿಗೆ ಹುಳಿ. ಸೊ ನೀವು ಹೇಳಿದ ಪ್ರೋಸೆಸ್ ಏನಿದೆ ನನ್ಗಂತೂ ತುಂಬಾ ಬಾಯಿ ನೀರ್ ಬರ್ತಾ ಇದೆ ಸಂಡಿಗೆ ಹುಳಿ ತಿನ್ಬೇಕು ಅಂತ. ಸೊ ಯಾವಾಗ ಕೊಡ್ತೀರಾ ನಮ್ಗೆ ಆ ರುಚಿನ?
2: ತುಮಕೂರ್ಗ್ ಒಂದ್ಸತಿ ಬನ್ನಿ, ಖಂಡಿತ ಮಾಡ್ಕೊಡ್ತೀನಿ ನಾನು ನಿಮ್ಗೋಸ್ಕರ ಅಂತ. ತುಂಬಾನೇ ಚೆನ್ನಾಗಿ ಮಾತಾಡ್ತೀರಾ, ಖುಷಿ ನಿಮ್ದು ವಾಯ್ಸೇ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ ಪ್ರೋಗ್ರಾಮ್.
0: ಓಕೆ ಓಕೆ, ಧನ್ಯವಾದ ಮೇಡಮ್ ಕಾಲ್ ಮಾಡಿದ್ದಕ್ಕಾಗಿ, ರೆಸಿಪಿ ಹೇಳ್ಕೊಟ್ಟಿದ್ದಕ್ಕಾಗಿ. ನನಗೆ ತುಂಬಾ ಖುಷಿ ಆಯ್ತು ನಮ್ಮೂರವರೊಬ್ರು ಕರೆ ಮಾಡಿ. ಸೊ ವಿದ್ಯಾ ಅವರು ಸಂಡಿಗೆ ಹುಳಿಯನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಈ ರೆಸಿಪಿ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಓಕೆ, ಶ್ರೀವಿದ್ಯಾ ಅವರು ಕರೆ ಮಾಡಿದ್ರು. ಸೊ ಸಂಡಿಗೆ ಹುಳಿ ರೆಸಿಪಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಸಂಡಿಗೆ ಹುಳಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನೀವೆಲ್ಲರೂ ಕೂಡ ಒಂದ್ಸಲ ಈ ಸಂಡಿಗೆ ಹುಳಿ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮಗಾಗಿ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಇಷ್ಟು ಹೊತ್ತು ಕರೆಯಲಿ ಕೈರುಚಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಕೇಳುಗರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಕರೆ ಮಾಡಿದಂತಹ ಶ್ರೀವಿದ್ಯಾ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ: ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್: ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು, ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟ್ರೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆ

0: ಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ TARA ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ TARA ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. TARAಯನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ DRDO ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು DCPP ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ DRDO, IAF, DCPP ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ DS ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟ್ರೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ DS ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ IMF ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು IMF ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ GDP ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ KP ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ AS ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ

ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡ್ತೀರಾ ಎಫ್ಎಂ ರೇನ್ಬೋ ಕನ್ನಡ ಕಮನ ಬಿಲ್ಲು. ಸಮಯ ಆಗಿದೆ 1:21. ಸೊ ಓಡ್ತಾ ಇದೆ ನೋಡಿ, 20 ಅಂತ ಹೇಳೋ ಅಷ್ಟೊತ್ತಿಗೆ 20 ಅಂತ ಆಗೋಯ್ತು. ಹೌದು, ಸಮಯ ಓಡ್ತಾನೆ ಇರುತ್ತೆ. ಸೊ ಈ ಸಮಯದ ಜೊತೆ ನಾವು ಓಡ್ಬೇಕಲ್ವಾ? ಹೌದು, ಓಡ್ತಾ ಓಡ್ತಾ ಹೀಗೆ ನಡೀತಾ ನಡೀತಾ ನಮ್ಮ ಕಾಮನ ಬಿಲ್ಲಿನ ಜೊತೆ ಸಾಗ್ತಾ ಹೋಗೋಣ. ಸೊ ಕರಿಯಲಿ ಕೈರುಚಿ ಕಾರ್ಯಕ್ರಮ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ವೀರ ಯೋಧರು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಒಂದೇ ಮಾತ್ರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು. ರಕ್ಷಣಾ ಸೇವೆಯ ತಾರೀಕುಗಳು ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ನಾರಾಯಣ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ್ ಎಸ್ ಕದಂ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಅವರದ್ದು.
2: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ

0: ಭಾಗವಹಿಸುತ್ತಿದ್ದಾರೆ ನಿವೃತ್ತ ನಾಯ್ಕ್ ನಾರಾಯಣ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯ್ಕ್ ನಾರಾಯಣ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯ್ಕ್ ನಾರಾಯಣ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
2: ನಮಸ್ಕಾರ. ಜೈ ಹಿಂದ್ ಮೇಡಮ್.
1: ನಾಯ್ಕ್ ನಾರಾಯಣ್ ಅವರೇ, ತೊಂಗ್ಲಾ ಭಾಗಕ್ಕೆ ಹೋದ್ರಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳಾಯ್ತು ಯುದ್ಧಕ್ಕೆ, ಯಾವತ್ತಾದ್ರೂ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲ ಸಿದ್ಧತೆಗಳಾಯ್ತು. ಜೊತೆಗೆ ಹೇಗೆ ಸೈನ್ಯ ಮುಂದುವರಿತಾ ಹೋಗ್ತಿರುತ್ತೋ ನಿಮ್ಮ ಯೂನಿಟ್ ಕೂಡ ಅದ್ರ ಜೊತೆ ನೀವು ಬೇಸಲ್ಲಿರಲ್ಲ,
2: ಫೀಲ್ಡಲ್ಲಿ ಇದ್ರೆ ಒಂದು ಜಾಗದಲ್ಲಿ ಒಂದು ಪರ್ಮನೆಂಟ್ ಗೆಲ್ಲವಿರಲ್ಲ, ಟೆಂಪರರಿ ಟೆಂಟ್ ಹಾಕೊಂಡಿರ್ತೀವಿ, ಮೋರ್ಚಾ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಇರ್ತೀವಿ. ನಮ್ಮ ಮೆಸೇಜ್ ಬರ್ತಿರ್ತದೆ ಮೇಲ್ಗಡೆಯಿಂದ, ಸಿಗ್ನಲ್ ಅನ್ನೋರು ಮತ್ತೆ ಇಂಟೆಲಿಜೆಂಟ್ನವರು ಮೆಸೇಜ್ ಆಫೀಸರ್ ಕೊಡ್ತಿರ್ತಾರೆ, ಅವ್ರು ಆರ್ಡರ್ ಮಾಡ್ತಿರ್ತಾರೆ, ಮೂವ್ ಮಾಡಿದ್ರೆ ಮೂವ್ ಮಾಡೋದು, ಇಲ್ಲ ಲೆಫ್ಟ್ಗೆ ಹೋಗಿದ್ರೆ ಲೆಫ್ಟ್ಗೂ, ರೈಟ್ಗೆ ಹೋಗಿದ್ರೆ ರೈಟು, ಬೇಸ್ ಮನಿ ಅಂದ್ರೆ ಬೇಸು, ಎಲ್ಲ ಇಂಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ. ನಮ್ಗೇನು ಸಿಗುತ್ತೆ, ನಮ್ಗೆ ಸಿಗೋದು ಬರೀ ಸೌಂಡ್ಗಳೇ, ಆರ್ಮ್ಸ್ ಆ್ಯಂಡ್ ಆಮ್ನೇಷನ್ ಸೌಂಡ್ಗಳು, ಬೆಂಕಿಗಳು, ಆಕಾಶದಲ್ಲಿ ಓಡಾಡ್ತಾರೋ ಫ್ಲೈಟ್ಗಳು ಇವೇ ಕೊಡ್ತೀವಿ. ಬಟ್ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಕಮಾಂಡರ್ ಕೊಡ್ತಿರ್ತಾರೆ, ಕಮಾಂಡರ್ಗೆ ಎಲ್ಲ ಕಡೆಯಿಂದ ಮೆಸೇಜು ವಾಕಿ ಟಾಕಿನಿಂದ ಹೋಗ್ತಿರ್ತದೆ. ಅದರಿಂದಾಗಿ ತುಂಬಾ ಚೆನ್ನಾಗಿ ನಮ್ಗೇನು ತೊಂದರೆನೇ ಆಗಲ್ಲ, ಅಷ್ಟು ಚೆನ್ನಾಗಿ ಆರ್ಡರ್ಗಳು.
1: ಯುದ್ಧ ಭೂಮಿ ಮಧ್ಯದಲ್ಲಿ ನೀವಿದ್ರಲ್ಲ, ಅಲ್ಲಿ ಏನೇನು ನಡೀತಾ ಇತ್ತು ಅದನ್ನ ಒಂದ್ ಸ್ವಲ್ಪ ಹೇಳ್ಬೋದಾ ನಮ್ಮ?
2: ಹಾಗೆ ನಮ್ಗೆ ಆ ಫ್ರಂಟಲ್ ನಡೆಯೋದು ಕಾಣಿಸೋದಿಲ್ಲ, ಫ್ರಂಟಲ್ ನಡೆದು ಏನು ಕಾಣಿಸೋದಿಲ್ಲ, ಆರ್ಟಿಲರಿ ಫೈರ್ ಆಗ್ತದಲ್ಲ ಅವು ನಮ್ ಕೇಳಿಸ್ತಿರ್ತದೆ.
1: ಅಂದ್ರೆ ಒಂದ್ ಕಿಲೋಮೀಟರ್ ದೂರ ಈ ತರ ಇರುತ್ತೆ
2: ದೂರ, ಅದು ನಮ್ ಇನ್ಫೆಂಟ್ರಿ ಹಿಂಗಿರುತ್ತೆ, ಕೆಳಗಡೆ ಇನ್ಫೆಂಟ್ರಿ ಸೋಲ್ಜರ್ ಇರ್ತಾರೆ, ಸೋಲ್ಜರ್ ಇಂದ ದಾಟ್ ಮುಂದಕ್ಕೆ ಹೋಗುತ್ತೆ, ಅಲ್ಲಿ ಸೈನಿಕರು ಶತ್ರುಗಳಿದ್ರೆ.
0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ನಾಯ್ಕ್ ನಾರಾಯಣ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯ್ಕ್ ನಾರಾಯಣ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯ್ಕ್ ನಾರಾಯಣ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
2: ನಮಸ್ಕಾರ. ಜೈ ಹಿಂದ್ ಮೇಡಮ್.
1: ನಾಯ್ಕ್ ನಾರಾಯಣ್ ಅವರೇ, ತೊಂಗ್ಲಾ ಭಾಗಕ್ಕೆ ಹೋದ್ರಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳಾಯ್ತು ಯುದ್ಧಕ್ಕೆ, ಯಾವತ್ತಾದ್ರೂ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲ ಸಿದ್ಧತೆಗಳಾಯ್ತು. ಜೊತೆಗೆ ಹೇಗೆ ಸೈನ್ಯ ಮುಂದುವರಿತಾ ಹೋಗ್ತಿರುತ್ತೋ ನಿಮ್ಮ ಯೂನಿಟ್ ಕೂಡ ಅದ್ರ ಜೊತೆ
2: ನೀವು
1: ಬೇಸಲ್ಲಿರಲ್ಲ,
2: ಫೀಲ್ಡಲ್ಲಿ ಇದ್ರೆ ಒಂದು ಜಾಗದಲ್ಲಿ ಒಂದು ಪರ್ಮನೆಂಟ್ ಗೆಲ್ಲವಿರಲ್ಲ, ಟೆಂಪರರಿ ಟೆಂಟ್ ಹಾಕೊಂಡಿರ್ತೀವಿ, ಮೋರ್ಚಾ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಇರ್ತೀವಿ. ನಮ್ಮ ಮೆಸೇಜ್ ಬರ್ತಿರ್ತದೆ ಮೇಲ್ಗಡೆಯಿಂದ, ಸಿಗ್ನಲ್ ಅನ್ನೋರು ಮತ್ತೆ ಇಂಟೆಲಿಜೆಂಟ್ನವರು ಮೆಸೇಜ್ ಆಫೀಸರ್ ಕೊಡ್ತಿರ್ತಾರೆ, ಅವ್ರು ಆರ್ಡರ್ ಮಾಡ್ತಿರ್ತಾರೆ, ಮೂವ್ ಮಾಡಿದ್ರೆ ಮೂವ್ ಮಾಡೋದು, ಇಲ್ಲ ಲೆಫ್ಟ್ಗೆ ಹೋಗಿದ್ರೆ ಲೆಫ್ಟ್ಗೂ, ರೈಟ್ಗೆ ಹೋಗಿದ್ರೆ ರೈಟು, ಬೇಸ್ ಮನಿ ಅಂದ್ರೆ ಬೇಸು, ಎಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ. ನಮ್ಗೇನು ಸಿಗುತ್ತೆ, ನಮ್ಗೆ ಸಿಗೋದು ಬರೀ ಸೌಂಡ್ಗಳೇ, ಆರ್ಮ್ಸ್ ಆ್ಯಂಡ್ ಆಮ್ನೇಷನ್ ಸೌಂಡ್ಗಳು, ಬೆಂಕಿಗಳು, ಆಕಾಶದಲ್ಲಿ ಓಡಾಡ್ತಾರೋ ಫ್ಲೈಟ್ಗಳು ಇವೇ ಕೊಡ್ತೀವಿ. ಬಟ್ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಕಮಾಂಡರ್ ಕೊಡ್ತಿರ್ತಾರೆ, ಕಮಾಂಡರ್ಗೆ ಎಲ್ಲ ಕಡೆಯಿಂದ ಮೆಸೇಜು ವಾಕಿ ಟಾಕಿನಿಂದ ಹೋಗ್ತಿರ್ತದೆ. ಅದರಿಂದಾಗಿ ತುಂಬಾ ಚೆನ್ನಾಗಿ ನಮ್ಗೇನು ತೊಂದರೆನೇ ಆಗಲ್ಲ, ಅಷ್ಟು ಚೆನ್ನಾಗಿ ಆರ್ಡರ್ಗಳು.
1: ಯುದ್ಧ ಭೂಮಿ ಮಧ್ಯದಲ್ಲಿ ನೀವಿದ್ರಲ್ಲ, ಅಲ್ಲಿ ಏನೇನು ನಡೀತಾ ಇತ್ತು ಅದನ್ನ ಒಂದ್ ಸ್ವಲ್ಪ ಹೇಳ್ಬೋದಾ ನಮ್ಮ?
2: ಹಾಗೆ ನಮ್ಗೆ ಆ ಫ್ರಂಟಲ್ ನಡೆಯೋದು ಕಾಣಿಸೋದಿಲ್ಲ, ಫ್ರಂಟಲ್ ನಡೆದು ಏನು ಕಾಣಿಸೋದಿಲ್ಲ, ಆರ್ಟಿಲರಿ ಫೈರ್ ಆಗ್ತದಲ್ಲ ಅವು ನಮ್ ಕೇಳಿಸ್ತಿರ್ತದೆ.
1: ಅಂದ್ರೆ ಒಂದ್ ಕಿಲೋಮೀಟರ್ ದೂರ ಈ ತರ ಇರುತ್ತೆ
2: ದೂರ, ಅದು ನಮ್ ಇನ್ಫೆಂಟ್ರಿ ಹಿಂಗಿರುತ್ತೆ, ಕೆಳಗಡೆ ಇನ್ಫೆಂಟ್ರಿ ಸೋಲ್ಜರ್ ಇರ್ತಾರೆ, ಸೋಲ್ಜರ್ ಇಂದ ದಾಟ್ ಮುಂದಕ್ಕೆ ಹೋಗುತ್ತೆ, ಅಲ್ಲಿ ಸೈನಿಕರು ಶತ್ರುಗಳಿದ್ರೆ ಮಾತ್ರ ಫೈರ್ ಮಾಡೋ, ಸುಮ್ ಸುಮ್ಗೆ ಫೈರ್ ಮಾಡಲ್ಲ, ಅವ್ರಗಳಿಂದ ಸಿಗ್ನಲ್ ಬರುತ್ತೆ ಶತ್ರು ಪಡೆ ಇಲ್ಲಿದೆ ಅಂತ, ಅವಾಗ ಟಾರ್ಗೆಟ್ ಅಲ್ಲಿ ಫೈರ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾರೆ, ಆಮೇಲೆ ಇನ್ಫೆಂಟ್ರಿ ಮೂವ್ ಮಾಡಿ
1: ಹೋಗ್ತಾರೆ.
2: ಹಿಂಗೆ ಒಂದು ಕವರಿಂಗ್ ಫೈರ್ ಅಂತ ಹೇಳ್ತಾರೆ, ಕವರಿಂಗ್ ಫೈರ್. ಈಗ

0: ಕಾಲದಲ್ಲಿ ಫೈರ್ ಫಾರ್ಮೇಷನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಯುದ್ಧದ ಫಾರ್ಮೇಷನ್ಸು ಯಾವ ರೀತಿ ಫಾರ್ಮೇಷನ್ ಮಾಡಬೇಕು ಅಂತ, ಆ ರೀತಿ ಫಾರ್ಮೇಷನ್ ಇಂಡಿಯನ್ ಟೆಕ್ನಿಕಲಜಿ ಮಾಡಿರ್ತಾರೆ. ಗೋರಿಲಾ ವಾರ್ಫೇರ್ ಕೂಡ ಐತೆ ಇಂಡಿಯನ್ ಆರ್ಮಿ ಒಳಗೆ, ಮುಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಸಡನ್ ಅಟ್ಯಾಕ್ ಮಾಡೋದು, ನೀವು ಫಿಲಮ್ ಎಲ್ಲ ನೋಡಿರ್ಬೇಕು, ನೀರೊಳಗಡೆ ಬಚ್ಚಿಕೊಂಡಿರ್ತಾರೆ.
1: ಹೀಗೆ ನೀವು ಅಲ್ಲಿ ಎಷ್ಟು ದಿವಸ ಇದ್ರಿ ವಾರ್ಫೇರ್?
0: ಮೇಡಮ್ ವಾರ್ ನಡೆದಿದೆ 18 ದಿವಸ, ನನಗೆ 8 ದಿವಸ ಅವಕಾಶ ಸಿಕ್ಕಿತ್ತು. ಅದಾದ್ಮೇಲೆ ಮುಂದುವರೆದ ಮೇಲೆ ಅಲ್ಲಿರೋ ಫ್ರೆಂಟ್ ಇವನ್ನೆಲ್ಲ ಮುಂದಕ್ಕೆ ಕಳ್ಸಿದ್ರು. ನಮಗೆ ಬೇಸ್ನಲ್ಲಿ ಆಮ್ಸನ್ ನಾಮಿನೇಷನ್ ಬೇರೆ ಕೆಲಸಗಳಿದ್ದವಲ್ಲ, ಅದಕ್ಕೆ ಸ್ಟಾಕ್ನ ರೆಡಿ ಮಾಡ್ಕೊಳ್ಳೋಕೆ ಮತ್ತೆ ವಾಪಸ್ ಕರ್ಸ್ಕೊಂಡ್ರು. ನಾವೆಲ್ಲ ಸ್ಟಾಕ್ ರೆಡಿ ಮಾಡ್ಕೊಂಡು ಮುಂದೆ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ವಾರೆ ಮುಗಿದೋಯ್ತು, ನಾವು ಅಲ್ಲೇ ಉಳ್ಕೊಂಬಿಟ್ಟು ವಾರನ ಗೆದ್ದು ಖುಷಿ ಆಯಿತು, ಸಂಭ್ರಮಿಸ್ತು, ಈಗಲೂ ನೆನೆಸ್ಕೋತಾ ಇರ್ತೀವಿ. ಪ್ರತಿ ವರ್ಷವೂ 1917 ವಾರು, ಕಾರ್ಗಿಲ್ ವಿಜಯೋತ್ಸವ, ಇವೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತಿರೋ
1: ಮನೆಗಳಲ್ಲಿ ಮಾಡ್ತೀರಿ?
0: ನಾವು ಸಂಘ ಮಾಡ್ಕೊಂಡಿರ್ತೀವಿ, ಸಮಾಜಿ ಸೈನಿಕರ ಸಂಘ ಇದೆ, ಸೈನಿಕರು ಮಾಡ್ತಿರ್ತಾರೆ. ರಾಜಭವನದಲ್ಲಿ ಪ್ರತಿ ವರ್ಷ ಕರೀತಾರೆ ನಮಗೆ ಉತ್ಸವ ಮಾಡೋಕ್ಕೆ. ಪ್ರತಿ ಸೋಲ್ಜರ್ಗೂ ಕರೆದಿಲ್ಲಿ ನಮಗೆ ಊಟ ಕೊಡ್ತಾರೆ, ಭಾಷಣ ಮಾಡ್ತಾರೆ, ವಿಜಯೋತ್ಸವ ಮಾಡ್ತವೆ. ಕಾರ್ಗಿಲ್ ವಿಜಯೋತ್ಸವ ಅಂತೂ ಮರೀದಿ ಮಾಡ್ತೀವಿ ನಾವು.
1: ಹೀಗೆ ಒಂದು ವಾರ ನೀವು ಅಲ್ಲಿ ಏನು ಟೊಂಗ್ಲಾದಲ್ಲಿ ಇದ್ದು ವಾಪಸ್ ಬಂದ್ರಲ್ಲ ಬೇಸಿಗೆ ಬಂದ್ರಿ, ಅಲ್ಲಿಂದ ಮತ್ತೆ ಮುಂದಕ್ಕೆ ಎಲ್ಲಿಗೆ ಪೋಸ್ಟಿಂಗ್ ಆಯ್ತು?
0: ಅಲ್ಲಿಂದ ಬಂದೆ, ವಾರದೆಲ್ಲ ನಮ್ದು ಮುಗೀತು. ಇಂಡಿಯನ್ ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, 2 ವರ್ಷ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನು 3 ವರ್ಷ ಫೀಸ್ಗೆ ಬರಬೇಕು. ವಾರದೆಲ್ಲ ಕ್ಲಿಯರ್ ಆಗಿ ಎಲ್ಲ ಮುಗಿದು ಎಲ್ಲ ಶಾಂತವಾದ ಮೇಲೆ ನಮ್ಮನ್ನ ಅಲ್ಲಿಂದ ಪೂನಾ ಕಳ್ಸಿದ್ರು. ನಾನ್ ತಿಳ್ಕೊಂಡಿದ್ದೆ ನಿಯರೆಸ್ಟ್ ಕೊಡ್ತಾರೆ ಮನೆಗೆ ಅಂತ.
1: ನಿಯರೆಸ್ಟ್ ಅಂದ್ರೆ ಬೆಂಗಳೂರೇ ಇರೋದು,
0: ಬೆಂಗಳೂರು, ಅದು ಬಿಟ್ರೆ ಚೆನ್ನೈ, ಅದು ಬಿಟ್ಟರೆ ಹೈದರಾಬಾದ್, ಇವು 3 ಇದ್ದಿದ್ದು, ಈ 3 ಕಡೆ ಎಲ್ಲಾರು ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವ್ರು ಅಲ್ಲೆಲ್ಲೂ ವೇಕೆನ್ಸಿ ಇಲ್ಲ, ಪೂನಾಗ ಹೋಗೋಪ್ಪ ಅಂತ ಪೂನಾಗ ಕೊಟ್ರು. ಆ ಪೂನಾದಲ್ಲಿ ನಾನು ಪೀಸ್ಫುಲ್ ಆಗಿ, ಚೆನ್ನಾಗಿರೋ ಯೂನಿಟ್ ಸಿಕ್ತು ನಮಗೆ, ನಮ್ಮ ಕಮಾಂಡರ್ ತುಂಬ ಚೆನ್ನಾಗಿದ್ರು, ನಂದು ಮಿಕ್ಕಿದ ಎಜುಕೇಷನ್ಗೆಲ್ಲ ಅವರು ಹೆಲ್ಪ್ ಮಾಡಿದ್ರು. ಸರ್ ನನಗೆ ವಾರ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಂದು ಎಜುಕೇಷನ್ ಫುಲ್ ಆಗಿಲ್ಲ, ನನಗೆ ಎಜುಕೇಷನ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅವ್ರು ನನಗೆ ಪರ್ಮಿಷನ್ ಕೊಟ್ಟು ಡಿಗ್ರಿವರೆಗೂ ನಾನು ಪೂನಾದಲ್ಲಿ ಮುಗಿಸ್ಕೊಂಡೆ.
1: ಅದು ಆರ್ಮಿ,
0: ಅರೆ ದೆಲ್ಲಿ ಯೂನಿವರ್ಸಿಟಿ, ದೆಲ್ಲಿ ಯೂನಿವರ್ಸಿಟಿ ಕ್ಲಾಸ್ ಪೂನಾದಲ್ಲಿ ನಡೀತಿದೆ, ಅಫಿಲಿಯೇಷನ್ ಟು ದೆಲ್ಲಿ, ದೆಲ್ಲಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಡಿಗ್ರಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನಂದು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ನಾನು ಮಿಕ್ಕಿದ್ದು ಏನೇನು ಆಸೆ ಇತ್ತು ಎಜುಕೇಷನ್ದು ಅದನ್ನೆಲ್ಲ ಮುಗಿಸ್ಕೊಂಡೆ.
1: ಈಗ ಸಿಕ್ಕಿಂಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಅದು ನೀವು ಹೇಳಿದ ಹಾಗೆ ನವೆಂಬರ್ ಸಮಯ, ತುಂಬಾ ಚಳಿ ಇರುತ್ತೆ,
0: ಚಳಿಗಾಲ,
1: ಹಿಮನೂ ಇರುತ್ತೆ.
0: ಅಯ್ಯೋ, ಇಲ್ಲಿ ಚಳಿಗೂ ಅಲ್ಲಿ ಚಳಿಗೂ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಚಳಿ. ಅದರಲ್ಲೂ ನೀವು ಸಿಯಾಚಿನ್ ಕಡೆ ಹೋಗ್ಬಿಟ್ರಂತೂ -0.50°, -0.60° ಕೆಲಸ ಮಾಡಬೇಕು, ಅಂತ ಒಂದು ಕೋಲ್ಡ್ ಚಳಿ. ಗ್ಲೌಸ್ ಹಾಕೊಂಡಿರ್ತೀವಿ, ಶೂ ಹಾಕೊಂಡಿರ್ತೀವಿ, ಅಷ್ಟು ಹಾಕೊಂಡ್ರು ಸಿಕ್ಕಾಬಟ್ಟೆ ಚಳಿ ಇರೋದು. ಯಾಕೆ ನೀವು ಕುಡಿಯೋ ನೀರನ್ನ ತೆಗೆದುಬಿಟ್ಟು ಸ್ವಲ್ಪ ಲೇಟ್ ಆಗಿಬಿಟ್ರೆ ಕುಡಿಯೋಕ್ಕೆ ನೀರೇ ಐಸಾಗ್ಬಿಡೋದು, ಅಷ್ಟೊಂದು ಭಯಂಕರವಾದ ಇದು. ನಮಗಂತೂ ಪರವಾಗಿರಲಿಲ್ಲ, ಆ ಜಾಗದಲ್ಲಿ ನೀರು ಕೋಲ್ಡ್ ಆಯ್ತಿದ್ದು, ಐಸ್ ಆಯ್ತಿರಲಿಲ್ಲ. ಸಿಯಾಚಿನಲ್ಲಿ ಕೆಲಸ ಮಾಡೋರಿಗೆ ನೀರೇನು ದುಃಖ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದು ಒಂದ್ ಸೆಕೆಂಡ್ ಕಣ್ಣು ನೀರು ಮಂಜಾಗ್ಬಿಡೋದು, ಅಂತ ಅದ್ಭುತವಾದ ಒಂದು ಇದ್ರಲ್ಲಿ ನಮ್ಮ ಸೋಲ್ಜರ್ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಇಂಡಿಯನ್ ಸೋಲ್ಜರ್ ಗ್ರೇಟ್. ಬೇರೆ ಯಾರು ಆ ರೀತಿ ಸಿಯಾಚಿನ್ ಮಾಡುವಂತ ಕಷ್ಟವಾದ ಕೆಲಸ ಬೇರೆ ಯಾರು ಎಲ್ಲೂ ಮಾಡಲ್ಲ. ಸಿಯಾಚಿನ್ ಬರಲಿಲ್ಲ, ನನಗೆ ಬರುತ್ತೆ ಅಂತ ಇದು ಮಾಡ್ಕೊಂಡಿದ್ದೆ, ಏನು ಐಸ್ಗೆ ಬರ್ಬೋದು ನನಗೆ ನೆಕ್ಸ್ಟ್ ಅಂದ್ಬಿಟ್ಟು ಸಿಯಾಚಿನ್ ಬರಲಿಲ್ಲ. ಕಾರ್ಗಿಲ್ಗೆ ಬಂತು, ಕಾರ್ಗಿಲ್ಗೆ ಹೋಗೋ ದಾರಿ ಒಳಗೆ ನಮ್ದೊಂದು ಯೂನಿಟ್ ಬರುತ್ತೆ, ಆ ಜಾಗದಲ್ಲಿ ಇದೆ ಸ್ವಲ್ಪ ದಿವಸ. ಅದಾದ್ಮೇಲೆ ಪೂನಾಗ ಬಂದೆ, ಪೂನಾ ಆದ್ಮೇಲೆ ತಿರ್ಗ ಮತ್ತೆ ದೆಲ್ಲಿಗೆ ಹೋಯ್ತು, ತಿರ್ಗ ಮತ್ತೆ ಜಮ್ಮು ಕಾಶ್ಮೀರ್ಗೆ ಹೋಗಿ ಆಮೇಲೆ ರಿಟೈರ್ಡ್ ಆದೆ. ಆಮೇಲೆ ನನಗೆ ಇನ್ನೊಂದಿತ್ತು, ನಾನು ಬ್ಯಾಚುಲರ್ ಆಗಿದೆ, ಮದುವೆ ಆಗಿರಲಿಲ್ಲ ಆರ್ಮಿನಲ್ಲಿ, ನನಗೆ ಇಡೀ ಇಂಡಿಯಾನೇ ಸುತ್ಕೊಬರ್ಬೇಕು ಅಂತ ಆಸೆ ಇತ್ತು. ಅಲ್ಲಿ ನಮ್ಮದು ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, ಯಾರಾದರೂ ಟೆಂಪ್ರರಿ ಡ್ಯೂಟಿಗೆ ಹೋಗೋಗಿದ್ರೆ ವಾಲಂಟ್ರಿ ನಿಮ್ಮ ಹೆಸರು ಕೊಡಿ ಅಂತ ಕೇಳ್ಕೊಡೋರು. ನಾನು ನನ್ನ ಹೆಸರು ಕೊಟ್ಬಿಟ್ಟೆ ಟೆಂಪ್ರರಿ ಡ್ಯೂಟಿ, ಎಲ್ಲೇ ಇದ್ರು ಯಾವ್ದಾರ ಫೀಲ್ಡ್ಗೆ ಅದಕ್ಕೆ ಆಫೀಸರ್ ಜೊತೆ ಹೋಗ್ಲಿಕ್ಕೆ ಯಾವ್ದಾರ ಮೆಟೀರಿಯಲ್ ತಗೊಂಡೋಗಿ ತಲುಪಿಸ್ಲಿಕ್ಕೆ ನಾನು ಇಮಿಡಿಯೇಟ್ ಕಳಿಸ್ಬಿಡೋರು ಯಾರು ವಾಲಂಟ್ರಿ ಬರ್ಸಿದ್ದಾರೆ. ನಾನು ಹಿಂಗೆ ಟೆಂಪ್ರರಿ ಡ್ಯೂಟಿಯಿಂದನೇ ಇಡೀ ಇಂಡಿಯಾನ ಎಲ್ಲ ಕಡೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸುತ್ಕೊಂಡ್ಬಿಟ್ಟಿದ್ದೀನಿ. ಜಮ್ಮು ಕಾಶ್ಮೀರ, ಅಂಬಾಲು, ಗಂಗಾನಗರ, ಕಲ್ಕಟ್ಟಾ, ಅಸ್ಸಾಮು, ಮುಂಬೈ ಎಲ್ಲ
1: ಸುತ್ಕೊಂಡ್ಬಿಟ್ಟಿದ್ದೀನಿ,
0: ಥ್ರೂ ಔಟ್ ಇಂಡಿಯಾ ಸುತ್ಕೊಂಡ್ಬಂದ್ಬಿಟ್ಟೆ.
1: ಪೂನಾಕ್ ಬಂದ್ರಲ್ಲ, ಪೂನಾದಲ್ಲಿ 3 ವರ್ಷ ಪಿ ಎಸ್ ಡ್ಯೂಟಿ ನಿಮ್ಗೆ, ಅಲ್ಲಿ ಏನು ಕೆಲಸ ಇರ್ತಿತ್ತು?
0: ಅಲ್ಲಿ ಮೇಡಮ್ ನಮ್ದು ಆರ್ಮಿ ಆರ್ಡಿನೆನ್ಸ್ ದೊಡ್ಡದು ಟ್ಯಾಂಕ್ ಡಿಪೋ ಇದೆ, ವಿ ಡಿ ವೆಹಿಕಲ್ ಡಿಪೋ ಅಂತ ಇದೆ, ಎಲ್ಲ ಟ್ಯಾಂಕ್ಗಳೇ, ಯಾವುದು ಅಟ್ಲರಿ ಟ್ಯಾಂಕ್ಗಳು, ಅವು ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಹತ್ರ ಬರ್ತವೆ, ಅವನ್ನ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು
1: ಟೆಸ್ಟ್ ಮಾಡ್ಬೇಕು.
0: ಅಲ್ಲ, ಅವ್ರು ಟೆಸ್ಟ್ ಮಾಡಿ ಎಲ್ಲ ಕಳ್ಸಿಬಿಟ್ಟಿರ್ತಾರೆ, ನಮ್ ಬರೀ ಸಪ್ಲೈ ಮಾಡೋದು. ಸಪ್ಲೈ ಮಾಡೋದು ನಮ್ಮ ಹತ್ರ ಟ್ಯಾಂಕ್ಗಳು ಬರ್ತದೆ, ಅದಕ್ಕೆ ಯೂಸ್ ದೊಡ್ಡ ಡಿಪೋ ಬೇಕು. ಈ ಕಾರ್ ಪಾರ್ಕ್ ಮಾಡದಂಗೆ ಸಿಕ್ಕ ಒಂದ್ ಕಡೆ ಮಾಡೋಕ್ಕಾಗಲ್ಲ, ಅದಕ್ಕೆ 1,000 ಎಕರೆ ಜಾಗ ಇದೆ ನಮಗೆ ಪುನಃ ಕ್ಯಾಂಟಲ್ಲಿ. ಅಲ್ಲಿ

0: ನಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಶೆಡ್ ನಲ್ಲಿ ಕ್ಲೀನ್ ಆಗಿ ಇಡ್ತಿದ್ವಿ. ಆ ಇಟ್ಬಿಟ್ಟು ಅದಕ್ಕೆ ಮೆಕ್ಯಾನಿಕಲ್ಸ್ ಎಲ್ಲ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಅವ್ರು ಅದನ್ನ ಹಂಗೆ ಇಟ್ಬಿಟ್ರೆ ತುಕ್ಕಿಡಿದ್ ಬಿಡ್ತಾರೆ, ಮೇಂಟೈನ್ ಮಾಡ್ತಾರೆ. ಡೈಲಿ ಓಡಿಸ್ಬೇಕು, ಸ್ಟಾರ್ಟ್ ಮಾಡಬೇಕು, ಓಡಿಸ್ಬೇಕು, ಗ್ರೀಸಿಂಗ್ ಹಾಕ್ಬೇಕು, ವರ್ಕಿಂಗ್ ಕಂಡೀಷನ್ ಇಟ್ಕೊಂಡಿರ್ಬೇಕು. ಆ ಜವಾಬ್ದಾರಿ ನಮ್ದು, ರಿಸೀವ್ ಮಾಡೋದು, ಸ್ಟಾಕ್ ಮಾಡೋದು, ಮೇಂಟೈನ್ ಮಾಡೋದು, ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋದು. ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಫೀಲ್ಡ್ ಇಂದ ಬರುತ್ತೆ. ಅವ್ರು ಬಂದು ತಗೊಂಡು ಹೋಗ್ತಾರೆ, ಅವ್ರು ನಾವು ಬೈ ರೋಡ್ ಅಲ್ಲೇ ಕಳಿಸ್ಬೇಕು. ಇಲ್ಲ ದೊಡ್ಡ ಟ್ರ್ಯಾಕ್ಟರ್ ಬರ್ತದೆ, ಟ್ರ್ಯಾಕ್ಟರ್ ಅಲ್ಲಿ 3-4 ಟ್ಯಾಂಕ್ ಇಡಿಸ್ತವೆ, ಅದನ್ನ ಬೈ ರೋಡ್ ಎತ್ಕೊಂಡು ಹೋಗ್ತಾರೆ. ಕೆಲವು ಸಾರಿ ಬೈ ಟ್ರೈನ್ ಎತ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಮಾಡಬಹುದು. ಆ ಡ್ಯೂಟಿ ನಮ್ಗೆ ಪೂನಾದಲ್ಲಿ ಇತ್ತು.
1: ಓಡಿಸ್ತೀವಿ
0: ನಾವು, ಅಲ್ಲಿರುವಾಗ ಓಡಿಸ್ತಿದ್ವಿ. ನಮ್ಗೆ ಟ್ರೈನಿಂಗ್ ಕೊಡೋರು, ಟ್ಯಾಂಕ್ಗೆ ಸ್ಟಾಕ್ ಮಾಡೋದು, ಹೋಲ್ಡ್ ಮಾಡೋದೇ ಅಲ್ಲ, ಅದನ್ನ ಓಡಿಸೋದು ಕಲ್ತ್ಕೋಬೇಕು ಅಂತ ನಮ್ಗೆ ತೋರಿಸೋರು. ನಾವು ಅಲ್ಲಿ ಓಡಿಸ್ತಿದ್ದೋ ಅದನ್ನ, ಟ್ಯಾಂಕ್ ಓಡಿಸ್ತಿದ್ದೋ, ಅದನ್ನ ಸ್ಟಾಕ್ ಮಾಡಿಕೊಂಡು ಓಡಿಸಿ ವಾಪಸ್ ಬಂದು ಇದು ಮಾಡಿಕೊಂಡು ಅದನ್ನ ಸಪ್ಲೈ ಮಾಡಿಕೊಂಡು ಈ ರೀತಿ ಮೇಂಟೈನ್ ಮಾಡೋ ಡ್ಯೂಟಿ ನಮ್ದು. ಆಮ್ನೇಷನ್ ಟೆಕ್ನಿಷಿಯನ್ ಇದೇನೆ, ಆಮ್ನೇಷನ್ ಎಲ್ಲ ಬರ್ತಿತ್ತು, ಸೂಜಿಯಿಂದ ಹಿಡಿದು ಟ್ಯಾಂಕ್ ವರೆಗೂ ನಮ್ದು, ಎಒಸಿಯಿಂದ ನಮ್ ಕೋರು, ಆರ್ಮಿ ಆರ್ಡಿನೆನ್ಸ್ ಕೋರು, ಇದನ್ನ ನಾವು ಸ್ಟಾಕ್ ಮಾಡ್ಕೋತಿದ್ದೋ.
1: ಈಗ ನೀವು ಈ ಟ್ಯಾಂಕ್ ಅನ್ನ ಓಡಿಸ್ತೀರಾ, ಅದನ್ನ ರಿಪೇರಿ ಮಾಡೋದನ್ನ ಕಲ್ತ್ಕೋತೀರಾ, ಅದೆಲ್ಲ ನಿಮ್ ಕೆಲಸಗಳು. ಆದ್ರೆ ಯುದ್ಧ ಸಂದರ್ಭದಲ್ಲಿ ಅಲ್ಲಿ ಫೀಲ್ಡ್ ಅಲ್ಲೂ ಓಡಿಸೋ ಅಂತ ಒಂದು ಆರ್ಡರ್ ನಿಮ್ಗೆ ಬರ್ಬೋದಾ?
0: ಅಲ್ಲ, ನಮ್ಗೆ ಅದಕ್ಕಿಂತ ಸಪರೇಟ್ ಆಗಿ ಟ್ಯಾಂಕ್ ಓಡಿಸೋ ಡ್ರೈವರ್ ಇದಾರೆ, ಟ್ಯಾಂಕ್ ಆಪರೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ತರ ಇದೆ, ಒಂದೇ ತರ ಟ್ಯಾಂಕ್ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಂಕ್ ಗಳಿದೆ. ಫಾರ್ ಎಕ್ಸಾಂಪಲ್, ರಷ್ಯಾದಿಂದ ಬರ್ತಿದ್ ನಮ್ಗೆ RS-54, RS-72 ಅನ್ನೋ ಟ್ಯಾಂಕ್ ಹೆಂಗಿದೆ, ಅದಕ್ಕೆ ಆಂಪಿಬಿಎಸ್ ಅಂತ ಹೇಳೋರು. ಅದು ಹೆಂಗೆ ಅಂದ್ರೆ ರೋಡಲ್ಲೂ ಹೋಗುತ್ತೆ, ನೀರಲ್ಲೂ ಹೋಗುತ್ತೆ. ನೀರ್ಗಿಳಿದ್ರೆ ಬೋಟ್ ಆಗ್ಬಿಡುತ್ತೆ, ರೋಡಕ್ ಬಂದ್ರೆ ಟ್ಯಾಂಕ್ ಆಗ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಆಂಪಿಬಿಎಸ್ ಟ್ಯಾಂಕ್.
1: ಕಪ್ಪೆ ಇದ್ದಾಗ
0: ಆಂಪಿಬಿಎಸ್ ಟ್ಯಾಂಕ್ ಅಂತಾನೆ ಹೇಳೋರು. ಅದು ರಷ್ಯಾದಿಂದ ಬಂದಿದ್ದು ಆ ಟ್ಯಾಂಕು, ನಮ್ಮತ್ರ ಸ್ಟಾಕ್ ಇದ್ದು TAK-54, TAK-55, TAK-72 ಈ ತರ ಟ್ಯಾಂಕ್ ಗಳಿದ್ವು. ಈಗ ಇನ್ನು ಚೇಂಜಸ್ ಆಗಿದೆ, ಈಗ ಎಕ್ಸ್ಟ್ರಾಡಿನರಿ ಇಕ್ವಿಪ್ಮೆಂಟ್ ಬಂದಿದೆ, ಅವೆಲ್ಲ ರಿಪ್ಲೇಸ್ಮೆಂಟ್
1: ಆಗೋಗ್ಬಿಟ್ಟಿದೆ.
0: ಬಫೋರ್ಸ್ ಇದೆ, ಈಗ S-47 ಬಂತಲ್ಲ, ಇದ್ರ ಸಿಂಧೂರಲ್ಲಿ ಆಪರೇಷನ್ ಆಯ್ತಲ್ಲ, ಎಕ್ಸ್ಟ್ರಾಡಿನರಿ. ಮೊದಲು ನಾವು ವಾರ್ಗೆ ಹೋದಾಗ ಕ್ಯಾಸುಯಾಲ್ಟಿ ಜಾಸ್ತಿ ಇರ್ತಿತ್ತು, ಈಗ ಕ್ಯಾಸುಯಾಲ್ಟಿ ಇಲ್ಲ, ಎಲ್ಲಕ್ಕಿಂತ ಡಿಜಿಟಲ್ ಡಿಜಿಟಲ್ ಬಾರು. ಈಗಿನ ಸೋಲ್ಜರ್ ಎದ್ರಕೊಡೋದೇ ಬೇಕಾಗಿಲ್ಲ, ಅಗ್ನಿವೀರರು ಹೋಗಿರ್ತಾರಲ್ಲ, ಒಂದು ಸಾವಾಗಿಲ್ಲ, ಬರೀ ಟೆಕ್ನಿಕಲ್ ಎಲ್ಲ ಡಿಜಿಟಲ್ ಬಾರೆ. ಎಷ್ಟೋ 1,000 ಕಿಲೋಮೀಟರ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಫೈರ್ ಮಾಡೋದು, ನಾವು ಅವ್ರು ನೋಡಲ್ಲ, ಅವ್ರು ನಮ್ಮನ್ನು ನೋಡಲ್ಲ. ಆ ರೀತಿ ವಾರ್ ಬಂದಿದೆ. ಈಗಿನ ಯುವಕರು ಇದ್ದಕ್ಕೆ ಹೋಗೋಕೆ ಎದರಲೇ ಬರಬಾರ್ದು, ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗ್ಬೋದು, ನೀವು ಸಾಯ್ದೇನೆ ವಾಪಸ್ ಬರ್ತೀರ. ನಾನು ಆರ್ಮಿಯಿಂದ ವಾಪಸ್ ಬಂದು ಇದೇ ಟ್ರೈನಿಂಗ್ ಕೊಡ್ತಾ ಇರೋದು. ನಾನು ಆರ್ಮಿ ಬಂದ್ಬಿಟ್ಟು ಆರ್ಮಿ ಸೋಲ್ಜರ್ಗೆ ಸೆಲೆಕ್ಟ್ ಆಗಲಿಕ್ಕೆ ಏನ್ ಬೇಕೋ ಅಂತ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಕೊಟ್ಟು ಆರ್ಮಿಗೆ ರಿಕ್ರೂಟ್ಮೆಂಟ್ ಮಾಡೋ ಟ್ರೈನಿಂಗ್ ನಂದು. ಅದಕ್ಕೊಂದು ಸ್ಪರ್ಧಾ ವಿವೇಕ್ ಅಂತ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಆರ್ಮಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿಸೋದು. ಅವ್ರಿಗೆ ಪ್ರಿಪೇರ್ ಆಗ್ಬಿಡೋದು ಮುಂಚೆನೆ, ಸೆಲೆಕ್ಟ್ ಆಗಿ ರಿಜೆಕ್ಟ್ ಆಗೋದು ಮುಂಚೆ ರಿಜೆಕ್ಟ್ ಆಗದಂಗೆ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೆ.
1: ರಿಟೈರ್ಮೆಂಟ್ ಆದ್ಮೇಲೆ
0: ಆದ್ಮೇಲೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು. ಆರ್ಮಿಲಿ ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೆ PSI ಪೊಲೀಸ್ ಇನ್ಸ್ಪೆಕ್ಟರ್ ಕಳಿಸ್ಕೊಡ್ತಿದೆ, ಅಲ್ಲಿಂದ ರಿಜೆಕ್ಟ್ ಆಗಿದ್ರೆ PSI ಕಳಿಸಿದೆ. ಹಿಂಗೆ ಮಾಡಿ ಮಾಡಿ ಒಂದು 1,000+ ಒಂದು ಹೆಲ್ಪ್ ಮಾಡಿದ್ದೀನಿ ಆರ್ಮಿಗೆ ಸೇರಕ್ಕೆ. ಈಗಂತೂ ತುಂಬಾನೇ ಈಸಿ ಆರ್ಮಿಗೆ, ಭಯ ಸಾವನ್ನು ಭಯನೇ ಇಲ್ಲ. ನಾನು ಟ್ರೈನಿಂಗ್ ಮಾಡುವಾಗ ಸ್ಟೂಡೆಂಟ್ಗೆ ಹೇಳ್ತಾ ಇದೆ, ಯಾಕೆ ನೀವು ಆರ್ಮಿಗೆ ಸೇರ್ಬಾರ್ದು ಅಂದರೆ, ಸರ್ ನನಗೆ ಒಬ್ಬನೇ ಮಗ ಸರ್ ನಾನು ಅಂತ ಹೇಳೋರು. ಒಬ್ಬನೇ ಮಗ ಆದ್ರೆ ಏನು, ವಾರಲ್ಲಿ ಸೊತ್ತೋಗ್ಬಿಟ್ರೆ ಅಂತ ಹೇಳ್ತಿದ್ರು ಅವರು. ಅವ್ರಿಗೆ ಏನು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ನೋಡಿ ಮಕ್ಕಳ, ವಾರಲ್ಲಿ ಯಾವತ್ತೂ ಜನ ಸಾಯೋದೇ ಇಲ್ಲ, ನಾನು ನನ್ನ ತಮ್ಮ ಇಬ್ರು ಸರ್ವಿಸ್ ಮಾಡಿದ್ದೀವಿ, ಜೀವಂತ ವಾಪಸ್ ಬಂದೀವಿ, ಬೆಸ್ಟ್ ಉದಾಹರಣೆ. ವಾರಲ್ಲಿ ಯಾಕೆ ಸಾಯಲ್ಲ ಅಂದರೆ, ವಾರ ದಿನ ಆಗಲ್ಲ, ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾವತ್ತೂ ಆಗೋ ವಾರ್ಗೆ ಯಾಕೆ ನೀವು ಹೆದರ್ಕೊಂಡು ಸಾಯಬೇಕು? ನೀವು ಅದಕ್ಕಿಂತ ವಾರ್ಗಿಂತ ತುಂಬ ಡೇಂಜರು ನೀವು ಜೀವನದಲ್ಲಿ, ಸಿವಿಲಲ್ಲಿ ಮಾಡ್ತಾರೆ ಆ ಜೀವನ. ಅಂದರೆ ಮನೆಯಿಂದ ಆಚೆ ಹೋದ್ರೆ ಎಲ್ಲಿಗೆ ಬರ್ತೀವಿ? ರೋಡಿಗೆ ಬರ್ತೀವಿ. ರೋಡ್ ಈಸ್ ದ ಬಿಗ್ಗೆಸ್ಟ್ ವಾರ್, ಬಿಗ್ಗೆಸ್ಟ್ ವಾರ್ ಗ್ರೌಂಡ್ ಬೆಂಗಳೂರಂತ ಊರಲ್ಲಿ ರೋಡ್ ಇರುವಂತ ವಾರ್ ಫೀಲ್ಡ್ ಬೇರೆ ಏನೂ ಇಲ್ಲ. ಎಕ್ಸಾಂಪಲ್, 71 ವಾರು, 62 ವಾರು, 99 ವಾರು ಅಲ್ಲಿ ಎಷ್ಟು ಜನ ಸತ್ತಿದಾರೋ ಅದ್ರ 10 ಪಟ್ಟು ರೋಡಲ್ಲಿ ಸತ್ತಿದ್ದಾರೆ. ನೀವು ಟ್ರಾಫಿಕ್ ಡೆತ್ ತಗೊಂಡ್ರೆ ರೋಡಲ್ಲಿ ಸತ್ತಿರೋ ಜಾಸ್ತಿ, ವಾರಲ್ಲಿ ಸತ್ತಿರೋ ಕಮ್ಮಿ. ವಾರೇ ಸೇಫೆಸ್ಟ್ ಜಾಗ, ರೋಡೇ ಡೇಂಜರಸ್ ಜಾಗ. ಅದಕ್ಕೆ ರೋಡ್ ಬಿಟ್ಬಿಟ್ಟು ವಾರಕ್ಕೆ ಬನ್ನಿ, ಅಲ್ಲಿಗೆ ಹೋಗಿ ಅಂತ ಮೋಟಿವೇಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೇನೆ.
1: ತುಂಬಾ ಚೆನ್ನಾಗಿದೆ ನೀವು ಹೇಳಿದ್ರೆ. ರೋಡೇ
0: ಡೇಂಜರು, ನೀವು ಬೆಳಗ್ಗೆ ಹೋದನ್ ರೋಡಿಂದ ವಾಪಸ್ ಬರ್ತಾನೆ ಗ್ಯಾರಂಟಿ ಇಲ್ಲ, ವಾರ್ಗೆ ಹೋದನ್ ಗ್ಯಾರಂಟಿ ವಾಪಸ್ ಬರ್ತಾನೆ. ಆರ್ಮಿಗೆ ಹೋದನು ಒಂದಲ್ಲ ಒಂದಿನ ನನ್ನ ಮಗ ಬಂದೇ ಬರ್ತಾನೆ, ನಂಬಿಕೆ ಇರ್ತದೆ, ಅವ್ರು ಬಂದೇ ಬರ್ತಾರೆ. ಹಂಗಾಗಿ ಈ ರೋಡ್ಗಿಂತ ಆರ್ಮಿನೇ ಬೆಸ್ಟ್, ಡಿಫೆನ್ಸೇ ಬೆಸ್ಟ್, ಡಿಫೆನ್ಸೇ ಸೇಫೆಸ್ಟ್.
1: ಹಾಗೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀರಾ?
0: ಹೇಳ್ತಾರೆ ಕ್ಲಾಸ್, ಈಗಲೂ ಕ್ಲಾಸ್ ಅದೇ ಹೇಳೋದು, ಹೆದರಬೇಡಿ, ನಿಮ್ಗೆ ವಾರ್ ಏನು ಡೇಂಜರ್ ಇಲ್ಲ, ನೀನು ಒಬ್ಬರೇ ಮಗ ಅಂತ ಇದ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ನೀವು ಅವ್ರಿಗೆ ಹೋದ್ರಲ್ಲ, ನೀವು

0: ಸೈನ್ಯಕ್ಕೆ ಸೇರಿದ್ರಿ, ಆ ನಂತರ ಯುದ್ಧವನ್ನ ನೋಡಿದ್ರಿ, ಅವಾಗ ಹೇಗಿತ್ತು? ನಿಮ್ಮ ಮನೆಯಲ್ಲಿ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು ಅಂತ ಕಳಿಸಿದ್ರ ಅಥವಾ?
1: ನಮ್ಗೆ ತಂದೆ ತಾಯಿ ರೈತಾಪಿ ಜನಗಳು, ಅವ್ರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ನನ್ನ ಮಗ ಏನೋ ಒಂದು ಕೆಲಸ ತಗೋತಾರೆ ಅಂತ ಆಸೆ ಇತ್ತು ಅಷ್ಟೇ. ನಾವು ಅವ್ರು ತೃಪ್ತಿ ಮಾಡೋಕ್ಕೋಸ್ಕರ ಯಾವುದೋ ಒಂದು ಜಾಬ್ ಸಿಗ್ತಲ್ಲ, ಹೆಂಗಾದ್ರೂ ನೋಡ್ಕೊಬಿಡೋಣ ಅಂತ ನಾವು ಆರ್ಮಿಗೆ ಹೋದ. ಅವರು ಇದೇ ಥರ ಆರ್ಮಿಗೆ ಹೋದರೆ ಸುತ್ತೋಗ್ಬಿಡ್ತಾರೆ, ವಾರ್ಗೆ ಹೋಗ್ತಾರೆ, ನಮ್ಮ ತಂದೆ ತಾಯಿಗೆ ಭಯ ಆಗಬಾರ್ದು ಅಂತ ನಾನು ಆರ್ಮಿಲಿಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಡಿಫೆನ್ಸ್ ಜಾಬ್ ಅಲ್ಲಿ ಇದ್ದೀನಿ, ಟ್ರೈನಿಂಗ್ ತಗೋತಾ ಇದ್ದೀನಿ, ನಾನು ಬಂದು ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಸಮಾಧಾನ ಪಟ್ಟಿದೆ.
0: ಹೌದಾ?
1: ಆಮೇಲೆ ನಿಧಾನದಲ್ಲಿ ಗ್ರ್ಯಾಜುಯಲ್ ಅವ್ರಿಗೆ ಸಡನ್ ಆಗಿ ಹೇಳ್ಬಿಟ್ರೆ ಇದಾಗುತ್ತೆ ಅಂತ ಆರ್ಮಿನೇ, ಅದರಲ್ಲಿ ಒಂದು ಯೂನಿಫಾರ್ಮ್ ಹಾಕೊಂಡು ಮಾಡೋದು ಒಳ್ಳೆ ಸರ್ವಿಸು, ಒಳ್ಳೆ ಜಾಬು. ಬೇರೆ ಸರ್ವಿಸ್ಗೆ ಹೋದ್ರೆ ನಿಮಗೆ ಫುಡ್ಡು, ಅಕಮಡೇಷನು, ಮೆಡಿಸಿನ್ ಸಿಗಲ್ಲ. ಈ ಸರ್ವಿಸಲ್ಲಿ ಫುಡ್ಡು, ಅಕಮಡೇಷನ್, ಮೆಡಿಸಿನ್ ಪ್ಲಸ್ ಪೆನ್ಷನ್ ಸಿಗುತ್ತೆ. ಹಂಗಾಗಿ ಈ ಚೂಸ್ ಮಾಡ್ಕೊಂಡಿದ್ದಾಗ ಅವ್ರು ಖುಷಿ ಆಯ್ತು, ಯಾವುದೋ ಒಂದು ಸೇವೆ ಮಾಡಪ್ಪ, ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಮಾಡೋರು. ಆವಾಗ ನಾನು ಆರ್ಮಿಗೆ ಹೋದಾಗ ನಮ್ಮ ತಂದೆ ತಾಯಿನ ಸ್ವಲ್ಪ ಕಷ್ಟದಿಂದ ಮೇಲ್ಕೆತ್ತಿ ಅವ್ರ ಬಡಸ್ತನ ನಿಭಾಯಿಸಿ ನನ್ನನ್ನು ನೋಡಿಕೊಂಡು, ನನ್ನ ತಮ್ಮನ ಸುಮ್ಮನೆ ಇರೋದು ಬೇಡವಾ, ಅವನು ಕೂಡ ಆರ್ಮಿಗೆ ಜಾಯ್ನ್ ಆಗ್ಬಿಟ್ಟ. ಅವನಿಗೂ ಡೈರೆಕ್ಟ್ ಜೆ ಸಿ ಓದು, ನಾನೇ ಎಲ್ಲ ಅವನಿಗೆ ಗೈಡ್ ಮಾಡಿದ, ಇಂಜಿನಿಯರ್ ಮಾಡಿದ, ಅವನು ಬಿ ಇ ಮಾಡಿದ. ಬಿ ಇ ಮಾಡಿದ ತಕ್ಕನಾಗೆ ನೀನು ಇದನ್ನ ಜಾಯ್ನ್ ಮಾಡ್ಕೊಂಡು ಇದು ಮಾಡು ಅಂತ ಹೇಳಿದ್ಕೆ ಅವನು ಅದೇ ಥರ ಸೆಲೆಕ್ಟ್
0: ಆಫೀಸರ್ ಗ್ರೇಡಿಗೆ
1: ಸೇರ್ಕೊಂಡ. ಚೆನ್ನಾಗಿ ಸರ್ವಿಸ್, ನನಗಿಂತ ಚೆನ್ನಾಗಿ 30 ಇಯರ್ ಸರ್ವಿಸ್ ಮಾಡ್ದ. ಅವನು ಎಲ್ಲ ಬಾರ್ಡರ್ನಲ್ಲೂ ಟೆರರಿಸ್ಟ್ ಇರೋ ಜಾಗದಲ್ಲಿ ಯೂನಿಫಾರ್ಮ್ ಕಳಿಸ್ಬಿಟ್ಟು ವೇಷ ಬದಲಾಯಿಸ್ಕೊಂಡು ಸಿವಿಲಿಯನ್ ಆಗಿ, ನಾನು ಆರ್ಮಿ ವಿರುದ್ಧ ಹೇಳ್ಕೊಂಡಿಲ್ಲ, ಯೂನಿಫಾರ್ಮ್ ಇಲ್ಲ, ಸಿವಿಲ್ ಕಾಂಟ್ರಾಕ್ಟ್ ತರ ರೋಡ್ ಮಾಡಿಸ್ತಾರಲ್ಲ, ಈ ಆರ್ಮಿ ರೋಡ್ಗಳು ಮಾಡಿಸ್ಬೇಕು ಬಾರ್ಡರ್ನಲ್ಲಿ, ಆ ರೋಡ್ ಎಲ್ಲ ಮಾಡಿಸ್ ಬಂದಿದ್ದಾನೆ, ಅಂತ ಜಾಗದಲ್ಲೂ ಸರ್ವಿಸ್ ಮಾಡಿ ಬಂದಿದ್ದಾನೆ. ಅದಕ್ಕೆ ಅವನಿಗೆ ಆನರಿ ಕ್ಯಾಪ್ಟನ್ ಪದವಿ ಸಿಕ್ಕಿದೆ.
0: ತುಂಬಾ ಸಂತೋಷ. ಅಂದ್ರೆ ನಿಮ್ಮ ತಂದೆ ತಾಯಿಗಳು ಪರೋಕ್ಷವಾಗಿ ನಿಮ್ಮ ಮೂಲಕ ದೇಶಕ್ಕೆ
1: ನಿಜವಾಗ್ಲು,
0: ಕೃಷಿ ಕೂಡ ಬಹಳ ದೊಡ್ಡ ಸೇವೆ.
1: ಅದಕ್ಕೆ ನಾವು ಜೈ ಜವಾನ್ ಜೈ ಕಿಶನ್ ಲಾಲ್
0: ಬಹದ್ದೂ,
1: ಅದಕ್ಕೆ ನಮ್ಗೆ ಖುಷಿ ಆಯ್ತು. ನಾನು ಜೈ ಜವಾನ್ ಹೌದು, ಜೈ ಕಿಶನ್ ಹೌದು ಅಂತ ಹೇಳಿ ತುಂಬಾ ಖುಷಿ.
0: ಅಪರೂಪದ ಕುಟುಂಬ ನಿಮ್ದು. ಈಗ ನೀವು ಅಲ್ಲಿಗೆ ಸೇರಿದಾಗ ಬಹಳ ಚಿಕ್ಕ ವಯಸ್ಸು, 18 ವರ್ಷ, ಅವಾಗ ಏನು ಗೊತ್ತಾಗದೆ ಇರುವಂತ ವಯಸ್ಸಿನಲ್ಲಿ ಹೋಗಿ ಸೇರಿದ್ರಿ. ಮತ್ತೆ ಕೃಷಿ ಹಿನ್ನೆಲೆ ಇದ್ದಿದ್ರಿಂದ ಯಾವುದೇ ಒಂದು ರೀತಿಯ ತರಬೇತಿ ಆಗ್ಲಿ
1: ಇರಲಿಲ್ಲ,
0: ಅಥವಾ ಹೇಗಿರುತ್ತೆ ಒಂದು ಸೈನ್ಯ ಅನ್ನೋದು ಹೇಗಿರುತ್ತೆ, ಅಲ್ಲಿ ಏನ್ ಕೆಲಸ ಏನು ಗೊತ್ತಿರಲಿಲ್ಲ. ಅಲ್ಲಿ ಸುಮಾರಷ್ಟು 16 ವರ್ಷ ಕೆಲಸ ಮಾಡಿದ್ರಿ. ಮತ್ತೆ ವಾಪಸ್ ಬಂದು ನೀವು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ರು, ಆರ್ಮಿಯಲ್ಲಿ ಇದ್ದಂತ ಒಂದು ಶಿಸ್ತು ನಿಮ್ಗೆ ಈ ಸಮಾಜಕ್ಕೆ ಸಿವಿಲಿಯನ್ ಲೈಫಿಗೆ ಬಂದ್ಮೇಲೆ ಅಲ್ಲಿ ಅಷ್ಟು ಇರಲ್ಲ, ಸ್ವಲ್ಪ ಕಷ್ಟ ಆಗಲ್ವಾ ಅಲ್ಲಿ?
1: ಯಾವುದಕ್ಕೂ ಅಷ್ಟೇ, ನಾವು ಇಲ್ಲಿಂದ ಸಿವಿಲ್ ಇಂದ ಇಂಡಿಯನ್ ಆರ್ಮಿಗೆ ಹೋದಾಗಲೂ ಆ ಡಿಸಿಪ್ಲಿನ್ ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಸಮಯ ಬಂತು. ಆರ್ಮಿಯಿಂದ ವಾಪಸ್ ಸಿವಿಲ್ಗೆ ಬಂದಾಗಲೂ ಇವ್ರ ಜೊತೆ ಹೊಂದ್ಕೊಳ್ಳೋಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಅದೇ ಡಿಸಿಪ್ಲಿನ ಇಲ್ಲಿ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಇವ್ರ ಜೊತೆ ಹೊಂದ್ಕೊಂಡು ಬಾಳ್ಬೇಕು, ಅದನ್ನು ಇಟ್ಕೊಂಡಿರ್ಬೇಕು. ಹಂಗಂತ ಆ ಡಿಸಿಪ್ಲಿನೂ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಸಿವಿಲ್ ಡಿಸಿಪ್ಲಿನ್ ಕಂಪ್ಲೀಟ್ ತೊರೆಯೋಕ್ಕಾಗಲ್ಲ, ಎರಡರ ಮಧ್ಯೆ ಸಮನ್ವಯನ ಉಳಿಸ್ಕೊಂಡು ನಾವು ಬಾಳ್ಬೇಕಾಗುತ್ತೆ. ಹಂಗಿಲ್ಲ ಅಂದ್ರೆ ನಾವು ಜೀವನ ಮಾಡಕ್ ಆಗೋದಿಲ್ಲ.
0: ಈಗ ನೀವು ಹಿಂತಿರುಗಿ ಬಂದ್ಮೇಲೆ ಅಥವಾ ಆರ್ಮಿಯಲ್ಲಿ ಒಳ್ಳೆ ಕೆಲಸ ಇದೆ ನಿಮ್ಗೆ ಅಂತ ಗೊತ್ತಾಯ್ತಲ್ಲ, ಅವಾಗ ತಂದೆ ತಾಯಿಗಳು ಬಹಳ ಖುಷಿ ಪಟ್ರ?
1: ತುಂಬಾ ಖುಷಿ ಪಟ್ರು. ಅವ್ರು ಎಲ್ಲಿವರೆಗೂ ಚೆನ್ನಾಗಿ ಮನವರಿಗೆ ಆಯ್ತು ಅಂದ್ರೆ, ಎರಡನೇ ಮಗನ ಕಳ್ಸಕ್ ರೆಡಿ ಆದ್ರಲ್ಲ. ನಾವು ಅವ್ರನ್ನ ನೋಡ್ಕೋತಾ ಇದ್ದ ರೀತಿ, ನಾನು ಮಾಡ್ತಾ ಇದ್ದ ಸೇವೆ, ನನಗೆ ಸಿಗ್ತಾ ಇದ್ದ ಒಂದು ಪದವಿಗಳು, ಅವೆಲ್ಲ ನೋಡಿಕೊಂಡು ನಾನು ಪ್ರತಿ ವರ್ಷ ಆರ್ಮಿಯಿಂದ ಬರ್ಬೇಕಾದ್ರೆ ಇದು ಒಳ್ಳೆ ಸರ್ವಿಸ್ ಅಂತ ಕಾಣುತ್ತೆ, ನನ್ನ ಮಗನು ಹೋಗೋದಿದ್ದು ಹೋಗ್ಲಿ ಅಂತ ಅವರು ಕೂಡ ಅವ್ರಿಗೆ ಪ್ರಮೋಟ್ ಮಾಡಿದ್ರು. ಹೋಗಪ್ಪ ಬ್ರದರ್, ನೀನು ಮುಗಿತ, ಅವ್ರು ಬರ್ತಾರೆ, ನೀನು ಸೇವೆ ಮಾಡು, ನಮ್ಮನ್ನ ಅಣ್ಣ ನೋಡ್ಕೋತಾರೆ ಅಂತ ಒಂದು ಧೈರ್ಯ ಬಂತು. ಆಗ ನಮ್ಮ ತಾಯಿ ತಂದೆ ಬದುಕಿರುವಾಗಲೂ ನಾವಿಬ್ರು ಆರ್ಮಿಯಲ್ಲಿ ಸೇವೆ ಮಾಡಿದ್ವಿ. ನನಗೆ ಆವಾಗ ಬ್ಯಾಚುಲರ್ ಆದ್ರಿಂದ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ನಮ್ಮ ತಂದೆ ತಾಯಿನ. ನನ್ನ ತಮ್ಮ ನಮ್ಮ ತಂದೆ ತಾಯಿನ ಇಬ್ಬರನ್ನ ಅವನ್ನೆಲ್ಲೆಲ್ಲಿ ಸರ್ವಿಸ್ ಮಾಡ್ತಾನೆ ಎಲ್ಲ ಕಡೆ ಸುತ್ತಿಸ್ಕೊಂಡ್ಬಂದಿದೆ. ನಮ್ಮ ತಂದೆ ತಾಯಿ ದಿಲ್ಲಿ, ಕಾಶ್ಮೀರ ಇವೆಲ್ಲ ನೋಡ್ಕೊಂಡ್ಬಂದಿದೆ.
0: ಇದು ನಿಮ್ಮ ಸೇವೆ ದೇಶಕ್ಕೆ ಇದ್ದಿದ್ರಿಂದ ಮತ್ತೆ ಭಾರತೀಯ ಸೈನ್ಯದಲ್ಲಿ ಅಂತ ಅವಕಾಶ ಇರೋದ್ರಿಂದ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ಅಲ್ವಾ? ನಾಯಕ ನಾರಾಯಣ್ ಅವರೇ, ಈಗ ನಿಮ್ಮೊಂದಿಗೆ ಮಾತನಾಡಿದ್ದು ಬಹಳ ಒಂದು ವಿಶಿಷ್ಟವಾದ ಅನುಭವ. ಏಕೆಂದ್ರೆ ಸಿಕ್ಕಿಂ ಗಡಿ ಭಾಗದಲ್ಲಿ ನಿಮ್ಮ ಸೇವೆಯಾಗಿರಬಹುದು ಅಥವಾ ಅದರ ಸೈನ್ಯದಿಂದ ಹೊರಗೆ ಬಂದ ಮೇಲೆ ನೀವು ದೇಶಕ್ಕಾಗಿ ಮಾಡ್ತಾ ಇರುವಂತಹ ಒಂದು ಪರೋಕ್ಷವಾದ ಸೇವೆಯಾಗಿರಬಹುದು, ಇದೆಲ್ಲ ನಿಮಗೆ ಈ ಸೈನ್ಯವೇ ಕಲಿಸಿದೆ, ಸೈನ್ಯದ ಜೀವನವೇ ಅಲ್ಲಿಯ ತರಬೇತಿಯೇ ಕಲಿಸಿದೆ ಅನ್ನೋದು ನಮಗೆ ನಿಸ್ಸಂಶಯವಾಗಿ ಗೊತ್ತಾಗುತ್ತೆ.
1: ನಾನು ಈಗಿನ ಯುವಕರಿಗೆ ಏನಪ್ಪ ನಾನು ಸಂದೇಶ ಕೊಡೋದು ಅಂದ್ರೆ, ನೀವು ದಯವಿಟ್ಟು ಆರ್ಮಿ ಯುದ್ಧ ಸತ್ತೋಗ್ಬಿಡ್ತೀವಿ ಖಂಡಿತ ಇದ್ ಮಾಡ್ಕೋಬೇಡಿ. ಅದು ಒಳಗಡೆ ಹೋಗಿ ಹೋಗಿ ನೋಡಿದಾಗ್ಲೇ ನಿಮ್ಮ ರಿಯಾಲಿಟಿ ಗೊತ್ತದು. ಆರ್ಮಿ ಸರ್ವಿಸ್ ಎಂಥದ್ದು ಅಂದ್ರೆ, ಒಂದ್ಸಾರಿ ಹೋಗಿ ಟ್ರೈನಿಂಗ್

0: ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ಸಂಸ್ಥೆನೂ ಕೊಡದೆ, ಯಾವ ಸಾಫ್ಟ್ವೇರ್ ಕಂಪ್ನಿಗಳು ಕೊಡ್ತಾರಲ್ಲ ಜಾಸ್ತಿ ಸಂಬಳ, ಅದಿಲ್ಲ, ಒಂದು ಯೂನಿಫಾರ್ಮಿಟಿಗೆ ತೃಪ್ತಿ ಕೊಡುತ್ತೆ, ಸಂಬಳಕ್ಕಿಂತ ಜಾಸ್ತಿ ತೃಪ್ತಿ ಕೊಡುತ್ತೆ. ಉಚಿತ ಮೆಡಿಕಲ್ ಇದೆ, ಫುಡ್ ಇದೆ, ಯೂನಿಫಾರ್ಮ್ ಇದೆ, ಲೈಫ್ ಲಾಂಗ್ ಒಳ್ಳೆ ಪೇಮೆಂಟ್ ಇದೆ, ಮತ್ತೆ ಎಲ್ಲರಿಗಿಂತ ಮುಂಚೆ ಪೆನ್ಷನ್ ಇದೆ. ಪೆನ್ಷನ್ ಯಾವ ರೀತಿ ಕೊಡ್ತಾರೆ ಅಂದರೆ ಮೇಡಮ್, ಆರ್ಮಿನಲ್ಲಿ ಯಾವ ಸಂಸ್ಥೆನೂ ಆ ರೀತಿ ಪೆನ್ಷನ್ ಕೊಡಲ್ಲ. ಬೇರೆ ಎಲ್ಲ ಸರ್ವಿಸ್ನವ್ರಿಗೂ ಎಕ್ಸ್ ಎಂಪ್ಲಾಯ್ ಅಂತ ಇರ್ತಾರೆ, ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಾರೆ. ದಟ್ ಈಸ್ ಸರ್ವಿಸ್, ನಾಟ್ ಎ ಎಂಪ್ಲಾಯ್. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳೋದು ಬಿಟ್ಟು ಬಂದ ಮೇಲೆ, ಮೊದಲು ಅವನಿಗೆ ಪೆನ್ಷನ್ ಸಿಗುತ್ತೆ, ಅವನು ಎಲ್ಲಿವರೆಗೂ ಸಿಗುತ್ತೆ, ಸಾಯೋವರೆಗೂ ಪೆನ್ಷನ್ ಸಿಗುತ್ತೆ. ಅವನು ಸತ್ತರೆ ಹೆಂಡತಿಗೆ ಪೆನ್ಷನ್ ಕಂಟಿನ್ಯೂ ಆಗುತ್ತೆ, ಹೆಂಡತಿ ಸಾಯೋವರೆಗೂ ಪೆನ್ಷನ್ ಇರುತ್ತೆ. ಹೆಂಡತಿ ಸತ್ತರೆ ಅವ್ರ ಮಕ್ಕಳಲ್ಲಿ ಯಾರಾದರೂ ಮದುವೆ ಆಗಿಲ್ಲ ಅಂದರೆ, 18 ವರ್ಷ ತುಂಬಿಲ್ಲ ಅಂದರೆ, ಅಲ್ಲಿ ತುಂಬೋವರೆಗೂ ಹೆಣ್ಮಗಳು ಮದುವೆ ಆಗೋವರೆಗೂ ಪೆನ್ಷನ್ ಬರುತ್ತೆ. ಅಂದರೆ ಒಂದೇ ಸರ್ವಿಸು ಮೂರು ತಲೆಮಾರುವರೆಗೂ ಪೆನ್ಷನ್ ಬರತಕ್ಕಂಥ ಸರ್ವಿಸ್ ಯಾವ್ದಾದ್ರು ಭಾರತದಲ್ಲಿ ಇದ್ರೆ
1: ರಕ್ಷಣಾ ವ್ಯವಸ್ಥೆ,
0: ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ. ಅದಕ್ಕೋಸ್ಕರ ನಿಮ್ಮ ಸೇವೆ ಭದ್ರತೆಗೋಸ್ಕರ, ದೇಶದ ಭದ್ರತೆಗೋಸ್ಕರ ನೀವು ಆರ್ಮಿ ಸೇರಿ. ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಆರ್ಮಿ ಅಪಾಯ ಇಲ್ಲ, ರೋಡೇ ಜಾಸ್ತಿ ಅಪಾಯ ಇದೆ. ಆರ್ಮಿ ಸುರಕ್ಷಿತವಾಗಿದೆ, ನಿಮ್ಮ ಸುರಕ್ಷತೆನೆ ಆರ್ಮಿಯವರು ನೋಡ್ಕೋತಾರೆ. ನೀವು ದೇಶ ಸುರಕ್ಷೆ ಮಾಡಿದ್ರೆ ಆರ್ಮಿ ನಮ್ಮನ್ನ ಸುರಕ್ಷೆ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲ ಯುವಕರು ಒಬ್ಬನೇ ಮಕ್ಕಳು ಅನ್ನೋ ಸಂಕಲ್ಪ ಬಿಟ್ಟು ಒಂದೇ ದೇಶ ಅಂತ ದೇಶಕ್ಕೋಸ್ಕರ ಈ ನೀವು ಸೇವೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಧರ್ಮ ಜಾತಿ ಗುಣ ಎಲ್ಲ ಬಿಟ್ಟಾಕಿ, ನಾವು ಆರ್ಮಿಗೆ ಸೇರಿದಾಗ ನಮ್ಗೆ ಯಾವುದು ಧರ್ಮ, ಯಾವುದು ಜಾತಿ, ಯಾವುದು ಭಾಷೆ ಏನೂ ಇರಲಿಲ್ಲ. ನಮ್ಮ ಮೊದಲು ಫಸ್ಟ್
1: ಬರೋದು
0: ದೇಶ, ಫಸ್ಟೇ ನಮ್ಮ ದೇಶ ಮೊದಲು, ದೇಶ ಮೊದಲು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಮಿಕ್ಕಿದೆಲ್ಲ. ಅದಕ್ಕೆ ನಮ್ಮ ಟ್ರೈನಿಂಗ್ ಕೊಡುವಾಗಲೇ ಹೇಳಿರ್ತಾರೆ ದೇಶನೇ ತುಂಬಾ ಇಂಪಾರ್ಟೆಂಟು. ದೇಶನೇ
1: ತುಂಬಾ ಒಳ್ಳೆ ಮಾತು ಹೇಳಿದ್ರಿ, ದೇಶ ಎಲ್ಲದಕ್ಕಿಂತ ಮುಖ್ಯ
0: ಮುಖ್ಯವಾದದ್ದು.
1: ಇದು ಸೈನ್ಯದಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಲ್ಲೂ ದೇಶನೇ ಮುಖ್ಯ. ನಿಮ್ಮೊಂದಿಗೆ ಮಾತನಾಡ್ತಾ ಈಗ ಇದನ್ನ ಕೇಳ್ತಾ ಇರುವಂತವರಿಗೆ ಇನ್ನಷ್ಟು ಸ್ಫೂರ್ತಿ ಬರಲಿ, ಹೆಚ್ಚೆಚ್ಚು ಜನ ನಮ್ಮ ಭಾರತೀಯ ಸೇನೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗಲಿ ಅನ್ನುವ ಹಾರೈಕೆ ಜೊತೆಗೆ ನಮ್ಮೊಂದಿಗೆ ಇದುವರೆಗೆ ಮಾತನಾಡ್ತಾ ನಿಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಶ್ರೋತೃಗಳು ನಿಮ್ಮ ಮಾತನ್ನ ಕೇಳ್ತಾ ಬಹಳ ಸ್ಫೂರ್ತಿ ಪಡಿತಾರೆ ಅಂತ ನನಗಾದರೂ ಅನಿಸುತ್ತೆ. ಜೈ ಹಿಂದ್ ಸರ್.
0: ಜೈ ಹಿಂದ್, ನಮಸ್ಕಾರ, ಧನ್ಯವಾದಗಳು ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 1:47:12. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾನು ನಿಮ್ಮ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಮಧ್ಯಾಹ್ನದ ಬೇಸಿಗೆಯ ಹೊತ್ತಲ್ಲಿ

ಈ ಸ್ವಲ್ಪ ಮಳೆರಾಯ ತಣ್ಣೀರಿನ ತಂಪೆರೆದು ಎಲ್ಲರಿಗೂ ಊಟದ ಹೊತ್ತಾಗಿ ಹಸಿವಿನ ದಾಹ ಕಾಡ್ತಾ ಇದೆ. ಹೌದು, ಖಂಡಿತವಾಗ್ಲೂ ಈ ಹೊತ್ತಲ್ಲಿ ಎಲ್ಲರಿಗೂ ಹಸಿವು ತುಂಬ ಆಗಿರುತ್ತೆ. ಸೊ ಎಲ್ಲರೂ ಒಳ್ಳೊಳ್ಳೆಯ ಊಟವನ್ನು ಸವಿತಾ ಒಳ್ಳೆಯ ರುಚಿಯ ಜೊತೆಗೆ ಒಳ್ಳೆಯ ಸಾಹಿತ್ಯ ಸಂಗೀತ ಕಿವಿ ಮೇಲೆ ಬೀಳ್ತಾ ಇದ್ರೆ ಊಟದ ಸವಿರುಚಿ ನಿಜಕ್ಕೂ ದುಪ್ಪಟ್ಟಾಗುತ್ತೆ. ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟ ಆಗುವಂತಹ ಕೆಲವು ಗೀತೆಗಳನ್ನು, ಆಯ್ದ ಗೀತೆಗಳನ್ನು ನಾನು ಕೇಳಿಸ್ತಾ ಇದ್ದೀನಿ. ಸೊ ಎಲ್ಲ ಗೀತೆಗಳನ್ನು ಕೇಳ್ತಾ ಸವಿತಾ ನಿಮ್ಮ ಊಟದ ಹೊತ್ತು ಸರಾಗವಾಗಿ ಸಾಗಲಿ, ಊಟವು ಸುಸೂತ್ರವಾಗಲಿ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಹಾಡನ್ನು ಕೇಳಿ ಆನಂದಿಸಿ, ಊಟದ ಸವಿಯನ್ನು ಹೆಚ್ಚಿಸಿ.

ಎಸ್, ಸೂರಪ್ಪ ಚಿತ್ರದ ಗೀತೆ ಇದಾಗಿತ್ತು. ರಾಜೇಶ್ ಕೃಷ್ಣನ್ ಹಾಗೇನೆ ಚಿತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಅಂಸಲೇಖಾ ಅವರದಾಗಿತ್ತು. ಒಳ್ಳೆಯ ಗೀತೆಯನ್ನು ಕೇಳ್ತಾ ಒಳ್ಳೆಯ ಊಟದ ಸವಿಯನ್ನು ಸವಿತಾ ಸಮಯವನ್ನು ಕಳೀತಾ ಹೋಗೋಣ. ಹೋಗಲೇಬೇಕು ಅಲ್ವಾ? ನಾವು ಕಾಯ್ತೀವಿ ಅಂತ ಅಂದರೂ ಸಮಯ ನಮ್ಮನ್ನು ಕಾಯೋದಕ್ಕೆ ಯಾವತ್ತೂ ರೆಡಿ ಇರೋದಿಲ್ಲ. ಸೊ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮೈನಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋನು ನಿಗಮ್ ಹಾಗೆಯೇ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ ಇತ್ತು. ಎಸ್, ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯದ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಊಟದ ಸಮಯ ಮುಗಿತಾ ಬಂತು ಏನೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಊಟದ ಸಮಯ ಈಗ ಶುರುವಾಗ್ತಾ ಇದೆ, ಇನ್ನೊಬ್ಬರಿಗೆ ಊಟ ಮುಗಿಯುವಂಥ ಸಮಯ ಇದಾಗಿದೆ. ಸೊ ಇರಲಿ, ಪರವಾಗಿಲ್ಲ. ಸೊ ಒಟ್ಟಿನಲ್ಲಿ ಇದು ಊಟದ ಸಮಯ ಅಂತಲೇ ಹೇಳಬಹುದು. ಊಟದ ಜೊತೆ ಜೊತೆಗೆ ಒಳ್ಳೆಯ ಸಾಹಿತ್ಯ, ಸಂಗೀತ ಎಲ್ಲವನ್ನೂ ನಮ್ಮ ಆಕಾಶವಾಣಿ ನಿಮಗೆ ಪ್ರಸ್ತುತ ಪಡಿಸುತ್ತಿದೆ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದಿ, ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ.

0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕುಸಿದುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗಿಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿ ಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್ ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 1 ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2,423ರಿಂದ 2,927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 2:46. ಇನ್ನು ಮುಂದೆ ಕೇಳೋಣ ಆಕಾಶ ಬುಟ್ಟಿ ಕಾರ್ಯಕ್ರಮ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
3: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿವೃತ್ತ ಹಿರಿಯ ಉದ್ಘೋಷಕರಾಗಿದ್ದಂತಹ ಕೆವಿ ಬಾಲಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
4: ನಮಸ್ತೆ ಜಂಪಣ್ಣ.
3: ಈಗ ನೋಡಿ, ನಿಮ್ಮ ಧ್ವನಿಯನ್ನ ಸತತವಾಗಿ ನಮ್ಮೆಲ್ಲ ಕೇಳುಗರು ಕೇಳ್ತಾನೆ ಇದ್ರು. ಅವಾಗ ವಾರ್ತೆಯನ್ನು ಕೂಡ ಓದ್ತಿದ್ರಿ, ಈಗ ನಂತರದ ದಿನಗಳಲ್ಲಿ ಈಗ ಅನೌನ್ಸರ್ ಕೆಲಸನ ಕೂಡ ಮಾಡ್ತಿದ್ರಿ. ಆಕಾಶವಾಣಿ ಕೇಳುಗರಿಗೂ ಮತ್ತು ಉದ್ಘೋಷಕರ ನಡುವೆ ಎಂಥ ಒಂದು ದೊಡ್ಡ ಪ್ರೀತಿ ವಿಶ್ವಾಸ ಇರುತ್ತಂತಂದ್ರೆ ಅವರಷ್ಟೇ ಬಹಳ ಮುಖ್ಯ, ನಮ್ಗೆ ಉಳಿದವ್ರು ಯಾರು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಇರುತ್ತೆ. ಇಂಥ ಒಂದು ಅಪರೂಪದ ಕಾಯಕದಲ್ಲಿ ತೊಡಗಿ ಸಂಪೂರ್ಣವಾದಂತಹ ಒಂದು ಸೇವೆಯನ್ನ ಸಲ್ಲಿಸಿ ಸ್ವಲ್ಪ ಮುಂಚೆನೆ ಹೋದ್ರು ಕೂಡ ಆಲ್ಮೋಸ್ಟ್ ಈಗಲೂ ಕೂಡ ನಮಗೆ ಮಾತಾಡ್ಲಿಕ್ಕೆ ದೊರಕ್ತಾ ಇರೋದು ನಮಗೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಗೆ 90 ವರ್ಷ ತುಂಬ್ತಾ ಇರೋ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಸರ್, ಬಹಳ ಖುಷಿ ಆಗುತ್ತೆ. ನಮಗಂತೂ ಖುಷಿ ಆಗುತ್ತೆ ನೀವು ಬಂದಿರಂತೇಳಿ. ನಿಮಗೇನು ಅನ್ಸುತ್ತೆ?
4: ಖಂಡಿತ, ಅದು ತುಂಬಾ ಖುಷಿಯ ಸಂದರ್ಭ. ಇಷ್ಟು ದೊಡ್ಡ ಮಹತ್ವದ ಸಂಸ್ಥೆ ಭಾರತದ ಪ್ರಸಾರದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನ ಮುಟ್ತಾ ಇದೆ ಅಂತನ್ನೋದು. ನನಗೂ ನಿಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗೋ ಈ ಅವಕಾಶ ಮತ್ತೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಇದೆ.
3: ಈಗ ಆಕಾಶವಾಣಿ ಅಂತನ್ನೋದು ಬಹಳ ಒಂಥರ ವಿಶೇಷವಾದ ಮಾಧ್ಯಮ. ಈ ಬಗ್ಗೆ ತುಂಬಾನೇ ಗೌರವ ಹೊರಗಡೆ ಜನರಿಗೆ. ಈಗಲೂ ಕೂಡ ಮಾಧ್ಯಮದ ರೀತಿ ರಿವಾಜುಗಳು ಎಷ್ಟು ಸಾಕಷ್ಟು ಬದಲಾವಣೆ ಆದ್ರೂ ಕೂಡ ಆಧುನಿಕ ಈ ಯುಗದಲ್ಲೂ ಕೂಡ ಆಕಾಶವಾಣಿ ಸಂಪ್ರದಾಯಬದ್ಧವಾಗಿ ಮತ್ತು ಎಲ್ಲೂ ತಪ್ಪಿಲ್ಲದೇನೆ ಶಿಷ್ಟಾಚಾರದಿಂದ ಒಂದು ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ತನ್ನ ಒಂದು ಗೌರವವನ್ನ ಕಾಪಾಡಿಕೊಂಡಿದೆ. ಇಂತಹ ಒಂದು ಸಂಸ್ಥೆ ಅದು ಆರಂಭದಲ್ಲಿ ನಮ್ಗೆಲ್ಲೋ ಒಂದ್ ಕಡೆ ಇಂಪ್ರೆಷನ್ ಆಗಿರ್ತದೆ, ಈಗ ಸೇರೋಕ್ಕಿಂತ ಮುಂಚೆ ಇದನ್ನ ಹೇಗೆ ನೋಡ್ತಿದ್ರಿ? ಆಕಾಶವಾಣಿ ಅಂತನೋದು ಹೇಗೆ, ರೇಡಿಯೋ ಅಂದ್ರೆ ಹೇಗೆ, ಎಲ್ಲೆಲ್ಲಿ ನಿಮಗೆ ಇದರ ಒಂದು ಸ್ಪರ್ಶ ಆಯ್ತು?
4: ಆಕಾಶವಾಣಿ ಅಥವಾ ನಾವು ಅವಾಗ ರೇಡಿಯೋ ಅಂತ ಅನ್ನೋದಾದ್ರೆ, ನನಗೆ ಬಾಲ್ಯದಲ್ಲಿ ನಮ್ಮ ಊರಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನಮ್ಮ ಪಕ್ಕದ ಮನೆಗೆ ಹೋಗಿ ಚಲನಚಿತ್ರ ಧ್ವನಿವಾಹಿನಿಗಳನ್ನ ಕೇಳ್ತಾ ಇದ್ದೆ. ಅದು ನನಗೆ ಮೊದಲನೇ ಇದೇನೋ ಒಂದು ಅನುಭವ. ಅದಾದ್ಮೇಲೆ ಸ್ವಲ್ಪ ಒಂದು 5-6 ಕ್ಲಾಸ್ ಹೊತ್ತಿಗೆ ಬರೋ ಹೊತ್ತಿಗೆ ನನಗೆ ಕ್ರಿಕೆಟ್ ಆಟದ ಬಗ್ಗೆ ಒಂದು ಪ್ರವೇಶ ಸಿಕ್ಕಿತ್ತು. ಕ್ರಿಕೆಟ್ ಕಾಮೆಂಟ್ರಿಗಳನ್ನು ಕೇಳೋ ಒಂಥರ ಒಂದು ನಿಧಾನಕ್ಕೆ ಆ ಹುಚ್ಚು ಬೆಳೆದಿತ್ತು. ಕ್ರಿಕೆಟ್ ಒಂಥರ ಆಲ್ಮೋಸ್ಟ್ ನಮ್ಮ ನನಗೆ ವೈಯಕ್ತಿಕವಾಗಿ ನನ್ನ ಜೀವಮಾನದ ಸುಮಾರು ಇಲ್ಲಿವರೆಗೂ ಕೂಡ ನನ್ನನ್ನು ಆಕ್ರಮಿಸಿಕೊಂಡಿದೆ ಕ್ರಿಕೆಟ್ ಆಸಕ್ತಿ. ಹಾಗಾಗಿ ಆಮೇಲೆ ಅದೊಂಥರ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಂತ ಒಂದು ರೋಮಾಂಚಕ ಅನುಭವ ಈಗ ಟಿವಿಯನ್ನು ನೋಡೋದ್ರಲ್ಲಿ ಇಲ್ಲ, ಅದು ಬೇರೆ ಇದು. ಯಾಕೆಂದ್ರೆ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನ ನಾವು ಟಿವಿಯಲ್ಲಿ ನೋಡುವಾಗ ನಮ್ಮ ಕಣ್ಣೆದುರುಗಡೆನೆ ನಡೀತಿದೆ. ಆ ಅನುಭವ ನಮಗೆ ಸಿಕ್ಕತ್ತೆ, ವಾಸ್ತವದ ಅನುಭವ. ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಪ್ರತಿಯೊಬ್ಬ ಕ್ರಿಕೆಟ್ ಕಾಮೆಂಟ್ರಿ ಕೇಳುಗನಿಗೂ ಅವನ ಮನೋರಂಗದಲ್ಲೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಇರೋದು ಮತ್ತೆ ಅವತ್ತಿನ ಕಾಮೆಂಟೇಟರ್ಗಳು ಅದನ್ನ ವಿವರಿಸ್ತಾ ಇದ್ದಿದ್ದ ರೀತಿ. ಸೊ ಹಾಗೆ ಅದು ಕ್ರಿಕೆಟ್ ಕಾಮೆಂಟ್ರಿ ಎರಡನೇ ನಂಟು.
3: ಅವಿನಾಭಾವ ಸಂಬಂಧ ಹೆಂಗಂದ್ರೆ ಒಂದು ಆಟ ಮತ್ತು ಒಂದು ರೇಡಿಯೋ ಸೆಟ್
4: ಹಾಗೆ. ಆಮೇಲೆ ಬಹುಶಃ ನನ್ನ ಕಾಲೇಜ್ಗೆ ಇದಕ್ಕೆಲ್ಲ ಬರೋ ಹೊತ್ತಿಗೆ ನನಗೆ ಚಿತ್ರಗೀತೆಗಳು ಎಲ್ಲರಿಗೂ ಆಗೋ ಹಾಗೆ ಚಿತ್ರಗೀತೆಗಳ ಮುಖಾಂತರ ಒಂದು ಪರಸ್ಪರ ನಂಟಿತ್ತು. ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿಂದ, ಯುವರಾಜಸ್ ಕಾಲೇಜಿಂದ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಮೈಸೂರು ಆಕಾಶವಾಣಿ. ಆಗ ನಾನೊಂದು ಸಣ್ಣ ಕಥೆ ಬರೆದಿದ್ದೆ ಕಾಲೇಜ್ ಪ್ರೋಗ್ರಾಮ್ಗೆ ಅಂತ. ಏನೋ ಒಂದು ಕೆಂಚ ಮತ್ತೆ ಬಂದ ಅಂತ, ಏನೋ ಒಂಥರ ಒಂದು
3: ಕೆಂಚ ಮತ್ತೆ
4: ಬಂದ ಅಂತ ಏನೋ ಒಂದು ನಗೆ ಕಥೆ ಬರೆದಿದ್ದೆ. ಸೊ ಆವಾಗ ಆಕಾಶವಾಣಿಗೆ ರೆಕಾರ್ಡಿಂಗ್ಗೆ ಮೈಸೂರು ಆಕಾಶವಾಣಿಗೆ ಹೋಗಿದ್ ನೆನಪು. ಅದೊಂದು ಅದ್ಭುತವಾದ ಅನುಭವ ಅದು.
3: ಹಾಗೆ ಶುರು ಆಯ್ತು
4: ಹಾಗೆ
3: ಅಲ್ವಾ? ಅಂದ್ರೆ ಇದು ಮೊದಲಿನ ದಿನಗಳು. ಈಗ ನೋಡಿ, ಯಾಕಂದ್ರೆ ಸಂಸ್ಥೆಯಲ್ಲಿ ತಾವು ಸಲ್ಲಿಸಿದಂತಹ ಸೇವೆ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದಿರಿ. ಅನೇಕ ಕಾರ್ಯಕ್ರಮಗಳು, ರೂಪಕಗಳು, ಸರಣಿಗಳು, ನಾಟಕಗಳು ಎಲ್ಲಾ ಕಡೆನೂ ಕೂಡ

0: ನಿಮ್ಮ ಭಾಗವಹಿಸುವಿಕೆ ಬಹಳ ಉತ್ತಮ ಮಟ್ಟದಲ್ಲೇ ಇತ್ತು. ಈಗ ಉದ್ಘೋಷಕರಾಗಿ ನೀವು ಕೆಲಸಕ್ಕೆ ಸೇರಿದ್ರಿ ಅಂತ ಅನ್ನೋಕ್ಕಿಂತ ಏನೇನಾಯ್ತು ಅಂತ, ಈಗ ಆಕಾಶವಾಣಿ ಸಂಸ್ಥೆಗೆ ಸೇರ್ಕೊಂಡ್ರಿ ಮತ್ತೆ ಏನೇನಾಯ್ತು, ಅದ್ರ ಮುಂಚೆ ಎಲ್ಲಿದ್ರಿ ಅದ್ರ ಬಗ್ಗೆ ಹೇಳಿ.
1: ನಾನು ಆಕಾಶವಾಣಿಗೆ ಸೇರೋದಕ್ಕಿಂತ ಮುಂಚೆ ರೈಲ್ವೇಸ್ ನಲ್ಲಿ ಕೆಲಸ ಮಾಡ್ತಿದ್ದೆ. ರೈಲ್ವೇಸ್ ಅಲ್ಲಿ ನಾನು ಟಿಕೆಟ್ ಕಲೆಕ್ಟರ್ ಆಗಿ ರಿಸರ್ವೇಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವಾಗ ಮೈಸೂರು ನಿಲ್ದಾಣನ ಒಂದು ಮಾದರಿ ನಿಲ್ದಾಣ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ಮಾಡಿದ್ರು. ಅವಾಗ ಮೊದಲನೇ ಸಾರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್ಗಳು ಶುರು ಮಾಡಿದರು. ಸೊ ಅದಕ್ಕೆ ಒಂದು ಇಂಟರ್ವ್ಯೂ ಮಾಡಿದರು. ಅಷ್ಟೊತ್ತಿಗಾಗಲೇ ನಾನು ಇದು ಕ್ಯಾಶುವಲ್ ಅನೌನ್ಸರ್ ಆಗಿ ಕೂಡ ಬರ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಬರ್ತಾ ಇದ್ದೆ ಬಿಡುವಿದ್ದಾಗ. ಸೊ ಅದರಿಂದಾಗಿ ನಾನು ಪ್ಲಾಟ್ಫಾರ್ಮ್ ಅನೌನ್ಸರ್ಸ್ದು ಇದು ಪೋಸ್ಟ್ ಇತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಿ ಸೊ ಅದು ನನಗೆ ಸಿಕ್ತು. ಸೊ ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದವರು ಒಬ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ರು, ಶ್ರೀರಾಮ್ ಭಾರತಿ ಅಂತ. ಅವರು ದಿನ ಮೇಲ್ಕೋಟೆಗೆ ಹೋಗಿ ಬಂದು ಮಾಡ್ತಿದ್ರು, ಮೈಸೂರು ಆಕಾಶವಾಣಿಗೂ ಮೇಲ್ಕೋಟೆಗೂ ಅಲ್ಲಿದ್ರು ಅವರು. ಸೊ ಪಾಂಡವಪುರ ತನಕ ಅವರು ರೈಲಲ್ಲಿ ಹೋಗೋರು. ಸೊ ಅವರು ಯಾವಾಗಲೂ ಸಂಜೆ ಎಲ್ಲ ನನ್ನ ಡ್ಯೂಟಿಲಿ ಇದ್ದಾಗ ದಿನ ಕೇಳ್ತಾ ಇದ್ರು ಅನ್ಸುತ್ತೆ. ಒಂದು ದಿನ ಅವರು ಹುಡುಕೊಂಡು ಬಂದಿದ್ರು ನಮ್ಮ ಅನೌನ್ಸರ್ಸ್ ಕ್ಯಾಬಿನ್ಗೆ. ಆಮೇಲೆ ಏನ್ ಮಾಡ್ತೀರಾ ನೀವೆಲ್ಲ ವಿಚಾರಿಸಿ, ಆಮೇಲೆ ನಿಮ್ಗೆ ಆಕಾಶವಾಣಿಲಿ ಏನಾದರೂ ಕೆಲಸ ಮಾಡಕ್ಕೆ ಆಸಕ್ತಿ ಇದೆಯಾ ಅಂತ ಏನೋ ವಿಚಾರಿಸಿದ್ರು. ಜೊತೆಗೆ ನನ್ನ ಇನ್ನೊಬ್ರು ಹಿರಿಯ ಮಿತ್ರ ಆಮೇಲೆ ಆಕಾಶವಾಣಿಗೆ ಸೇರ್ಕೊಂಡ್ಮೇಲೆ ಎಂ ಆರ್ ಸತ್ಯನಾರಾಯಣ ಅಂತ, ನಾನು ಕ್ಯಾಶುವಲ್ ಆಗಿ ಹೋಗ್ತಾ ಇದ್ದಾಗ ಅವರು ಕೂಡ ನಂಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ ಅಂತ ಅಂದ್ರು. ಸೊ ಹಂಗಾಗಿ ನಾನು ರೈಲ್ವೇಸ್ ಅಲ್ಲಿ ಅನೌನ್ಸರ್ ಆಗಿದ್ದವನು, ಆಮೇಲೆ ಆಕಾಶವಾಣಿಗೆ
0: ಅನೌನ್ಸರ್ ಆದ್ರಿ. ನಿಜವಾಗ್ಲೂ ಇದು ಎಷ್ಟು ಅಪರೂಪದ ಸಂದರ್ಭ. ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಅನೌನ್ಸರ್ ಆಗಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸಲ ಏನಂತ, ನಮ್ಮ ಸಂಸ್ಥೆ ಏನಾದರೂ ಹೆಚ್ಚು ಕಡಿಮೆ ಮುಚ್ಚಿದ್ರೆ ಅಂತ ಆಗಲಿ, ಅಥವಾ ನಾನು ಏನಾದರೂ ಆ ಕೆಲಸದಿಂದ ಹೊರಗಡೆ ಬಂದರೆ ಏನೋ ಆದರೆ, ನಾವು ರೈಲ್ವೇನಲ್ಲಿ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ನಾವು ನಕ್ಕು ನಕ್ಕು ಮಾತಾಡ್ತಿದ್ವಿ. ಆದರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರಿ.

0: ಆದಂತ ಉದ್ಘೋಷಣೆ ಇರುತ್ತೆ. ಮಂಗಳೂರಿಗೆ ಹೋದ್ರೂ ಕೂಡ ಅದೇ ರೀತಿ ಇರ್ತದೆ. ಅಲ್ಲಿ ಆ ಭಾಗದ ಪ್ರಾದೇಶಿಕತೆಯನ್ನು ಇಟ್ಕೊಂಡಿರಲ್ಲ ಉದ್ಘೋಷಕರು, ಒಂದು ಸ್ಟೈಲ್ ಅಲ್ಲಿ ಮಾಡ್ತಾರೆ ಅನೌನ್ಸ್ಮೆಂಟ್. ಈ ಕೆಲಸ ಹಿಂಗೆ ಮಾಡ್ತಾ ಮಾಡ್ತಾ ಬಂದಾಗ ಆಕಾಶವಾಣಿ ಸೇರ್ಕೊಂಡ್ರಿ ನೀವು, ಆ ಉದ್ಘೋಷಕರಾಗಿ ಕೆಲಸ ಮಾಡೋಕ್ಕಿಂತ ಜೊತೆ ಜೊತೆಗೆ ಅದ್ರ ಮುಂಚೆ ನೀವು ಕ್ಯಾಶುವಲ್ ಆಗಿ ಕೂಡ ಕೆಲಸ ಮಾಡ್ತೀವಿ. ಸೊ ಈ ಸಂಸ್ಥೆಯ ಪರಿಚಯ ನಿಮಗಿತ್ತು. ಅದ್ರ ಮಧ್ಯೆ ನೀವು ದಿಲ್ಲಿಗೆ ಹೋದ್ರಿ ಅಂತ ಗೊತ್ತಾಯ್ತಲ್ಲ.
1: ನಾನು ದೆಹಲಿಗೆ ನ್ಯೂಸ್ ರೀಡರ್ ಆಗಿ ಹೋಗಿದ್ದು, ಅದು ಸುಮಾರು ನಾನು ಆಕಾಶವಾಣಿಗೆ ಸೇರಿದ್ದು ರೆಗ್ಯುಲರ್ ಇದರಲ್ಲಿ ಐ ತಿಂಕ್ 84 ಅಲ್ಲಿ ಸೇರಿದ್ದೆ, 84ನೇ ಇಸ್ವಿನಲ್ಲಿ. ಅದಾಗಿ ನಾನು 14 ವರ್ಷ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ ಕೆಲಸ ಮಾಡುವಾಗ ಬಿಕಾಸ್ ಅಲ್ಲಿ ತುಂಬ ಕಾರ್ಯಕ್ರಮಗಳ ಅವಕಾಶ ಎಲ್ಲರಿಗೂ ಸಿಗ್ತಾ ಇತ್ತು, ಅದರಲ್ಲೂ ಉದ್ಘೋಷಕರಿಗೂ ತುಂಬ ಅವಕಾಶಗಳು ಇರ್ತಾ ಇತ್ತು. ಸಣ್ಣ ಸ್ಟೇಷನ್ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ನಾವು. ಹಾಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಆಕ್ಚುಲಿ ಸ್ನೇಹಿತರ ಜೊತೆಗೆ ಆಗಾಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ನಾವು ಇದ್ದ ನನ್ನ ಜೊತೆ ಮಿಕ್ಕವ್ರು ಕೆಲಸ ಮಾಡ್ತಿರೋರ ಆಸಕ್ತಿಗಳು ಮತ್ತೆ ಅವರ ಪರಿಣತಿ ಅವುಗಳ ಮಧ್ಯೆ ಎಲ್ಲ ತುಂಬಾ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ವಿ ಅಂತ ಅನಿಸ್ತಿತ್ತು. ಆ ಅನುಭವ ಹೇಳ್ಬೇಕಾದ್ರೆ ಮತ್ತೆ ತುಂಬಾ ಎನ್ಕರೇಜ್ಮೆಂಟ್ ಕೂಡ ಇರ್ತಿತ್ತು, ಪ್ರೋತ್ಸಾಹಕ್ಕೆ ಬಹಳ ಎನ್ಕರೇಜ್ಮೆಂಟ್ ಇರ್ತಾ ಇತ್ತು. ಸೊ ಕಾರ್ಯಕ್ರಮಗಳ ದೃಷ್ಟಿಯಿಂದ ತುಂಬಾ ಅಫ್ಕೋರ್ಸ್ ಹೊರಗಡೆ ಕೂಡ ಜನ ಅದನ್ನ ಅವಾಗ ಇನ್ನೂ ದೂರದರ್ಶನ
0: ಇನ್ನೂರಲಿಲ್ಲ,
1: ಅದರಿಂದಾಗಿ ಆಮೇಲೆ ಒಂದು ಸಾಂಸ್ಕೃತಿಕವಾದ ಒಂದು ಐಡೆಂಟಿಟಿ ಇತ್ತು ನೋಡಿ, ಇದಕ್ಕೆ ಅಸ್ತಿತ್ವ ಇದೆ. ಅದರಿಂದಾಗಿ ತುಂಬಾ ಜನ ಇನ್ನೂ ಅವಾಗೆಲ್ಲ ಬಹಳ ಕೇಳ್ತಾ ಇರ್ತಿದ್ರು. ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಎಲ್ಲದಕ್ಕೂ, ಆಮೇಲೆ ತುಂಬಾ ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ರು ಮೈಸೂರು ಸ್ಟೇಷನ್ಗೆ. ತುಂಬಾ ಸಂತೋಷವಾಗಿ ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಅವಕಾಶ ಸಿಕ್ತು ನನಗೆ, ದೆಹಲಿಯಲ್ಲಿ ವಾರ್ತೆಗಳನ್ನ ಓದೋ ಇದಿತ್ತು ಅವಕಾಶ, ಏನೋ ಅಡ್ವರ್ಟೈಸ್ ಮಾಡಿದ್ದು. ಸೊ ನಾನು ಅಪ್ಲೈ ಮಾಡಿದೆ, ಮತ್ತೆ ನನ್ನ ಹೆಂಡತಿ ಅನುರಾಧ ಕೂಡ ಅಲ್ಲೇ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಾವಿಬ್ರು ಅಪ್ಲೈ ಮಾಡಿದ್ವಿ. ಆವಾಗ ಅದ್ರಲ್ಲಿ ಒಂದು ಪೋಸ್ಟ್ ಮಾತ್ರ ಕನ್ನಡ ಇತ್ತು, ಒಂದು ಇಂಗ್ಲಿಷ್ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲೈ ಮಾಡಿದ್ದೆ. ಅಂಡ್ ಅದೃಷ್ಟ ಅಥವಾ ಇದು ಏನಾದರೂ ಹೇಳಿ, ಅದು ಒಟ್ಟಿನಲ್ಲಿ ನನಗೆ ಇಂಗ್ಲಿಷ್ ವಿಭಾಗದಲ್ಲಿ ಕೆಲಸ ಸಿಕ್ತು, ಮತ್ತೆ ಹಾಗೆ ಅವ್ರಿಗೆ ಕನ್ನಡದಲ್ಲಿ ಸಿಕ್ತು. ನಾವಿಬ್ರು ಡೆಲ್ಲಿ.
0: ಬಹಳ ರೋಚಕವಾದ ಅನುಭವ. ಮತ್ತೆ ಜೊತೆ ಜೊತೆಯಾಗಿ ಇಲ್ಲಿದ್ದವರು ನೀವು ಅಲ್ಲಿ ಹೋಗಿ ವಾರ್ತೆ ವಾಚಕರಾಗಿದ್ರಿ, ಆಮೇಲೆ ಇಂಗ್ಲೀಷಿಗೆ ಹೋದ್ರಿ ನೋಡಿ ನೀವು, ನಿಮ್ದು ಎಷ್ಟು ಒಳ್ಳೆಯ ಕನ್ನಡ ಅಂದ್ರೆ ಅದು ನಮ್ಮ ಕಲಿಕೆ ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಬಹಳ ನಮ್ಗೆ ಹೆಮ್ಮೆ ವಿಷಯ ಕೂಡ ಇಂಗ್ಲೀಷ್ ವಾರ್ತೆಯನ್ನು ಓದ್ತಿದ್ರಿ ನೀವು ಅಂತ. ಆದ್ರೆ ಇಂಗ್ಲೀಷ್ ವಾರ್ತಾ ಸೆಕ್ಷನ್ ನಲ್ಲಿ ಕೂಡ ಕೆಲಸ ಮಾಡೋದಂದ್ರೆ ಬಹಳ ವಿಶೇಷನೆ ಅನ್ಬೇಕು. ಎಷ್ಟು ವರ್ಷ ಇದ್ರಿ ಅಲ್ಲಿ?
1: ಹತ್ರ 3 ವರ್ಷ ಇದ್ದೆ ನಾನು. ಆಮೇಲೆ ನನಗೆ ಅಫ್ಕೋರ್ಸ್ ಕಾರಣಾಂತರಗಳಿಂದ ನಾವು ವಾಪಸ್ ಬರಬೇಕಾದ ಒತ್ತಡ ಇತ್ತು ಮನೆ ಕಡೆಯಿಂದ. ಇದರಿಂದ ಹಾಗಾಗಿ ನಾನು ವಾಪಸ್ ಅನೌನ್ಸರ್ ಕ್ಯಾಡರ್ಗೆ ಬರ್ತೀನಿ ಅಂತ ನಾನು ವಾಲಂಟಿಯರ್ ಆಗಿ ನಾನು ಇಲ್ಲಿಗೆ ಬಂದೆ. ಸೊ ಅನುರಾಧ ಅವ್ರಿಗೆ ನ್ಯೂಸ್ ಸ್ಟೇಷನ್ ಇಲ್ಲಿ ನ್ಯೂಸ್ ಇದು ಕನ್ನಡ ನ್ಯೂಸ್ ಡೇ ಇದ್ದಿದ್ದರಿಂದ ಅವರು ಕಂಟಿನ್ಯೂ ಮಾಡಿ.
0: ಓಕೆ ಓಕೆ ಓಕೆ. ಹಾಗೆ ಅಂದ್ರೆ ಅವರು ವಾರ್ತಾ ವಾಚಕರಾಗಿ ಹಾಗೆ ಈ ಕಡೆ ಬಂದ್ಬಿಟ್ರು, ನೀವು
1: ಉದ್ಘೋಷಕನಾಗಿ ಬಂದ್ರೆ
0: ಈಗ ಈ ಮತ್ತೆ ವಾಪಸ್ ಆ ಒಂದು ವೈಭವ ಮತ್ತು ಒಂದಿಷ್ಟು ಕೆಲಸ ಉತ್ಸಾಹ ಇತ್ಯಾದಿ ಎಲ್ಲವನ್ನು ನಾವು ನಮ್ಮ ಅನುಭವವನ್ನು ಇಲ್ಲಿ ಹರಿಹರಿಬಹುದಂತ ಹೇಳಿ ಬಂದ್ರಿ ನೀವು. ಎಲ್ಲಿ ಬಂದ್ರಿ, ಮೈಸೂರಿಗೆ ಬಂದ್ರು ಅಥವಾ ಬೆಂಗಳೂರಿಗೆ ಬಂದ್ರು?
1: ನಾನು ಸ್ವಲ್ಪ ಕಾಲ ಮೈಸೂರಲ್ಲಿ ಇದ್ದೆ,
0: ಆಮೇಲೆ
1: ತಿಂಗಳು, ಆಮೇಲೆ ಬೆಂಗಳೂರಲ್ಲಿ ವಿವಿಧ ಭಾರತಿಗೆ
0: ಬಂದ್ರ. ಈಗ ನೋಡಿ, ವಿವಿಧ ಭಾರತಿನಲ್ಲಿ ಕೆಲಸ ಅಂದ್ರೆ ಸ್ವಲ್ಪ ವಿಭಿನ್ನವಾಗೇ ಇದೆ. ಪ್ರೈಮರಿ ಚಾನೆಲ್ ಮುಖ್ಯವಾಹಿನಿಯಲ್ಲಿ ಇರೋದಕ್ಕಿಂತ ಅಲ್ಲಿ ಸ್ವಲ್ಪ ಬೇರೆನೆ. ಸಾಕಷ್ಟು ಜನರ ಸಂಪರ್ಕ ಬರುತ್ತೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಮತ್ತು ಸರಣಿಗಳನ್ನೆಲ್ಲ ಮಾಡಬೇಕಾಯ್ತೇನೋ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಆವಾಗ ಆ ಟೈಮ್ನಲ್ಲಿ ಏನೇನಿತ್ತು ಅಂತೇಳಿ. ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಂಡ್ರಿ? ಉದ್ಘೋಷಣೆಯೇ ಭಾಳ ಪ್ರಮುಖವಾಗಿ ಅದೇ ಒಂದು ಇಷ್ಟದ ಕೆಲಸವಾಗಿತ್ತ ಅಥವಾ ಬೇರೆ ಬೇರೆ ಏನೇನು ಮಾಡ್ತಿದ್ರಿ?
1: ಇಲ್ಲ, ಆ್ಯಕ್ಚುಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಮಾಡ್ತಾ ಇದ್ವಿ. ಈವನ್ ನಾನು ಪ್ರೈಮರಿ ಚಾನಲಲ್ಲಿ ಅನೌನ್ಸರ್ ಆಗಿದ್ದಾಗಲೂ ಕೂಡ ನನಗೆ ಇದು ರೂಪಕಗಳು ಮತ್ತು ನಾಟಕಗಳನ್ನು ಮಾಡಿಸೋ ಅವಕಾಶಗಳು ಸಾಕಷ್ಟು ಇತ್ತು ಮೈಸೂರಲ್ಲಿ. ಹಾಗೆ ಇಲ್ಲಿ ಬಂದ ಮೇಲೂ ಕೂಡ ರೂಪಕಗಳು ಮತ್ತು ಅವಾಗೆಲ್ಲ ಇದು ಕನ್ನಡ ಸಾಹಿತ್ಯ ಪರಂಪರೆಯ ಇದು ಧ್ವನಿಗಳು, ಮರೆಯಲಾರದ ಇವರು ಮಹನೀಯರು, ಈ ತರ ಮಾಲಿಕೆಗಳು ಅವುಗಳೆಲ್ಲ ತುಂಬಾ ಇತ್ತು. ವಿವಿಧ ಭಾರತಿಗೆ ಬಂದಾಗ ಅವುಗಳನ್ನೆಲ್ಲ ಸಾಕಷ್ಟು ಒಂದು ಸೀರೀಸ್ ಮಾಡಿದ್ವಿ. ತುಂಬಾ ದೊಡ್ಡ ದೊಡ್ಡ ರೈಟರ್ಸು ಪರಿಣಿತರು ಅವುಗಳನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ

0: ಬರೆದಿದ್ರು. ವಿಷಯದ ದೃಷ್ಟಿಯಿಂದ ಬಹಳ ಗಾಢವಾಗಿ ಬಹಳ ಆಳವಾದ ವಿಷಯ ಸಾಮಗ್ರಿಗಳು ಇರ್ತಿದ್ವಿ. ಒಂದ್ ರೀತಿಯಲ್ಲಿ ಅದು ಕನ್ನಡ ಸಾಹಿತ್ಯ ಓದದೇ ಇದ್ದವ್ರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂಥರ ತಿಳುವಳಿಕೆ ಬೇಕು ಅಂತನ್ನೋದಾದ್ರೆ ಅವೆಲ್ಲ ನಿಜವಾಗ್ಲೂ ಒಂದಕ್ಕಿಂತ ಒಂದು ಶೈಕ್ಷಣಿಕ ಸಾಮಗ್ರಿ ಇದ್ದ ಹಾಗೆ ಇರ್ತಿದ್ವು. ಮಹಾನ್ ವ್ಯಕ್ತಿಗಳು, ಕನ್ನಡದ ಬರಹಗಾರರು, ಸಂಸ್ಕೃತಿಯಲ್ಲಿ ಉನ್ನತ ಸಾಧನೆಯನ್ನು ಮಾಡಿದವರು, ಅವರುಗಳ ಜೀವನ ಪರಿಚಯ ಮಾತ್ರ ಅಲ್ಲ, ಅವರ ಕೃತಿಗಳು ಏನು, ಹೇಗೆ ಅದು ಕನ್ನಡ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತು ಅಂತ ಈ ಎಲ್ಲ ಇದರ ಸಮಗ್ರ ಚಿತ್ರಣ ಅದರಲ್ಲಿ ಸಿಗ್ತಾ ಇತ್ತು. ಅವುಗಳನ್ನು ಮಾಡೋ ಅವಕಾಶಗಳು ಇತ್ತು. ಮಾಲತಿ, ನಾನು ಮತ್ತೆ ಲಲಿತಾ ಅವರು ಅದರಲ್ಲಿ ಇರ್ತಿದ್ರು,
1: ಲಲಿತಾ ಸತ್ಯಮೂರ್ತಿ
0: ಮಂಜುಳ ಅದರ ಸುಮಾರು ದಿವಸ ಅದರ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಒಟ್ಟಾರೆ ಒಂಥರ ಅದು ತುಂಬಾ ಕಲಿಕೆ ಮತ್ತು ಸಂತೋಷ ಎರಡೂ
1: ಎಲ್ಲ ಇತ್ತಲ್ಲ.
0: ಬಹಳ
1: ನಿಜವಾಗ್ಲು ಆ ಜ್ಞಾನ ಸಂಪಾದನೆಯನ್ನು ಕೂಡ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಆ ಒಂದು ದಾಹ ಇತ್ತು ಎಷ್ಟು ಬೇಕು ಅಂತ ಅನ್ನೋದನ್ನ, ಆ ಸ್ವೀಕಾರ ಮಾಡೋ ಮನೋಭಾವ ಬೇಕು, ಮತ್ತೆ ಒಂಚೂರು ಉತ್ಸಾಹ ಕೂಡ ಇರಬೇಕಾಗತ್ತೆ. ಜ್ಞಾನ ಅಂತ ಅನ್ನೋದು ನಿರಂತರವಾಗಿರುತ್ತೆ, ಕೊನೆ ಉಸಿರಿನ ತನಕನೂ ಇರುತ್ತೆ ಅಂತೇಳಿ. ಸಾಕಪ್ಪ ಅಂತ ಯಾರಾದ್ರೂ ಹೇಳೋರು ಸಿಕ್ಕರೆ ಈಗ ಸಿಗ್ತಾರೆ ಅನ್ನೋ ಅನ್ಸುತ್ತೆ, ಏ ಓದೋದು ಯಾರಿಗೆ ಬೇಕು ಅಂತೇಳಿ.
2: ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೇಹಾಳ್. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ಇಂದು ಈ ರಸ್ತೆ ಅಪಘಾತ ಮತ್ತು ಕೆಲಸದ ಸ್ಥಳದ ಅಪಘಾತ ಅಥವಾ ಇತರ ಅಸ್ವಾಭಾವಿಕ ಸಾವುಗಳಿಗೆ ಕುಟುಂಬಗಳಿಗೆ ಪರಿಹಾರ ಸಿಗ್ತದೆ ಅಂತನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
1: ಹೇಗೆ ಸರ್ ಈಗ ರಸ್ತೆ ಅಪಘಾತ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಏನೋ ಅಪಘಾತ ಆಗ್ಬಿಡ್ಬೋದು ಅಥವಾ ಇನ್ನಿತರ ಅಸ್ವಾಭಾವಿಕ ಸಾವುಗಳು ಅಂತ ಹೇಳ್ತಾರಲ್ಲ, ಇವಕ್ಕೆ ಹೇಗೆ ಪರಿಹಾರ ಸರ್?
3: ಸಹಜವಾಗಿ ನಾವು ಇವತ್ತು ನೋಡ್ತಾ ಇರುವಂತೆ ಯಥೇಚ್ಛವಾಗಿ ರಸ್ತೆ ಅಪಘಾತಗಳನ್ನ ನಾವು ನೋಡ್ತಾ ಇದ್ದೇವೆ ಸರ್. ನಾವು ಸಮಾಜದ ಒಬ್ಬ ಪ್ರಜೆಯಾಗಿ ನಾವು ಮುಂಚೂಣಿಯಾಗಿ ನಾವು ಯಾವ ಪ್ರಿಕಾಷನರಿ ತಗೋಬೇಕು ಅದೂ ಸಹಿತ ನಾವು ನಮ್ಮ ಮನಸ್ಸಲ್ಲಿ ಇರ್ಬೇಕಾಗ್ತದೆ. ಇವತ್ತು ನಾವು ಸಹಜವಾಗಿ ಸಾಕಷ್ಟು ಈ ಟೂ ವೀಲರ್ ಬೈಕ್ಗಳು, ಅದರಲ್ಲೂ ವಿದ್ಯಾರ್ಥಿ ದೆಸೆಯಲ್ಲಿರುವಂತಹ ಯುವಕರು ಓವರ್ ಸ್ಪೀಡ್ 120, 130, 140 ಅತಿ ವೇಗವಾಗಿ ವಾಹನ ಚಲಾವಣೆ ಮಾಡಿ ಅಪಘಾತ ಆಗಿ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಶೇಕಡವಾರು ಜಾಸ್ತಿ ಇದೆ ಸರ್. ಇಂತಹ ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಪರಿಹಾರವನ್ನ ನಾವು ಪಡ್ಕೊಳ್ಬಹುದಾಗಿರ್ತದೆ ಸರ್. ಸ್ಥಳದಲ್ಲಿ ಸಾವನ್ನೊಪ್ಪಿದ್ರೆ ಅಥವಾ ಆ ವ್ಯಕ್ತಿ ಅಪಘಾತದಿಂದ ಸಾವನ್ನೊಪ್ಪಿದ್ರೆ ಆ ವ್ಯಕ್ತಿಯ ಏನು ವಾರಸುದಾರಿದ್ದಾರೆ ಕಾನೂನು ಪ್ರಕಾರ ಪರಿಹಾರ ಸಿಗ್ತದೆ ಸರ್. ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ನಲ್ಲಿ ಸಾಕಷ್ಟು ಈ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ರೂಪಿಸಿರುವಂತದ್ದು, ಜೊತೆಗೆ ಮಿಷನರೀಸ್ ಗಳಿಂದ ಅಪಘಾತ ಆಗ್ತಾ ಇರುವಂತದ್ದು ಸಹಿತ ನೋಡ್ತೇವೆ.
1: ಕೆಲಸದ ಸ್ಥಳದಲ್ಲಿ ಕಾರ್ಖಾನೆಯಲ್ಲಿ ಆಗಿರ್ಬೋದು, ಕೃಷಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಕೊಂಡಾಗ ಕೂಡ ಅಪಘಾತ ಆಗಬಹುದು, ಇನ್ನಿತರ ಯಾವುದೇ ಒಂದು ಸಂದರ್ಭದಲ್ಲಿ ಕೆಲಸ ಏನೇ ಇರಬಹುದು,
3: ಕೆಲಸ ಏನೇ ಸಂದರ್ಭ
1: ಆ ಮಾಲೀಕರು ಆ ಭದ್ರತೆಯನ್ನ ಕೊಡಬೇಕಾಗುತ್ತದೆ.
3: ಅವ್ರ ಮೇಲೂ ಸಹಿತ ನಾವು ನೆಗ್ಲಿಜೆನ್ಸಿ ಅಂತೇಳಿ ಪ್ರಕರಣವನ್ನ ದಾಖಲು ಮಾಡಿ ಅವ್ರ ಮೇಲೂ ಸಹಿತ ನಾವು ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಕಾನೂನು ಅವಕಾಶ
1: ಇದೆ ಅಲ್ಲ. ಈ ಅಸ್ವಾಭಾವಿಕ ಸಾವುಗಳು ಅಂತ ಹೇಳ್ತಾರಲ್ಲ,
3: ಈಗ ಪ್ರಾಣಿಗಳಿಂದ ಅನ್ಯಾಚುರಲ್ ಡೆತ್
1: ಹೌದು,
3: ಅಥವಾ ಆತ್ಮಹತ್ಯೆಗಳು ಸಹಿತ ಅನ್ಯಾಚುರಲ್ ಡೆತ್
1: ಕಡೆ ದೊಂಬಿ ನಡೀತಿರ್ತದೆ ಅಲ್ಲಿ ಕೂಡ ಸಾವಾಗಬಹುದು,
3: ಅಲ್ಲೂ ಸಾವಾಗಬಹುದು,
1: ಹಾವು ಕಚ್ಚಿ
3: ನೋಡಿ ಗುಂಡಿ ಒಳಗಡೆ ಬಿದ್ದು ಸಾವನ್ನಪ್ಪಿರುವಂತದ್ದು ಸಹಿತ
1: ಅನ್ಯಾಚುರಲ್, ಮರ ಬಿದ್ದುಬಿಡುತ್ತೆ
3: ಮರ ಬಿದ್ದಿರ್ತದಂತದ್ದು, ಮತ್ತೆ ಯಾವ್ದೋ ಒಂದು ಕಟ್ಟಡ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರುವಂತದ್ದು, ಇವೆಲ್ಲವೂ ಸಹಿತ ಅನ್ಯಾಚುರಲ್ ಡೆತ್ ಒಳಗಡೆ ಒಳಪಡ್ತದೆ ಸರ್.
1: ಸೊ ಅವರಿಗೆ ಪರಿಹಾರ ಸಿಗುತ್ತಾ?
3: ಖಂಡಿತವಾಗ್ಲೂ ಸಿಗ್ತದೆ ಸರ್. ಈಗ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ, ಯಾವ್ದೋ ಒಂದು ಆನೆ ಬಂದು
1: ತುಂಬಿದೆ, ಸಿಡಿಲು ಗುಡುಗು, ಅದಕ್ಕೆ
3: ಪರಿಹಾರ ಸಿಗ್ತದೆ. ಇದೆಲ್ಲವನ್ನೂ ಸಹಿತ ಈ ಕಾಡು ಪ್ರಾಣಿಗಳಿಂದ ಆದಂತಹ ಪ್ರಕರಣಗಳೇನಿದಾವೆ ಇವೆಲ್ಲ ಸಹಿತ ಅರಣ್ಯ ಇಲಾಖೆಯಲ್ಲಿ

0: ಅವರಿಗೆ ಪರಿಹಾರವನ್ನು ದೊರಕಿಸಿಕೊಡಲಾಗ್ತದೆ. ಜೊತೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅನ್ನುವಂತಹ ಒಂದು ನಿಧಿ ಇದೆಯಲ್ಲ, ಅಲ್ಲಿಂದಲೂ ಸಹಿತ ಅವರಿಗೆ ಪರಿಹಾರವನ್ನ ದೊರಕಿಸಿಕೊಳ್ಳುವಂತ ಸಾಧ್ಯತೆಗಳು.
1: ಈಗ ಭೂಕಂಪ ಆಗಿರಬಹುದು, ದೊಡ್ಡ ಪ್ರವಾಹ ಆಗಿರಬಹುದು, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಪ್ರಾಣ ತೆತ್ತಾಗ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಒಟ್ಟಾರೆ ಸರ್ಕಾರದ ವತಿಯಿಂದ ಪರಿಹಾರ ಸಿಗುತ್ತೆ. ಅದೇ ರೀತಿ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಏನಾದರೂ ಅಪಘಾತ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಆ ಒಂದು ಅಂಶವನ್ನು ತಿಳ್ಕೊಂಡು ಮುಂದುವರಿಬೇಕು. ಮತ್ತೆ ತಾವು ಹೇಳಿದಂಗೆ ಜಾಗೃತಿಯನ್ನು ವಹಿಸ್ಕೋಬೇಕು,
0: ಜಾಗೃತಿ ವಹಿಸ್ಕೋಬೇಕು.
1: ನಮ್ಮ ಪಾತ್ರ ಏನು, ನಾವು ಎಷ್ಟು ಸುರಕ್ಷತೆಯನ್ನು ವಹಿಸಿದ್ದೀವಿ ಅಂತನೋ ಅಂಶ ಕೂಡ ಮುಖ್ಯ ಆಗುತ್ತೆ,
0: ಮುಖ್ಯ ಆಗ್ತದೆ.
1: ಮಂಜೇಶ್ ವಕೀಲವರೇ, ತಾವು ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಟ್ಯೂನ್ ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:42. ಸೊ ಎಲ್ಲರ ಊಟ ಆಗಿದೆ ಅಂತ ಭಾವಿಸ್ತಾ ಎನರ್ಜಿ ಎಲ್ಲ ಫುಲ್ ಲೋ ಆಗಿರುತ್ತೆ. ಹೌದು, ನನಗಂತೂ ಗೊತ್ತು ಯಾಕಂತ ಹೇಳಿದ್ರೆ ಬಿಸಿಲು ಬೇಸಿಗೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡೋ ಅಂಥ ಟೈಮಲ್ಲಿ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟರೆ ಏನೋ ಒಂಥರ ಮಜಾ ಇರುತ್ತೆ. ಹೌದು, ಸೊ ಕೆಲವೊಬ್ಬರು ತುಂಬಾ ಎಂಜಾಯ್ ಮಾಡ್ತೀರಾ, ಅಯ್ಯೋ ಈ ಕ್ವೆಶನ್ನು ಆನ್ಸರು ಇದೆಲ್ಲ ಯಾಕೆ ಬೇಕು ಮೇಡಮ್, ಒಂದು ಸ್ವಲ್ಪ ಹಾಡು ಹಾಕಿದ್ರೆ ಸಾಕು ಅಂತ ಕೆಲವರು ಹೇಳ್ತೀರಾ. ಆದರೆ ಕೆಲವೊಬ್ಬ ಲಿಸ್ನರ್ಸು, ನಮ್ಮ ರೆಗ್ಯುಲರ್ ಲಿಸ್ನರ್ಸ್ ಏನಿದ್ದಾರೆ, ನಮ್ಮ ಶ್ರೋತೃಗಳು, ಅವರಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಸಾಕಷ್ಟು ಜನ ಆಲ್ರೆಡಿ ಸಂದೇಶ ಕಳಿಸ್ತಿದ್ದಾರೆ, ಈಸಿ ಕ್ವೆಶನ್ ಪೇಪರ್ ತಂದುಬಿಡಿ ನೀವು ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಈಸಿಯಾಗಿರೋ ಅಂತಹ ಕ್ವೆಶನ್ಸೇ ಕೇಳ್ತೀನಿ. ಸೊ ಈ ಹೊತ್ತು ನಿಮ್ಮ ಜೊತೆಯಾಗಿರೋದು ಹೋಮಿಸಲು ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಹೊಂಬಿಸಿಲೋ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹೊಂಬಿಸಿಲೋ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಸಮಯ ಇವತ್ತು, ಕ್ವಿಜ್ ಕಾರ್ಯಕ್ರಮ. ಸೊ ಯಾವ ವಿಚಾರದ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿ ನೀವು ಗೆಸ್ ಮಾಡ್ತಿರಬಹುದು. ಸೊ ನಿಮ್ಮ ಗೆಸ್ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಯಾರೇನಾದ್ರೂ ಗೆಸ್ ಮಾಡಿ. ಆದರೆ ಈಸಿ ಆಗಿರೋ ಅಂತಹ ಟಾಪಿಕೇ ತೊಗೊಂಬಂದಿದ್ದೀನಿ, ಎಲ್ಲರಿಗೂ ಇಷ್ಟ ಆಗುವಂಥ, ಎಲ್ಲರೂ ಎಂಜಾಯ್ ಮಾಡುವಂತಹ ಟಾಪಿಕ್ ಇದಾಗಿದೆ. ಯಾವುದು ಅಂತ ಹೇಳಿದ್ರೆ ಕನ್ನಡ ಭಾಷೆಯ ಗಾದೆ ಹಾಗೂ ನುಡಿಗಟ್ಟುಗಳ ಕುರಿತಾದಂತಹ ಪ್ರಶ್ನೆಗಳನ್ನು ಇವತ್ತು ನಾನು ನಿಮಗೆ ತಗೊಂಡು ಬಂದಿದ್ದೀನಿ. ಎಸ್, ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಜೊತೆ ಜೊತೆಯಲ್ಲಿ ಸಾಕ್ತಾ ಇವತ್ತಿನ ಪ್ರಶ್ನಾವಳಿಯಲ್ಲಿ ನೀವು ಉತ್ತರವನ್ನು ನೀಡಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480100101 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು, ಅಂದರೆ ಸರಿಯಾದ ಉತ್ತರಗಳನ್ನು ಕಳುಹಿಸಬಹುದು. ನಾನು ಪ್ರೆಸೆಂಟ್ ಮಿಸ್ ಅಂತ ಹೇಳಿ ಸಂದೇಶ ಹಾಕ್ಬಿಟ್ಟಿದ್ದಾರೆ. ಸುಧಾ ಬೂದಿಹಾಳಿನ ಸಂದೇಶವನ್ನು ಕಳಿಸಿದ್ದಾರೆ, ನಾನು ರೆಡಿಯಾಗಿದ್ದೀನಿ, ಊಟ ಆಯಿತು, ಪ್ರಶ್ನೆ ಕೇಳಿ ಅಂತಿದ್ದಾರೆ.

ಸೊ ನಾನು ಪ್ರೆಸೆಂಟ್ ಅಂತ ಹೇಳಿರೋರ್ ಹೆಸರೇ ಕಳಿಸಿಲ್ಲ, ಇರ್ಲಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇನ್ನೇನು ಕಾರ್ಯಕ್ರಮನ ಶುರು ಮಾಡೋಣ ಅಲ್ವಾ? ಎಸ್, ಇವತ್ತಿನ ಕಾರ್ಯಕ್ರಮದ ಮೊದಲ ಪ್ರಶ್ನೆಯನ್ನ ಕೇಳೇ ಬಿಡೋಣ. ಸಮಯ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಓಡ್ತಾ ಇರುತ್ತಲ್ವ ಸಮಯ. ಸೊ ನಿಮ್ಮ ಮೊದಲ ಪ್ರಶ್ನೆ ಇದಾಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕುಂಬಿ ಮೇಲೆ ಕೂರಿಸು, ಕುಂಬಿ ಮೇಲೆ ಕೂರಿಸು ಎಂಬ ನುಡಿಗಟ್ಟಿನ ಅರ್ಥ ಏನು? ಸೊ ನಿಮಗೆ ಯಾರಾದರೂ ಪರವಾಗಿಲ್ಲ, ಯಾವ ರೀತಿಯಲ್ಲಾದರೂ ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಅಂತ ಹೇಳ್ತಾ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕುಂಬಿ ಮೇಲೆ ಕೂರಿಸು ಎಂಬ ನುಡಿಗಟ್ಟಿನ ಅರ್ಥ, ಕುಂಬಿ ಕಂಬಿಯಲ್ಲ, ಕುಂಬಿ ಮೇಲೆ ಕೂರಿಸು, ಈ ನುಡಿಗಟ್ಟಿನ ಅರ್ಥವನ್ನು ನೀವು ನಮಗೆ ಕಳಿಸ್ಬೋದು. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇದೆ. ಸೊ ಹಾಡಿನ ನಂತರ ನಿಮ್ಮ ಉತ್ತರಗಳನ್ನು ಓದ್ತೀನಿ, ಬೇಗ ಬೇಗ ಸಂದೇಶ ಕಳುಹಿಸಿ.

ಜೀವನ ಚೈತ್ರ ಚಿತ್ರದ ಗೀತೆ ಇದಾಗಿತ್ತು. ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಯಾವ ಪ್ರಶ್ನೆ? ಸೊ ಕುಂಬಿ ಮೇಲೆ ಕೂರಿಸು ಎಂಬ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಆದರೆ ಸಾಕಷ್ಟು ಜನ ತಪ್ಪಾದಂತ ಉತ್ತರ ಅಂತೂ ಕೊಟ್ಟೇ ಇಲ್ಲ ಬಿಡಿ. ಆಲ್ಮೋಸ್ಟ್ ಸಿಮಿಲರ್ 99% ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಈ ನುಡಿಗಟ್ಟಿನ ಅರ್ಥ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಎತ್ತರದಲ್ಲಿ ಕೂರಿಸೋದು. ಸೊ ಎತ್ತರದಲ್ಲಿ ಅಂದರೆ ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಸ್ಥಾನವನ್ನು ನೀಡೋದು ಅಥವಾ ಎತ್ತರದ ಸ್ಥಾನದಲ್ಲಿ ಕೂರಿಸೋದು ಅಂತ ಹೇಳಿ ಇದರ ಅರ್ಥ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿರುವಂಥವರು ಪೂರ್ಣಿಮಾ ಅವರು ಸಂದೇಶವನ್ನು, ಸಾರಿ ಪೂರ್ಣಿಮಾ ಅಲ್ಲ, ಸುಧಾ ಬೂದಿಹಾಳ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಸರಿಯಾದ ಉತ್ತರ ಕೊಟ್ಟ ನಿಮಗೆ ಅಭಿನಂದನೆಗಳು. ಜಿ ಎಸ್ ಬಸವರಾಜು ಅವರು ಅತಿಯಾಗಿ ಹೊಗಳೋದು ತುಂಬ ಗೌರವಿಸೋದು ಅಂತ ಹೇಳಿದ್ದಾರೆ. ಅತಿಯಾಗಿ ಹೊಗಳೋದಲ್ಲ, ಗೌರವಿಸೋದು, ಎತ್ತರದ ಸ್ಥಾನವನ್ನು ನೀಡೋದು. ರಾಧಾಕೃಷ್ಣ ಚನ್ನಹಳ್ಳಿ ಪುಷ್ಪ ಶಾನಭೋಗರ ಗದಗದಿಂದ, ಕಲಬುರಗಿಯಿಂದ ಹೆಸರು ಹೇಳಿಲ್ಲ, ಹೊಗಳೋದು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ ಭೀಷಣ್ ಅವರ ಶಮನೇವಾಡಿ ಅವರು ಗೌರವಿಸೋದು, ಎತ್ತರದ ಸ್ಥಾನದಲ್ಲಿ ಕೂರಿಸೋದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಅಟ್ಟ ಕೇರಿಸೋದು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಹೇಳ್ತಿದ್ದಾರೆ, ಅಲ್ಲ, ಎತ್ತರದ ಸ್ಥಾನದಲ್ಲಿ ಕೂರಿಸೋದು. ಹಾಗೆಯೇ ಸರಿಯಾದ ಉತ್ತರವನ್ನು ಕೊಟ್ಟಿರೋರು ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ, ಸುನಂದ ಸ್ಕಂದ ಲೇಔಟ್ನಿಂದ. ಹಾಗೆಯೇ ಕಲ್ಲಪ್ಪ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ, ರೇಖಾ ಯಲಾಂಕ. ಹಾಗೆಯೇ ಸುಮತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಅವರು, ಹಾಗೆಯೇ ವೆಂಕಟೇಶ್ ಅವರು, ನಮಸ್ತೆ ಮೇಡಮ್, ಕ್ವೆಶನ್ ಇವತ್ತು ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಹೆಸರು ಮರ್ತುಬಿಟ್ಟಿದ್ದಾರೆ, ಸಾರಿ ಇಲ್ಲ, ಆಶಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೊಗಳಿ ಹೊಗಳಿ ಮೇಲೇರಿಸೋದು ಅಂತ ಹೇಳಿ ಹೇಳಿದ್ದಾರೆ, ಅಲ್ಲ, ಎತ್ತರಕ್ಕೆ ಇರಿಸೋದು ಅಂತ ಹೇಳಿ ಇನ್ನೂ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕಿನ್ನ ಈಸಿ ಆಗಿರೋ ಪ್ರಶ್ನೆ ಕೇಳೋಣ ಅಂತ, ಯಾಕಂತ ಹೇಳಿದ್ರೆ ತುಂಬ ಕೆಲಸ ಕೊಡೋದು ಬೇಡ ಅಂತ ಹೇಳಿ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಗಾದೆಯನ್ನು ಪೂರ್ಣಗೊಳಿಸಬೇಕು. ಗಾದೆ ಏನು ಅಂತ ಹೇಳಿದ್ರೆ, ಅಟ್ಟವನ್ನು ಹತ್ತಿಸಬಹುದು, ಅಟ್ಟವನ್ನು ಹತ್ತಿಸಬಹುದು. ಮುಂದಿನ ಸಾಲು ಏನಿದೆ, ಮುಂದಿನ ಪದಗಳು ಏನಿದೆ, ಅದನ್ನು ನೀವು ನಮಗೆ ಕಳಿಸ್ಕೊಡ್ಬೇಕು. ಗಾದೆಯನ್ನು ಪೂರ್ಣಗೊಳಿಸಿ ನಮಗೆ ಉತ್ತರವನ್ನು ಕಳಿಸ್ಬೇಕು. ಸೊ ಯಾರೆಲ್ಲ ಸರಿಯಾದ ಉತ್ತರವನ್ನು ನೀಡಿದ್ರಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಈ ಒಂದು ಗಾದೆಯ ಮುಂದಿನ ವಿಸ್ತೃತ ರೂಪ ಏನು ನೀವು ನಮಗೆ ಸಂದೇಶದ ಮೂಲಕ ಕಳಿಸಿ ಅಂತ ಹೇಳ್ತಾ, ಮತ್ತೊಂದು ಕಾಡಿನ ಹಾಡಿನ ಕಾಲಾವಕಾಶ ನಿಮಗೆ

ಎಸ್, ನಾನು ಹೋಮಿಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದೆ. ಗಾದೆಯನ್ನ ಪೂರ್ಣಗೊಳಿಸುವ ಒಂದು ಪ್ರಶ್ನೆ ಇದಾಗಿತ್ತು. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಅಟ್ಟವನ್ನ ಹತ್ತಿಸಬಹುದು, ಮುಂದೆ ಉತ್ತರವನ್ನ ಕಳಿಸಿ ಅಂತ ಹೇಳಿ ಸಾಕಷ್ಟು ಜನ ಉತ್ತರವನ್ನ ಕಳಿಸಿದಿರ. ಸೊ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಬೆಟ್ಟವನ್ನು ಹತ್ತಿಸಲು ಸಾಧ್ಯವೇ, ಅಂದ್ರೆ ಏನೋ ಲೈಫಲ್ಲಿ ಒಂಚೂರು ಹೆಲ್ಪ್ ಮಾಡಬಹುದು, ಅಂದ್ರೆ ಸಾಧನೆಗಳನ್ನ ಮಾಡ್ಬೇಕಾದ್ರೆ ಒಂದೆರಡು ಮೆಟ್ಲು ಹತ್ಸೋದಕ್ಕೆ ಯಾರು ಬೇಕಾದ್ರೂ ಪುಷ್ ಮಾಡ್ಬೋದು, ಆದ್ರೆ ಪ್ರತಿಯೊಂದು ಮೆಟ್ಲನ್ನ ನಾವೇ ಹತ್ತಿಸ್ಬೇಕು ಅಂತ ಹೇಳಿದಾಗ ಕಷ್ಟ ಸಾಧ್ಯ ಅನ್ನೋದು ಈ ನುಡಿಗಟ್ಟಿನ ಅರ್ಥ. ಈಗ ಯಾರೆಲ್ಲ ಸಂದೇಶಕ್ಕೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡುವುದಾದ್ರೆ, ಸುಭಾನ್ ಕೋರಿ ಹಂಪಸ

ನಗರದಿಂದ ಜಿಎಸ್ ಬಸವರಾಜು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪರಿಮಳ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮತ್ತೊಮ್ಮೆ ಪ್ರಶ್ನೆ ಕೇಳಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ, ಹೆಸರು ಮೆನ್ಷನ್ ಮಾಡಿಲ್ಲ. ಓಕೆ, ತೀರ್ಥಪ್ರಸಾದ್ ಡಿ ಎಂ ಕುರ್ಕೆ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವೇದಶೆಟ್ಟಿ ಕಾಳಾವರ, ಹಾಗೆಯೇ ಪುಷ್ಪಾ ಶಾನುಭೋಗರ ಗದಗದಿಂದ, ಸುನಂದಾಸ್ ಗಂಥ ಲೇಔಟ್ನಿಂದ, ಉದಯ ಕರ್ಕೇರ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಬೆಟ್ಟವನ್ನು ಹತ್ತಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಮಂಜುನಾಥ್ ದಂಡೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಗಳಿ ಹೊಗಳಿ ಅಟ್ಟಕ್ಕೇರಿಸೋದು ಅಂತ ಹೇಳಿ ಕಳಿಸಿದ್ದಾರೆ, ಅದೆಲ್ಲ ತಪ್ಪಾದ ಉತ್ತರ ಮಂಜುಶ್ರೀಯವರೇ. ಸೊ ಸರಿಯಾದ ಉತ್ತರವನ್ನು ಕಳಿಸಿರುವವರು ಮಂಜುನಾಥ್ ಅವರು. ವಿಜಯಪುರದಿಂದ ವೆಂಕಣ್ಣ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನವೀನ್ ಕುಮಾರ್ ಅವರು ಸಂದೇಶವನ್ನು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದಾರೆ. ಗಾಯತ್ರಿ ಧಾರವಾಡದಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ತೊಟ್ಟಿಲನ್ನು ತೊತ್ತಿಸಬಹುದೇ ಅಲ್ಲ, ತಪ್ಪಾದ ಉತ್ತರ ಆಗಿದೆ. ಚೋಕೆ ಪರವಾಗಿಲ್ಲ, ಮುಂದಿನ ಪ್ರಶ್ನೆಯೇ ನಿಮಗಾಗಿ ಕಾದಿದೆ. ಸರಿಯಾದ ಉತ್ತರವನ್ನು ನೀಡಿದ ಎಲ್ಲರಿಗೂ ನಮ್ಮ ಪರವಾಗಿ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಸೊ ಯಾರೆಲ್ಲ ಪ್ರಶ್ನೆಗಳನ್ನು ಕೇಳಿಸ್ಕೋತಿಲ್ಲ, ದಯವಿಟ್ಟು ಸರಿಯಾಗಿ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಮತ್ತೆ ನುಡಿಗಟ್ಟಿಗೆ ಬಂದ್ಬಿಡೋಣ ಅಲ್ವಾ. ಸೊ ಒಂದು ಗಾದೆ ಆಯಿತು, ಒಂದು ನುಡಿಗಟ್ಟಾಯಿತು. ಸೊ ಇವತ್ತಿನ ಸಂಪೂರ್ಣ ಹೊಂಬಿಸಲುವ ಕಾರ್ಯಕ್ರಮ ಇದೇ ಆಗಿರುತ್ತೆ. ಗಾದೆ ಹಾಗೂ ನುಡಿಗಟ್ಟಿನ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಕೆಂಚಿ ತುಂಬು ಎಂಬ ನುಡಿಗಟ್ಟಿನ ಅರ್ಥ ಏನು? ಕೆಂಚಿ ತುಂಬು ಈ ನುಡಿಗಟ್ಟಿನ ಅರ್ಥ ಏನು? ಪ್ರಶ್ನೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಒಂದು ಹಾಡಿನ ಕಾಲಾವಕಾಶ ನಿಮಗಾಗಿ, ಕೇಳಿ ತಲೆ ಓಡಿಸಿ ಉತ್ತರವನ್ನು ಕಳುಹಿಸಿ ಅಂತ ಹೇಳ್ತಾ ಪ್ರಶ್ನೆಗೆ ಒಂದು ಹಾಡಿನ ಕಾಲಾವಕಾಶ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸಮಯ ಆಗಿದೆ 3:32. ನಾನು ಪ್ರಶ್ನೆಯನ್ನ ಕೇಳಿದೆ, ಕೆಂಚಿ ತುಂಬು ಎಂಬ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ. ಸರಿಯಾದ ಉತ್ತರಗಳು ಸಾಲು ಸಾಲಾಗಿ ನಿಂತಿವೆ. ಸೊ ಸುಧಾ ನಿತ್ಯ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೇತ್ರಾ ಕೆಂಗೇರಿಯಿಂದ, ಹಾಗೇನೆ ಹೊನ್ನೂರು ಅಲಿ ಜಗಳೂರಿನಿಂದ, ಹಾಗೇನೆ ಬಸವರಾಜ್ ಅವರು ಚಿತ್ರದುರ್ಗದಿಂದ. ಎಡವಟ್ಟಾಗಿ ತಲೆನೇ ಕೆಟ್ಟೋಯ್ತು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಾಮ್ರಾಟ್ ಚೌಧರಿ ಅವರು, ನಿಮ್ಮ ಉತ್ತರ ತಪ್ಪಾಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಮುಂದಿನ ಪ್ರಶ್ನೆ ಇದೆಯಲ್ಲ ಅವಾಗ ಓದೋಣ. ಸರಿಯಾದ ಉತ್ತರ ಕೊಟ್ಟರೆ ಆಯಿತು. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೇನೆ ಜಗದೀಶ್ ಹಿರೇಮಠ ಅವರು ದೇವಿ ಸಿಂಗ್ ಸರೋಜಾ ಚಾಮರಾಜಪೇಟೆಯಿಂದ, ಗಾಯತ್ರಿ ಧಾರವಾಡದಿಂದ, ಹಾಗೇನೆ ಸಂತೃಪ್ತಿಯಾಗಿ ಊಟ ಮಾಡು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಮಂಜುನಾಥ್ ಅವ್ರದ್ದು. ಸೊ ಮಂಜುಶ್ರೀ ಅವರು ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರು, ಹಾಗೆಯೇ ರೇಖಾ ಯಲಹಂಕದಿಂದ,

ಪ್ರಶ್ನೆನೇ ಅರ್ಥ ಆಗ್ತಾ ಇಲ್ಲ, ನೀವು ನನಗೆ ಇನ್ನೊಮ್ಮೆ ಪ್ರಶ್ನೆ ಕೇಳಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಪ್ರಶ್ನೆ ಹೇಳಬೇಕಾರೇ ಹೇಳಿದ್ದೆ, ಸೊ ಕೇಳಬೇಕಾದ್ರೆ ಸರಿಯಾಗಿ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿ ನವೀನ್ ಕುಮಾರ್ ಅವರು ಗಂಗಾವತಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ, ತಪ್ಪಾದ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ಮುಂದಿನ ಪ್ರಶ್ನೆಯನ್ನು ಕೇಳಬೇಕಾರೆ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳ್ತಾ, ಮೇಡಮ್ ತುಂಬ ಕೆಂಪಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋ ಅಂಥವರು, ತಪ್ಪಾಗಿದೆ, ನನ್ನ ಪ್ರಶ್ನೆನೇ ಬೇರೆ, ನಿಮ್ಮ ಉತ್ತರನೇ ಬೇರೆಯಾಗಿದೆ. ಅರಸೀಕೆರೆಯಿಂದ ಡಿ ಎಂ ಕುರ್ಕೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಮಾ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ. ಆದರೆ ಸರಿಯಾದ ಉತ್ತರವನ್ನು ಕಳಿಸಿರುವಂಥವರು ವೇದಾ ಶೆಟ್ಟಿ ಕಾಳಾವರದಿಂದ, ಎಸ್ ಎಂ ಶೋಭಾ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸಾಕು, ಸಾಕಷ್ಟು ಹೆಸರುಗಳು ಆಗೋಯ್ತಲ್ವಾ, ಸೊ ನಾನು ಹೇಳಿದೆ 10 ಜನದ ಹೆಸರು ತಗೋತೀನಿ ಅಂತ. ಆದರೆ ನಿಮ್ಮ ಹೆಸರು ಓದೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ, ಯಾಕಂತ ಹೇಳಿದ್ರೆ ಇಷ್ಟು ಕ್ಯೂಟಾಗಿ ಸಂದೇಶವನ್ನು ಕಳಿಸ್ಬೇಕಾದ್ರೆ ನಾನು ಓದ್ದೆ ಹೇಗಿರೋಕ್ಕಾಗುತ್ತಲ್ವಾ. ಅಲ್ಲಿ ಇಟ್ಸ್ ಓಕೆ, ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ರಿ ನಿಮಗೆ ಧನ್ಯವಾದಗಳು. ಎಸ್, ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದರೆ ಗಾದೆ ಮಾತು. ಗಾದೆ ಮಾತು, ಯಾವ ಗಾದೆ ಮಾತು ಅಂತ ಹೇಳಿದರೆ ಅಲ್ಲದ ಮಾತೇಕೆ ಮುಂದೆ ಏನು, ನೀವೇ ಕಂಪ್ಲೀಟ್ ಮಾಡಿ ಕಳಿಸಬೇಕು. ಸೊ ಆ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲದ ಮಾತೇಕೆ ಮುಂದೆ ಯಾವ ಅಕ್ಷರ, ಯಾವ ಪದ, ನಿಮಗೆ ಬಿಟ್ಟಿದ್ದು. ಒಂದು ಹಾಡಿನ ಕಾಲಾವಕಾಶ, ಬೇಗ ಬೇಗ ಉತ್ತರವನ್ನು ಕಳುಹಿಸಿಕೊಡಿ.

ನಾನು ಪ್ರಶ್ನೆಯನ್ನ ಕೇಳಿದ್ದೆ ಗಾದೆ ಮಾತು ಅಲ್ಲದ ಮಾತೇಕೆ ಮುಂದೆ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅಲ್ಲದ ಮಾತೇಕೆ ಗಾದೆಯನ್ನ ಪೂರ್ಣಗೊಳಿಸಬೇಕು.

ಈ ಬಾರಿಯ ಪ್ರಶ್ನೆ ಸ್ವಲ್ಪ ಕಷ್ಟ ಆಗಿತ್ತು ಅಂತ ಅನಿಸುತ್ತೆ ಅಲ್ಲ, ನನಗಂತೂ ಗೊತ್ತಾಯಿತು ಪ್ರಶ್ನೆ ತುಂಬ ಕಷ್ಟ ಆಯಿತು ಅಂತ. ಹೇಗೋ ಹಾಗೋ ಮಳೆ ಬಂದು ತಲೆ ತಂಪಾಗಿತ್ತು, ನಿಮ್ಮ ಪ್ರಶ್ನೆಗೆ ತಲೆ ಬಿಸಿ ಆಗೋಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಆನಂದ್ ಆಂಥೋನಿ ಅವರು. ಹೌದು, ತಲೆ ಬಿಸಿ ಮಾಡೋಕ್ಕೆಲ್ಲ ಒಂದು ಎಂಟರ್ಟೈನ್ಮೆಂಟಿಂದಾಗಿ ಎಲ್ಲರೂ ಖುಷಿ ಪಡಲಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದೆ. ಆದರೆ ಬಂದಿರೋಂತಹ 100 to 100 ಉತ್ತರಗಳು ತಪ್ಪಾಗಿದೆ. ಹೌದು, ಯಾಕಂತ ಹೇಳಿದ್ರೆ ಯಾರೂ ಕೂಡ ಸರಿಯಾದ ಉತ್ತರವನ್ನು ಕಳಿಸಿಲ್ಲ. ಒಬ್ಬರಂತೂ ಕಳಿಸಿದ್ದಾರೆ, ಒಲ್ಲದ ಜಗಳ ಬೇಕೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಇದೇ ಥರ ತಪ್ಪಾದ ಉತ್ತರಗಳೇ ಬಂದಿದೆ. ಸೊ ಸಲ್ಲದ ಬಾಳೇಕೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಸರಿಯಾದ ಉತ್ತರವನ್ನು ಹೇಳ್ಬಿಡೋಣ, ಯಾಕಂತ ಹೇಳಿದ್ರೆ ಎಲ್ಲರಿಗೂ ನಿರಾಸೆ ಆಗೋದು ಬೇಡ ಅಂತ. ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ ಅಂತ ಅಂದರೆ, ನಮ್ಮಲ್ಲಿದ್ದ ವಸ್ತುಗೆ ಮಾತ್ರ ನಾವು ಆಸೆ ಪಡಬೇಕು, ನಮ್ಮದಲ್ಲದೇ ಇರೋ ವಸ್ತುಗಳಿಗೆ ನಾವು ಆಸೆಯನ್ನು ಪಡಬಾರ್ದು ಅಂತ ಹೇಳಿ ಈ ಗಾದೆ ಮಾತಿನ ಅರ್ಥ ಆಗಿತ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ, ಇದು ಪ್ರಶ್ನೆಯ ಉತ್ತರ ಆಗಿತ್ತು. ಸೊ ಇರಲಿ, ಇಟ್ಸ್ ಓಕೆ, ಒಂದು ಪ್ರಶ್ನೆ ಅಲ್ವಾ, ಎಲ್ಲರೂ ಕೂಡ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಜ. ಸೊ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಸೊ ಮುಂದಿನ ಪ್ರಶ್ನೆ, ಯಾವ ಪ್ರಶ್ನೆಯನ್ನು ಕೇಳೋಣ? ಸೊ ಈ ಸಲ ಸ್ವಲ್ಪ ಈಸಿಯಾಗಿರೋ ಪ್ರಶ್ನೆ ಕೇಳ್ಬಿಡೋಣ. ಕೆಂಡದ ಮೇಲೆ ಕಾಲಿಟ್ಟಂತಾಗು ನುಡಿಗಟ್ಟಿನ ಅರ್ಥ ಏನು? ಸೊ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಅರ್ಥ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೀರಾ. ಪ್ರಶ್ನೆಗಳನ್ನ ಸರಿಯಾಗಿ ಕೇಳಿಸ್ಕೋಬೇಕು. ನಾನು ಒಂದು ನುಡಿಗಟ್ಟು ಒಂದು ಗಾದೆ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಈ ಬಾರಿ ನಾನು ಕೇಳ್ತಾ ಇರೋದು ನುಡಿಗಟ್ಟನ್ನು, ಕೆಂಡದ ಮೇಲೆ ಕಾಲಿಟ್ಟಂತಾಗು ನುಡಿಗಟ್ಟಿನ ಅರ್ಥ ಏನು ಒಂದು ಪದದಲ್ಲಿ ಕಳುಹಿಸಬಹುದು. ಸೊ ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸ್ತಿದ್ದೀರೋ ಬೇಗ ಬೇಗ ಟೈಪ್ ಮಾಡಿ, ಸಂದೇಶವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ.

ಪ್ರಶ್ನೆಯನ್ನ ಕೇಳಿದ್ದೆ, ಕೆಂಡದ ಮೇಲೆ ಕಾಲಿಟ್ಟಂತಾಗುವ ನುಡಿಗಟ್ಟಿನ ಅರ್ಥ ಏನು ಅಂತ. ಉತ್ತರ ಏನಾಗಿದೆ ಅಂತ ಹೇಳಿದ್ರೆ, ಕಾಲು ಸುಡೋದು ಅಥವಾ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳೋದು. ಸರಿಯಾದ ಉತ್ತರವನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಕಳಿಸಿದ್ದೀರಾ. ಚಿದಂಬರಾಚಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮಂಜುನಾಥ್ ಸ್ವಾಮಿ ಚಿಕ್ಕನಾಯಕನಹಳ್ಳಿಯಿಂದ ಸರಿಯಾದ ಉತ್ತರ ಕೊಟ್ಟಿರೋದು ವೇದಾ ಶೆಟ್ಟಿ ಕಾಳವರದಿಂದ ಸಂದೇಶವನ್ನು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ರೂಪಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಿಜಯಪುರದಿಂದ ವೆಂಕಣ್ಣ ದೀಕ್ಷಾ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಶೋಭಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ಸರಿಯಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ ಹಂಪಸಾಗರದಿಂದ ಸೋಮಶೇಖರ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ತಪ್ಪಾಗಿದೆ. ಗುಣವತಿ ಭೀಮಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ಳೋದು. ಪರಿಮಳ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಗದೀಶ್ ಹಿರೇಮಠ ಅವರು ಹಾಗೆಯೇ ಮೆಲ್ಬರ್ನ್ ಆಸ್ಟ್ರೇಲಿಯಾದಿಂದ ದಿಗ್ಭ್ರಮೆ ಆಯಿತು ಅಂತ ಹೇಳಿ ಪ್ರಸನ್ನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇಷ್ಟೊತ್ತಲ್ಲಿ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡು ಉತ್ತರ ಕಳಿಸೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಅದು ಮೆಲ್ಬರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖುಷಿಯಾಯಿತು ನಿಮ್ಮ ಉತ್ತರವನ್ನು ಓದಿ. ತೀವ್ರವಾದ ಅಸಹನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಉತ್ತರ ತಪ್ಪಾಗಿದೆ. ಸುಭಾನ್ ಕುರಿ ಹಂಪಸಾಗರದಿಂದ, ಚಂದನ ಜಿ ಎಸ್ ಚಿತ್ರದುರ್ಗದಿಂದ, ಗಾಯತ್ರಿ ಧಾರವಾಡದಿಂದ, ಗುರುರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇನ್ನೂ ಉತ್ತರಗಳು ಬರ್ತಾ ಇದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಸಾಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗಿ ಬಿಡುವ. ಸೊ ಮುಂದಿನ ಪ್ರಶ್ನೆ ಗಾದೆ ಮಾತು, ಮುಂದಿನ ಪ್ರಶ್ನೆ ಯಾವ ಗಾದೆಯನ್ನು ಕೇಳೋಣ ನಿಮಗೆ. ಸೊ ನಾನು ಸಾಕಷ್ಟು ಗಾದೆ ತೊಗೊಂಬಂದಿದ್ದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಈಸಿಯಾಗಿರೋ ಪ್ರಶ್ನೆಯನ್ನು ಕೇಳೋಣ ಅಂತ ಹೇಳಿ. ಓಕೆ, ಮುಂದಿನ ಗಾದೆ ಏನಪ್ಪ ಅಂತ ಹೇಳಿದ್ರೆ, ಅಕ್ಕರೆಯ ರುಚಿ ಮುಂದೆ. ಮುಂದೆ ಏನು? ಮುಂದಕ್ಕೆ ನೀವೇ ಹೇಳಬೇಕು ಉತ್ತರಗಳನ್ನು. ಸರಿಯಾದ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಕಾಲಾವಕಾಶ. ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಅಕ್ಕರೆಯ ರುಚಿ ಮುಂದೆ. ಮುಂದೆ ಪೂರ್ಣಗೊಳಿಸಿ ಉತ್ತರವನ್ನು ಕಳುಹಿಸಿ.

0: ಹಿಂದೆ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ನವೀನ್ ಕುಮಾರ್ ಅವರು, ಮೈತ್ರಿ ಶ್ರೀನಿವಾಸ್ ಅವರು, ಹಾಗೆಯೇ ಸಾಂಭಯ್ಯ ಭೀಮನ ಕೋಣೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಂಸವೇಣಿ ಅವರು, ಜಗದಾಂಬಿಕಾ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಕೆ ಪ್ರಸನ್ನ ಕುಮಾರ್ ಮಂಡ್ಯ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮಂಜು ಸ್ವಾಮಿ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಸುನಂದ ಸ್ಕಂದ ಲೇಔಟ್ನಿಂದ. ಹಾಗೆಯೇ ಆಶಾ ಶ್ರೀನಿವಾಸ್ ಅವರು ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿರೋವಂತಹವರು. ಉತ್ತರ ಬರೆಯೋಕ್ಕೆ ಮುಂಚೆ ಹೆಸರು ಫಸ್ಟ್ ಬರೆದ್ಬಿಟ್ರೆ ಓದೋಕ್ಕಿನ್ನೂ ಖುಷಿಯಾಗುತ್ತೆ. ಗೋಪಾಲಕೃಷ್ಣ ಅವರು, ಹಾಗೆಯೇ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ವೆಂಕಟೇಶ್ ಅವರು ಕೋಲಾರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆಯೇ ಹರಿಹರ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿರೋರು. ಕೃಷ್ಣಪ್ಪ ಕಾಡುಗೋಡಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸಕ್ಕರೆಯ ರುಚಿ ಕಹಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಹಿ ಅಲ್ಲ, ಸಕ್ಕರೆಯ ರುಚಿ ಹಿಂದೆ, ಆದರೆ ಉತ್ತರ ಆಲ್ಮೋಸ್ಟ್ ತುಂಬ ರೀಚ್ ಆಗಿದ್ದೀರಾ. ಸೊ ಗಾಯತ್ರಿ ಧಾರವಾಡದಿಂದ, ಸಂದನೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಆನಂದ ಅಂಥೋನಿ ಅವರು. ಹಾಗೆಯೇ ರೇಖಾ ಯಲಂಕಾದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾ, ಗುರುರಾಜ್ ಕುಟುಂಬದಿಂದ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಒಂದೇ ಒಂದು ಹಾಡಿನ ಕಾಲಾವಕಾಶ. ಕೊನೆಯ ಪ್ರಶ್ನೆ ನಿಮ್ಮದಾಗಿದೆ. ಗಾದೆಯನ್ನು ಪೂರ್ಣಗೊಳಿಸಿ ಅರಸಿ ಬಂದವರನ್ನು ಡ್ಯಾಶ್ ಮುಂದೆ ಅದಕ್ಕೆ ಉತ್ತರವನ್ನು ನೀವೇ ಫಿಲ್ ಮಾಡಿ ಕಳುಹಿಸಬೇಕು. ಅರಸಿ ಬಂದವರನ್ನು ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.
1: ತಲೆ ಬಚ್ಕೊಳ್ಳು, ಪೊಡ್ರಕ್ಕಳು,

ಪ್ರಶ್ನೆಯನ್ನ ಕೇಳಿದ್ದೆ, ಕೊನೆಯ ಪ್ರಶ್ನೆ ಇದಾಗಿತ್ತು. ಗಾದೆ ಮಾತು ಕೇಳಿದ್ದೆ ನಾನು, ಅರಸಿ ಬಂದವರನ್ನು. ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಅರಸಿ ಬಂದವರನ್ನು ಅಳಿಸಿ ಕಳುಹಿಸಬಾರದು, ಅಂದರೆ ಅವ್ರಿಗೆ ನಿರಾಸೆ ಮಾಡಬಾರದು ಅಂತ ಹೇಳಿ ಈ ಗಾದೆ ಆಗಿತ್ತು. ಅಳಿಸಿ ಕಳುಹಿಸಬಾರದು. ಸರಿಯಾದ ಉತ್ತರವನ್ನು ಕೊಟ್ಟಿರೋರು ಮೈತ್ರಿ ಅವರು, ಮಂಜುನಾಥ್ ಅವರು, ಹಾಗೆಯೇ ಶೋಭಾ ಅವರು, ಮಂಜು ಅವರು, ಹಾಗೆಯೇ ಗೋಪಾಲ್ ಕೃಷ್ಣ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಜನರ ಉತ್ತರ ಇನ್ನೂ ಬರ್ತಾನೇ ಇದೆ. ಇಲ್ಲಿ ಚೌಕೆ ಪರವಾಗಿಲ್ಲ. ಸೊ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಈ ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದೀರಾ, ಹಾಗೆಯೇ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟರೆ, ನಿಮಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ಹೊಮಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ.

ಎಂಟು ಸೆಕೆಂಡ್ಗಳು ಮಧ್ಯಾಹ್ನ ಹೋಗಿ ಸಂಜೆ ಆಗ್ತಾ ಬಂತು. ಸೊ ಕಾರ್ಯಕ್ರಮವನ್ನು ಮತ್ತೆ ಬದಲಾಯಿಸುವಂಥ ಸಮಯ ಕೂಡ ಇದಾಯಿತು. ಇಷ್ಟೊತ್ತು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೆ. ಈಗ ಜೊತೆಯಾಗ್ತಾ ಇರೋದು ಯಾವ ಕಾರ್ಯಕ್ರಮ? ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಜಗತ್ತಿನ ಅಚ್ಚರಿ ಸಂಗತಿಗಳ ಬಗ್ಗೆ ಪ್ರಶ್ನೆ ಅಂತೂ ಕೇಳಲ್ಲ. ಸೊ ಯಾರೂ ಹೆದರ್ಕೋಬೇಡಿ, ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡುವಂತಹ ಸಮಯ ಇದಾಗಿರುತ್ತೆ. ಸೊ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಿಮ್ಮ ಆರ್ಜೆ ಕೇಳದಿ ಹರ್ಷಿತಾ. ಇವತ್ತು ನಾನು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಹೊತ್ತು ತಂದಿರೋದು ಒಂದು ವಿಶೇಷವಾದಂತಹ ಒಂದು ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಲ್ಲಿ ನೀವು ನೋಡಿಬಿಟ್ರೆ ಮಣ್ಣೆಲ್ಲ ಕೆಂಪಾಗಿರೋ ಬದಲಾಗಿ ಬಿಳಿಯಾಗಿ ಪೌಡರ್ ಥರ ಬಿಳಿ ಉಪ್ಪಿನ ಹಾಗೆ ಕಾಣಿಸ್ತಾ ಇರುತ್ತೆ. ಆ ಉಪ್ಪಿನ ನೀರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಆಕಾಶಕ್ಕೆ ಚಾಚಿ ಹಿಡಿದಂತಹ ಕೈಗನ್ನಡಿ ಥರ ಅದು ವಿಸ್ತಾರವಾಗಿ ಹರಡ್ಕೊಂಡ್ಬಿಟ್ಟಿದೆ. ಸೊ ಆ ಪ್ರದೇಶ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಸಲಾರ್ ಡಿ ಉಯಿನಿ. ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ಈ ಉಯಿನಿ ಇದೆ. ಸೊ ಇದರ ಒಟ್ಟು ಚದರ ಎಷ್ಟು ಅಂತ ಹೇಳಿದ್ರೆ 4085 ಚದರ ಮೈಲಿಯಷ್ಟು ಉಪ್ಪಿನ ಪದರ ಇದೆ. ಅದೇ ಮಣ್ಣಿನಂತೆ ಕಾಣುತ್ತೆ. ಇದೊಂದು ಮನುಕುಲದ ಅಚ್ಚರಿ ಅಂತ ಹೇಳಿದ್ರು. ಆಶ್ಚರ್ಯ ಏನಿಲ್ಲ, ಮಹಿಳೆಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಕನ್ನಡಿ ಅಂತ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಬಹಳ ಇಷ್ಟ, ಹಾಗೆಯೇ ಕನ್ನಡಿಗೂ ಹೆಣ್ಮಕ್ಳಿಗೂ ನಂಟು ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಈ ರೀತಿ ಕನ್ನಡಿ ಥರ ಇರುವಂತಹ ಆ ಜಾಗನೇ ಸಲಾರ್ ಡಿ ಉಯಿನಿ. ಸೊ ಜಗತ್ತಿನ ಈ ಒಂದು ಅತಿ ಶ್ರೇಷ್ಠವಾದ ಸುಂದರವಾದ ಸ್ಥಳವನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ದಕ್ಷಿಣ ಅಮೆರಿಕಾಗೆ ಹೋಗಬೇಕಾಗುತ್ತೆ. ಜಗತ್ತಿನ ಯಾವ ಮಾನವನೂ ಕೂಡ ಸೃಷ್ಟಿಸಲಾಗದಷ್ಟು ಬೃಹದಾಕಾರದ ಕನ್ನಡಿ ರೀತಿ ಬೊಲಿವಿಯಾದ ಸಲಾರ್ ಡಿ ಉಯಿನಿಯಲ್ಲಿ ಕಾಣಬಹುದು. ಈಗ ಇದು ಗಾಜಿನಿಂದ ತಯಾರಾದದ್ದಲ್ಲ, ಉಪ್ಪು ನೀರಿನಿಂದ ನಿರ್ಮಿತವಾದಂತಹ ಕನ್ನಡಿಯನ್ನೇ ನಾಚಿಸುವಂತಹ ನೈಸರ್ಗಿಕ ಭೂಮಿ ಅಂತ ಹೇಳಿದರೂ ಕೂಡ ಇದು ತಪ್ಪಾಗೋದಿಲ್ಲ. ಸೊ ಈ ವಿಷಯದ ಕುರಿತು ಅಂದರೆ ಸಲಾರ್ ಡಿ ಉಯಿನಿ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಈ ಒಂದು ಹಾಡಿನ ನಂತರ.

ಸಂಜೆಯ ಹೊತ್ತು ಸೊಗಸಾದ ಹಾಡುಗಳನ್ನ ಕೇಳ್ತಾ ಸೊಗಸಾರ ವಿಚಾರಧಾರೆಗಳನ್ನ ತಿಳ್ಕೊತಾ ಹೋದ್ರೆ ಸೊ ಮನಸ್ಸಿಗೂ ನೆಮ್ಮದಿ, ಸ್ವಲ್ಪ ನಾಲೆಡ್ಜು ಕೂಡ ಇಂಪ್ರೂವ್ ಆದಾಗ ಅನ್ಸುತ್ತೆ ಅಂತ ಹೇಳ್ತಾ ಸೊ ನಾನು ಸಲಾರ್ ಡಿ ಉಯಿನಿ ಅನ್ನೋ ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ದೆ. ಜಗತ್ತಿನ ಅತಿ ದೊಡ್ಡ ಉಪ್ಪು ಭರಿತ ಸಮತಟ್ಟಾದ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಈ ಸಲಾರ್ ಡಿ ಉಯಿನಿ ಪಾತ್ರ ಆಗಿದೆ ಅಂತಾನೆ ಹೇಳಬಹುದು. ಸಮುದ್ರ ಮಟ್ಟದಿಂದ 3656 ಅಡಿಗಳಷ್ಟು ಎತ್ತರದ ಪ್ರದೇಶದಲ್ಲಿರುವ ಇದು ದಕ್ಷಿಣ ಅಮೆರಿಕ ಖಂಡದ ಬೊಲಿವಿಯಾ, ಫೋಟೋಸಿ ಮತ್ತು ವರುರೋ ಪ್ರಾಂತ್ಯಕ್ಕೆ ಸೇರಿಕೊಂಡಿದೆ. ಸುಮಾರು 11,000 ಕಿಲೋಮೀಟರ್ ಸುತ್ತಳತೆಯನ್ನು ಹೊಂದಿರುವ ಸಲಾರ್ ಪ್ರದೇಶ ಪ್ರಾಚೀನ ಕಾಲದ ನೂರಾರು ಸರೋವರಗಳ ಪ್ರಾಕೃತಿಕ ಮಾರ್ಪಾಡಿನಿಂದ ಈ ಸರೋವರ ಉಂಟಾಗಿದೆ. ಸೊ ಇದರಷ್ಟಗಿನ ಮಾತುಕತೆ ಮತ್ತೊಮ್ಮೆ ಮುಂದುವರಿಸ್ತಾ ಹೋಗ್ತೀನಿ. ಸೊ ಇದು ವರ್ಲ್ಡ್ ಲಾರ್ಜೆಸ್ಟ್ ನ್ಯಾಚುರಲ್ ಮಿರರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮೈತ್ರಿ ಅವರು. ಸೊ ನಿಮ್ಮ ಸಂದೇಶಕ್ಕೆ ಧನ್ಯವಾದ ತಿಳಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸೊ ಯಾವ ಹಾಡು ನೀವೇ ಕೇಳಿ, ಎಂಜಾಯ್ ಮಾಡಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಸಲಾರ್ ಡಿ ಉಯಿನ ಬಗ್ಗೆ ಮಾತನಾಡ್ತಾ ಇದ್ದೆ. ಇಲ್ಲಿರುವ ಉಪ್ಪಿನ ಬೃಹತ್ ಪದರದಲ್ಲಿ ವರ್ಷಕ್ಕೆ 25,000 ಟನ್ಗೂ ಅಧಿಕ ಉಪ್ಪನ್ನು ಇಲ್ಲಿ ತೆಗಿತಾರಂತೆ. ಹೌದು, ಹಾಗಿದ್ರೂ ಇಲ್ಲಿ ಉಪ್ಪು ಖಾಲಿಯಾಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ 10 ಶತಕೋಟಿ ಟನ್ಗೂ ಹೆಚ್ಚಿನ ಉಪ್ಪು ಇಲ್ಲಿ ಸಂಗ್ರಹ ಆಗಿದೆಯಂತೆ. ಸೊ ಹಾಗಾಗಿ ತೆಗಿತಾ ತೆಗಿತಾ ಅದು ಮತ್ತೆ ಮತ್ತೆ ಜಾಸ್ತಿ ಆಗ್ತಾನೇ ಇದೆ ಅಂತ ಹೇಳಿ ಅಲ್ಲಿನ ಭೂಗರ್ಭ ವಿಜ್ಞಾನಿಗಳು ಏನಿದ್ದಾರೆ, ಜಿಯೋಲಜಿಸ್ಟ್ಗಳು, ಸೊ ಅವರು ಈ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, 10 ಕೋಟಿ ಟನ್ನಷ್ಟು ಲಿಥಿಯಂ ಕೂಡ ಅದರಲ್ಲಿ ಇದೆಯಂತೆ. ಬೃಹತ್ ಪ್ರಮಾಣದ ಸಮತಟ್ಟಾದ ಪ್ರದೇಶ, ಪಾರದರ್ಶಕವಾದ ಆಕಾಶವನ್ನು ಹೊಂದಿರೋದ್ರಿಂದ ಉಪಗ್ರಹಗಳು ನಡೆಸುವ ಭೂ ಸಂಶೋಧನೆಗೆ ಇದು ಸಹಕಾರಿ ಆಗುತ್ತೆ ಅಂತ ಹೇಳಿ ಸಲಾರ್ ಡಿ ಉಯಿನಿ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೀತಾ ಇದೆ. ಸೊ ಇಲ್ಲಿನ ಒಂದು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯಕ್ಕೆ ಯಾರೂ ಕೂಡ ಮನಸ್ಸೋಲ್ದವರಿಲ್ಲ ಅಂತ ಹೇಳ್ತಾ ಮತ್ತಷ್ಟು ಮಾತುಕತೆಯನ್ನು ಈ ಒಂದು ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ ಈ ಒಂದು ಹಾಡಿನ ನಂತರ.

ಸಲಾರ್ ಡಿ ಉಯಿನಿ ಬಗ್ಗೆ ಮಾತನಾಡ್ತಾ ಇದ್ದೆ. ಇದೊಂದು ಬೃಹದಾಕಾರವಾದಂತಹ ನೈಸರ್ಗಿಕ ಕನ್ನಡಿ ಅಂದರೂ ಕೂಡ ತಪ್ಪಾಗಲ್ಲ. ಇದಕ್ಕೆ ಇನ್ನೊಂದು ಇರೋ ಹೆಸರು, ಯೂಶಲಿ ಎಲ್ಲರೂ ಆ ಥರ ಕರೀತಾರೆ, ಬಟ್ ಇದು ಕನ್ನಡಿ ಅಲ್ಲ. ಆ್ಯಕ್ಚುಲಿ ಉಪ್ಪು ನೀರಿನಿಂದ ಮಿಶ್ರಿತವಾದಂತಹ ರಿಫ್ಲೆಕ್ಟ್ ಆಗುವಂಥ ಮಿರರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಉಯಿನಿ ಈಗ ಸಂರಕ್ಷಿತವಾದಂತಹ ಪ್ರದೇಶ ಆಗಿದೆ. ಅಷ್ಟೇ ಅಲ್ಲದೆ ಉಪ್ಪಿನ ಪದರದಿಂದಲೇ ಕಲ್ಲುಗಳನ್ನು ಮಾಡಿ ಅಲ್ಲಿ ಎಷ್ಟೊಂದು ಹೋಟೆಲ್ಗಳು ಕೂಡ ತಲೆ ಎತ್ತಿವೆ ಅಂತೆ. 1993 ಮೊದಲ ಬಾರಿಗೆ ಆ ರೀತಿ ಅಲ್ಲಿ ಒಂದು ಹೋಟೆಲ್ನ ಕಟ್ಟಿರ್ತಾರೆ. ನಂತರ ಅದಾದ್ಮೇಲೆ ಅದನ್ನು ಅದೇ ರೀತಿಯಾಗಿ ಸಾಕಷ್ಟು ಹೋಟೆಲ್ಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಯ್ತಂತೆ. ಸೊ ಉಳಿದುಕೊಳ್ಳಲು ಎಲ್ಲ ರೀತಿಯ ಸೌಲಭ್ಯನೂ ಇದೆ. ಈ ರೀತಿಯ ಒಂದು ನೈಸರ್ಗಿಕವಾದಂತಹ ಈ ಒಂದು ಪ್ರದೇಶದಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲ ನೀವು ದಕ್ಷಿಣ ಅಮೆರಿಕಾಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಬಹುದು. ಇದರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಮತ್ತೊಂದು ಗೀತೆಯ ನಂತರ ಯಾವ ಹಾಡು ನೀವೇ ಕೇಳಿ ಎಂಜಾಯ್ ಮಾಡಿ.

ಎಸ್, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಲಾರ್ ಡಿ ಉಯಿನಿ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿನ ಹವಾಮಾನ ಕೊರೆಯುವ ಚಳಿನೂ ಇರುತ್ತೆ. ಬೆಳಿಗ್ಗೆ ಹೊತ್ತು ಹೆಚ್ಚೆಂದರೆ 21 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ. ಹಾಗೆಯೇ ರಾತ್ರಿ 8 ರಿಂದ 9 ಗಂಟೆ ಸಮಯಕ್ಕೆ ಇದು ಕಡಿಮೆ ಆಗ್ತಾ ಬರುತ್ತೆ. ಬೆಂಕಿ ಕಾಯಿಸ್

ಮಾಡ್ಕೊಳ್ತಾ ಕೂತ್ರೆ ಆ ಬಿಳಿ ನೆಲದ ಮೇಲೆ ಬೆಳಕಿನ ಬಿಂಬ ಬೀಳುತ್ತಲ್ಲ, ಅದೆಲ್ಲ ಪ್ರವಾಸಿಗರ ಸ್ಥಳ ಅಂದರೆ ಸ್ವರ್ಗದಂತೆ ಕಾಣುತ್ತೆ ಅಂತಲೇ ಹೇಳಬಹುದು. ಇನ್ನು ಪ್ರತಿ ವರ್ಷ ಇಲ್ಲಿಗೆ ಸುಮಾರು 70,000ಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಭೇಟಿ ಕೊಡ್ತಾರಂತೆ. ಸೊ ನೀವು ಕೂಡ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ಒಂದ್ಸಲ ಗೂಗಲ್ ಮಾಡಿ ಈ ಪ್ಲೇಸ್ನ ನೋಡಿ. ನೋಡಿದ್ರೆ ನೀವಂತೂ ನಿಜವಾಗ್ಲೂ ಸೊ ಇಂಥ ಒಂದು ಪ್ಲೇಸು ಜಗತ್ತಲ್ಲಿ ಇದೆಯಾ ಅಂತ ನಿಮಗೂ ಕೂಡ ಅನ್ಸೇ ಅನಿಸುತ್ತೆ. ಸೊ ಆ ಥರ ಇರುವಂತಹ ಸ್ಥಳ ಇದು. ಸಲಾಟಿ ಉಪ್ಪು ಭರಿತ ಭೂಮಿಯ ಮೇಲೆ ತೆಳುವಾದ ನೀರಿನ ಹೊದಿಕೆ, ಈ ಆ ಹೊದಿಕೆ ಥರ ಏನಿದೆ ಅದು ಆ್ಯಕ್ಚುಲಿ ನೀರಲ್ಲ, ಸೊ ನೀರು ಥರ ಉಪ್ಪು ಮಿಶ್ರಿತ ನೀರು ಅಂತಲೇ ಹೇಳಬಹುದು. ಸೊ ಆ ರೀತಿ ಆ ಪದರ ಏನಿದೆ ಅದು ತುಂಬ ತೆಳುವಾಗಿ ಮಿರರ್ ರೀತಿ ಕಾಣ್ತಾ ಇರುತ್ತೆ. ಇದು ನೋಡೋರನ್ನು ಮಂತ್ರಮುಗ್ನಗೊಳಿಸುತ್ತೆ ಅಂತಲೇ ಹೇಳಬಹುದು. ಇಲ್ಲಿನ ಪ್ರವಾಸಿಗರಿಗೆ ಸೂರ್ಯ, ಮೋಡ, ಆಕಾಶ ಹಾಗೂ ಇತರೆ ಪ್ರತಿಬಿಂಬಗಳು ನೆಲದ ಮೇಲೆ ಕಾಣೋದ್ರಿಂದ, ಅಂದರೆ ಈಗ ಒಂದು ಮಿರರ್ನ ನಾವು ಆಕಾಶಕ್ಕೆ ಹಿಡಿದ್ರೆ ಆಕಾಶ ನೆಲದಲ್ಲಿದೆಯೇನೋ ಅನ್ನಿಸ್ತಲ್ಲ. ಸೊ ನಾವಲ್ಲಿ ಹೋಗಿ ಓಡಾಡೋದು ಮಾಡೋದು ಮಾಡಿದಾಗ ಸೊ ನಾವು ಆಕಾಶದಲ್ಲೇ ಓಡಾಡ್ತಿದ್ದೀವೇನೋ ಅನ್ನುವಂಥ ಅನುಭವ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಾ ಇದ್ದೆ ಸಲಾರ್ ಡಿ ಉಯಿನಿ ಅನ್ನೋ ಪ್ರದೇಶದ ಬಗ್ಗೆ. ವಿಶ್ವದ ಅದ್ಭುತ ಅಂತ ಅಂದರು ಈ ಪ್ರದೇಶವನ್ನು, ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿ ಕನ್ನಡಿಯಂತೆ ಕಾಣುತ್ತೆ, ಆಕಾಶ ಅದರಲ್ಲಿ ಪ್ರತಿಫಲಿಸುತ್ತೆ. ಅದನ್ನು ನೋಡಿದರೆ ಆಕಾಶ ಮತ್ತು ಭೂಮಿ ಒಟ್ಟಿಗೆ ಕೂಡಿ ಬಂದಂತೆ ಅನಿಸುತ್ತೆ. ಈ ಸ್ಥಳ ತನ್ನ ಅದ್ಭುತ ಸೌಂದರ್ಯಕ್ಕಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಪ್ರಪಂಚದ 7 ಅದ್ಭುತಗಳಲ್ಲಿ 8ನೇ ಅದ್ಭುತಕ್ಕೂ ಇದನ್ನು ಸೇರಿಸಬಹುದು ಅಂತ ಊಹೆ ಕೂಡ ಮಾಡಲಾಗಿತ್ತಂತೆ, ಆದರೆ ಅದನ್ನು ಸೇರಿಸೋಕ್ಕಾಗಿರಲಿಲ್ಲ. ಸೊ ಖಂಡಿತವಾಗ್ಲೂ ಒಂದ್ಸಲ ಆದರೂ ಈ ಬೊಲಿವಿಯಾದ ಸಲಾರ್ ಡಿ ಉಯಿನಿ ಅನ್ನೋ ಪ್ರದೇಶಕ್ಕೆ ನೀವು ಕೂಡ ಭೇಟಿಯನ್ನು ನೀಡಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತಷ್ಟು ಗೀತೆಗಳನ್ನು ಕೇಳುವ ಸಮಯ ಅವಕಾಶ ಇದೆ. ಮತ್ತಷ್ಟು ಮಾಹಿತಿಯ ಜೊತೆಗೆ ಮತ್ತಷ್ಟು ಹಾಡುಗಳನ್ನು ಕೇಳ್ತಾ ಹೋಗೋಣ. ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಸಲಾರ್ ಡಿ ಉಯಿನಿ ಬಗ್ಗೆ ಮಾತನಾಡ್ತಾ ಇದ್ದೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಿರರ್ ಅಂತ ಹೇಳಿ ಈ ಪ್ರದೇಶವನ್ನು ಕರೀತಾರೆ. ಇಲ್ಲಿ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿದ್ರೆ ಈ ಫೋಟೋಗಳನ್ನು ನೋಡಿದಾಗ ಅನಿಸುತ್ತೆ ನಾವು ಸಹ ಎಂದಾದರೂ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಬರುತ್ತೆ. ಅದರಲ್ಲಿ ಬಿಳಿ ಮೋಡಗಳಿಂದ ನೀಲಿ ಆಕಾಶದ ಪ್ರತಿಬಿಂಬ, ಸಂಜೆಯ ಬಣ್ಣಗಳ ಪ್ರತಿಬಿಂಬ ಮತ್ತು ರಾತ್ರಿಯಲ್ಲಿ ಆ ನಕ್ಷತ್ರಗಳು ರಿಫ್ಲೆಕ್ಟ್ ಆದಾಗ ಆ ಪ್ರತಿಬಿಂಬ ಕಾಣುತ್ತಲ್ಲ ನೀರಿನ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ನಕ್ಷತ್ರಗಳ ನಾವು ಆ್ಯಕ್ಚುಲಿ ನಕ್ಷತ್ರಗಳು ನಮ್ಮ ಸುತ್ತ ಸುತ್ತುತ್ತಿದ್ದೇನು ಅನ್ನೋ ಅಷ್ಟು ಭಾಸ ಆಗುತ್ತೆ. ವಿಶ್ವದ ಅತಿ ದೊಡ್ಡ ಕನ್ನಡಿ ಹಾಗೆಯೇ ಇದು ಭೂಮಿ ಮತ್ತು ಆಕಾಶದ ನಡುವಿನ ಅದ್ಭುತವಾದ ಸಂಗಮ ಅಂತ ಅನ್ಸದೇ ಇರೋದು ಯಾಕಂತ ಹೇಳಿದ್ರೆ, ಸೊ ಆ ಜಾಗ ಅಷ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಸಂದೇಶ ಕಳಿಸಿದರೆ, ಮೇಡಮ್ ನೀವು ಹೇಳಿದ ಜಾಗಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಡಂತೂ ಸಖತ್ತಾಗಿದೆ, ಹಾಡು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮೈತ್ರಿಯವರು ಸಾಕಷ್ಟು ವಿಷಯಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಶುಭ ಸಂಜೆ, ವಿಷಯ ಚೆನ್ನಾಗಿದೆ ಅಂತ ಹೇಳಿ ಬಳ್ಳಾರಿಯ ಕಂಪ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ರಮೇಶ್ ಅವರು. ಸೊ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ವಿಚಾರಧಾರೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸಲಾರ್ ಡಿ ಉಯಿನಿ ಬಗ್ಗೆ ನಿಮಗೆ ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಈ ಟಾಪಿಕ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಅರ್ಜೆ ಗೆಳತಿ ಹರ್ಷಿತ ಅಂತ ಹೇಳ್ತಾ ಕೊನೆಯ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಎಂಜಾಯ್ ಮಾಡಿ.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 ಮೆಗಾಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:13:13. ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡೋ ಹೊತ್ತು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ಪೆಪ್ಪಿ ಹಾಡುಗಳು, ಹ್ಯಾಪಿ ಮೂಡ್ನ ಹಾಡುಗಳು ಎಲ್ಲವೂ ಮೂಡಿ ಬರುತ್ತೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ಹಾಗೆ ಜೊತೆಗೆ ಒಂದು ವಿಷಯ ಸಹ ಇರುತ್ತೆ. ವಿಷಯ ಏನು ಅಂತ ಈಗಲೇ ತಿಳಿಸ್ಬಿಡ್ತೀನಿ. ಕ್ಲೂ ಕೊಟ್ಟು ನೀವೇ ತಿಳಿಸಿ ಅಂತ ಕೇಳೋದಿಲ್ಲ. ವಿಷಯ ಏನು ಅಂದರೆ, ಇತ್ತೀಚೆಗೆ ಫ್ರೆಂಡ್ ಜೊತೆ ಮಾತಾಡೋವಾಗ ಸಿನಿಮಾ ವಿಷಯ ಬಂತು. ಆಗ ಅವ್ರು ಹೇಳ್ತಾ ಇದ್ರು, ಮುಂಚೆ ಥರ ಆಡಿಯನ್ಸ್ ಈಗ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡ್ತಿಲ್ಲ, ಈಗಿನ ಸಿನಿಮಾಗಳು ಅಷ್ಟಾಗಿ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಿಲ್ಲ ಅಂತ. ಅವ್ರು ಹೇಳಿದ್ದು ನಿಜನೇ ಅಲ್ವಾ ಅಂತ ಅನ್ನಿಸ್ತು. ಇವತ್ತು ಶುಕ್ರವಾರ ಅಂದರೆ ಸಿನಿಮಾಗಳ ವಾರ, ಹಾಗಾಗಿ ನಮ್ಮ ಇವತ್ತಿನ ಟಾಪಿಕ್ ವೀಕ್ಷಕರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂದರೆ ಆ ಸಿನಿಮಾದಲ್ಲಿ ಇರಬೇಕಾದಂಥ ಮೇನ್ ಕ್ವಾಲಿಟೀಸ್ ಏನು. ಚಿತ್ರಗಳನ್ನ ಥಿಯೇಟರ್ನಲ್ಲಿ ನೋಡೋದಕ್ಕೆ ಯಾವೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ವೀಕ್ಷಕರು ಕನ್ಸಿಡರ್ ಮಾಡ್ತಾರೆ. ಯಾವ ಫ್ಯಾಕ್ಟರ್ಸ್ ನಿಮಗೆ ಗೊತ್ತಿದ್ರೆ ನಮಗೆ ಮೆಸೇಜ್ ಮಾಡಿ, ಯಾಕಂದರೆ ನೀವು ಕೂಡ ವೀಕ್ಷಕರೇ ಅಲ್ವಾ. ನಿಮ್ಮ ಪ್ರಕಾರ ನೀವು ಸಿನಿಮಾನ ಥಿಯೇಟರಲ್ಲಿ ನೋಡಬೇಕು ಅಂತ ಅಂದರೆ ಆ ಒಂದು ಸಿನಿಮಾದಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕು, ಯಾವ ಅಂಶಗಳು ಇರಬೇಕು.

ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಹಾಗೆ ಯಾವ ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡ್ತೀರಾ, ಈ ಸಿನಿಮಾ ಬಂದರೆ ನಾನು ಖಂಡಿತ ಥಿಯೇಟರ್ಗೆ ಹೋಗಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ, ಅದು ಯಾವ ಒಂದು ಅಂಶಗಳನ್ನ ಡಿಪೆಂಡ್ ಆಗಿ ನೀವು ಆ ಒಂದು ನಿರ್ಧಾರವನ್ನು ತಗೊಳ್ತೀರಾ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇನ್ನು ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9480101013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಹೊಚ್ಚ ಹೊಸ ಚಿತ್ರ ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಮನಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಹಾಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶುಕ್ರವಾರ ಅಲ್ವಾ, ಹಾಗಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಸಿನಿಮಾ ರಿಲೀಸ್ ಆಯಿತು ಅಂದರೆ ಆ ಸಿನಿಮಾನ ನೋಡಬೇಕು ಅಂದರೆ ಯಾವ ಕ್ವಾಲಿಟೀಸ್ನ ನೀವು ಕನ್ಸಿಡರ್ ಮಾಡ್ತೀರಾ, ಆ ಕ್ವಾಲಿಟೀಸ್ ಇದೆ ಅಂತ ನೀವು ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತೀರಾ ಅಂತ ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಆ ಸಿನಿಮಾದಲ್ಲಿ ದರ್ಶನ್ ಅವರು ಇದ್ರೆ ಯಾವುದೇ

ಅಂಶಗಳನ್ನ ಪರಿಗಣಿಸದೇನೆ ನಾವು ಸಿನಿಮಾಗೆ ಹೋಗ್ತೀವಿ ಮೇಡಮ್ ಅಂತ ಹೇಳ್ತಾ ಇರೋದು ದೀಪಕ್ ದಾವಣಗೆರೆಯಿಂದ. ಮೆಚ್ಚಿನ ನಟರ ಸಿನಿಮಾನ ಯಾವುದೇ ಅಂಶವನ್ನ ಪರಿಗಣಿಸದೆ ನಾವು ನೋಡ್ತೀವಿ ಅನ್ನೋದು ಇವರ ಮಾತು. ಹಾಗೆ ಮುಂದಿನ ಸಂದೇಶವನ್ನ ನೋಡೋದಾದ್ರೆ ಕತೆ ಸಾಂಗ್ಸ್ ಎರಡು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿಯಿಂದ. ಹಾಗೆ ಯಾರಿದು, ಹಾಯ್ ಮೇಡಮ್ ನಮಸ್ತೆ ಹೇಗಿದ್ದೀರಾ ಅಂತ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಒಂದು ಫಿಲಮ್ನಲ್ಲಿ ವೀಕ್ಷಕರು ಇಂಟ್ರೆಸ್ಟಿಂಗ್ ಆಗಿ ನೋಡಬೇಕು ಅಂದರೆ ಸ್ವಲ್ಪ ಹಾರರ್, ಸ್ವಲ್ಪ ಕಾಮಿಡಿ, ಸ್ವಲ್ಪ ರೊಮ್ಯಾನ್ಸ್, ಒಳ್ಳೊಳ್ಳೆ ಹಾಡುಗಳು ಇರಬೇಕು. ಸ್ಪೆಷಲಿ ಹಾರರ್ ಜಾಸ್ತಿ ಭಯಾನಕವಾಗಿ ಇದ್ದರೆ ತುಂಬ ಜನ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಪೂಜಾ ಕಶ್ಯಪ್ ಅವರು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ನೋಡಿ. ಸ್ನೇಹಿತರು ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂದರೆ ಒಬ್ಬ ವೀಕ್ಷಕರಾಗಿ ನಾವು ಸಿನಿಮಾನ ನೋಡಬೇಕು ಅಂದರೆ ಯಾವೆಲ್ಲ ಅಂಶಗಳು ಮುಖ್ಯ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಸಂದೇಶಗಳನ್ನ ನೋಡ್ತಾ ಸಾಗೋದಾದರೆ ರವಿ ಬಟ್ಟಲೇರಿಯವರು ಹೇಳಿದರು ಕತೆ ಅಥವಾ ಸಾಂಗ್ಸ್ ಎರಡೂ ಚೆನ್ನಾಗಿರಬೇಕು ಅಂತ. ಹೌದು, ಸಿನಿಮಾದ ಕಂಟೆಂಟ್ ಅಥವಾ ಸ್ಟೋರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚಿತ್ರದ ಕತೆ, ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು ಅಂದರೆ ಬರೀ ಮೌತ್ ಪಬ್ಲಿಸಿಟಿಯಿಂದಾನೇ ಜನರು ಥಿಯೇಟರ್ಗೆ ಬರ್ತಾರೆ. ಅಂತಹ ಉದಾಹರಣೆಗಳು ಸಾಕಷ್ಟಿವೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಟೋರಿ ಚೆನ್ನಾಗಿದ್ರೂ ಆಡಿಯನ್ಸ್ಗೆ ಯಾಕೋ ಏನೋ ಇಷ್ಟ ಆಗೋದಿಲ್ಲ, ಯಾವುದೋ ಕಾರಣಕ್ಕೆ ಇಷ್ಟ ಆಗೋದಿಲ್ಲ. ಅಂತಹ ಟೈಮ್ನಲ್ಲಿ ಸಿನಿಮಾಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹೀಗೆ ಮತ್ತಷ್ಟು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತಾರೆ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದಕ್ಕೆ. ಯಾವೆಲ್ಲ ಫ್ಯಾಕ್ಟರ್ಸ್ ಅಂತ ನಿಮಗೆ ಗೊತ್ತಿದೆ ಅಂತ ಅಂದರೆ ನಮಗೆ ಮೆಸೇಜ್ ಮಾಡಿ, ಯಾಕೆಂದರೆ ನೀವು ಕೂಡ ಸಿನಿಮಾ ವೀಕ್ಷಕರಲ್ವಾ. ಸೊ ನಿಮ್ಮ ಮನಸ್ಸಲ್ಲಿ ಸಿನಿಮಾ ಹೀಗಿದ್ರೆ ನಾನು ಥಿಯೇಟರ್ಗೆ ಹೋಗಿ ನೋಡ್ತೀನಿ ಅನ್ನೋದಾದರೆ ಆ ಅಂಶಗಳನ್ನ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಶುಕ್ರವಾರದ ಸಂಜೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಿನಿಮಾನ ಥಿಯೇಟರ್ನಲ್ಲೇ ನೋಡಬೇಕು ಅಂತ ಅಂದರೆ ಕೆಲವೊಂದು ಅಂಶಗಳನ್ನ ವೀಕ್ಷಕರು ಪರಿಗಣಿಸ್ತಾರೆ. ಅಂತಹ ಅಂಶಗಳನ್ನ ನೀವು ತಿಳಿಸಿ ಅಂತ ಕೇಳಿದ್ದೆ. ಸಂದೇಶಗಳಂತೂ ಬರ್ತಾ ಇವೆ. ಯಾರಿದು ಮೌನೇಶ್ಯನ್ ಜೇವರ್ಗಿ ಬೇವೂರು ಕೊಪ್ಪಳ ಜಿಲ್ಲೆಯಿಂದ ಲಿಸ್ಟ್ ಮಾಡಿದ್ದಾರೆ ಪ್ರಮುಖ ಅಂಶಗಳನ್ನ. ಇವ್ರು ಹೇಳ್ತಾ ಇದ್ದಾರೆ, ಕೌಟುಂಬಿಕ ಹಿನ್ನೆಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವಂತಹ ಫ್ಯಾಮಿಲಿ ಹಿಸ್ಟ್ರಿ ಇರುವಂತಹ ಚಿತ್ರಗಳು ನಮಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ಕಡಿಮೆ ಫೈಟ್ ಇರಬೇಕಂತೆ. ಹಾಗೆ ಅತಿಯಾದ ಗ್ರಾಫಿಕ್ಸ್ ಇಲ್ಲದೆ ಇರೋದು ನಮ್ಮ ನಿತ್ಯ ಜೀವನದ ಘಟನೆಗಳಿಗೆ ಅಸ್ತ್ರವಾಗಿರುವಂಥದ್ದು, ಅಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಇರುವಂತಹ ಸಿನಿಮಾಗಳು ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಾತ್ಮಕ ಚಿತ್ರಗಳನ್ನ ಹೆಚ್ಚು ನೋಡುತ್ತೇನೆ, ನೋಡೋದಕ್ಕೆ ಬಯಸ್ತೇನೆ, ಹಾಸ್ಯಮಯ ಚಿತ್ರಗಳು ಸಹ ನನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ದಂಡಿನ ಶಿವರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವತ್ತಿನ ಸಿನಿಮಾಗಳಲ್ಲಿ ಮಾನವೀಯ ಮೌಲ್ಯಗಳು, ಸಂಸ್ಕೃತಿ, ಆಚಾರ ವಿಚಾರ, ಪ್ರೀತಿ, ಸಹೋದರತ್ವ ಇರಬೇಕು. ಆದರೆ ಇತ್ತೀಚಿನ ಸಿನಿಮಾಗಳಲ್ಲಿ ಪ್ರೀತಿಯ ಹೆಸರಿನಲ್ಲಿ ತೋರಿಸುತ್ತಿರುವುದು ಹೌದು ವಿಪರೀತ ಹೊಡೆದಾಟ ಇರುತ್ತದೆ. ಇದು ಆಗಬಾರದು. ಮೊದಲನೇ ತರಹದ ತೂಕದ ಸಿನಿಮಾಗಳು ಬರಬೇಕು, ಅಂತಹ ಚಿತ್ರಗಳನ್ನ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅಥಣಿ ತಾಲೂಕು ನಂದಗಾಂವ ಗ್ರಾಮದಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು. ನೀವು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂದರೆ ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀರಾ, ಆ ಸಿನಿಮಾದಲ್ಲಿ ಯಾವ ಮೇನ್ ಕ್ವಾಲಿಟೀಸ್ ಇರಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೆ ಅನ್ನೋದನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮೂರನೇ ಕೃಷ್ಣಪ್ಪ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಂಜೆ ನೀವು ಕೇಳ್ತಾ ಇರುವಂತಹ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಹಾಗೆ ನಾವು ಮಾತಾಡ್ತಾ ಇರುವಂತಹ ವಿಷಯ ಸಿನಿಮಾಗಳ ಬಗ್ಗೆ, ಯಾಕಂದ್ರೆ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಅಂದರೆ ಯಾವ ಅಂಶಗಳನ್ನ ನೀವು ಕನ್ಸಿಡರ್ ಮಾಡ್ತೀರಾ, ಯಾವ ಕ್ವಾಲಿಟೀಸ್ ಆ ಸಿನಿಮಾಗೆ ಇರಬೇಕು ಅಂತ ಕೇಳಿದೆ. ಸಂದೇಶಗಳು ಇನ್ನು ಬರ್ತಾ ಇವೆ. ಇನ್ನು ಸ್ನೇಹಿತರು ಹೇಳಿದಾಗೆ ಸಿನಿಮಾದ ಕತೆ ಚೆನ್ನಾಗಿರಬೇಕು, ಸ್ಕ್ರೀನ್ ಪ್ಲೇ ಚೆನ್ನಾಗಿರಬೇಕು, ಓಕೆ. ಅದರ ನೆಕ್ಸ್ಟ್ ಯಾವ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತಪ್ಪ ಆಡಿಯನ್ಸ್ಗೆ ಅಂದರೆ, ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಒಂದು ನಂಬಿಕೆ ಇದೆ. ಅದೇನೆಂದರೆ ಸಿನಿಮಾದ ಹಾಡುಗಳು ಚೆನ್ನಾಗಿದ್ದರೆ, ಹಿಟ್ಟಾದರೆ ಅದೇ ಸಿನಿಮಾಗೆ ಇನ್ವಿಟೇಷನ್ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಜನರು ಹಾಡುಗಳನ್ನ ನೋಡಿ ಇಷ್ಟಪಟ್ಟರೆ, ಹಾಡನ್ನ ಕೇಳಿ ಇಷ್ಟಪಟ್ಟರೆ ಅವರು ರಿಲೀಸ್ ಆಗೋದನ್ನೇ ಕಾಯ್ತಾ ಇರ್ತಾರೆ. ರಿಲೀಸ್ ಆದ ತಕ್ಷಣ ಸಿನಿಮಾನ ಥಿಯೇಟರ್ನಲ್ಲಿ ಬಂದು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದು ಸರಿ ಅಂತಲೂ ಹೇಳೋಕ್ಕಾಗಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಒಂದು ಎಕ್ಸ್ಟೆಂಟ್ಗೆ ನಿಜ ಅಂತ ಹೇಳ್ಬೋದು. ಇದೇ ರೀತಿ ಹಲವು ಚಿತ್ರಗಳು ಯಶಸ್ಸನ್ನು ಕಂಡಿದೆ. ಇನ್ನು ಕಂಪ್ಲೀಟಾಗಿ ಇದನ್ನು ಒಪ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಹಾಡುಗಳಿಲ್ಲದೇ ಸಿನಿಮಾಗಳು ಕೂಡ ಗೆದ್ದಿರೋದನ್ನು ನಾವು ನೋಡಿದ್ದೀವಿ. ಹಾಡುಗಳು ಓಕೆ ಅನ್ನೋ ಹಾಗಿದ್ರೂ ಕೂಡ ವೀಕ್ಷಕರು ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿರುವಂಥ ಎಕ್ಸಾಂಪಲ್ಸ್ ಕೂಡ ನಮ್ಮ ಮುಂದೆ ಇದೆ. ಸೊ ಹಾಡುಗಳು ಮುಖ್ಯ ಆಗುತ್ತೆ ಅನ್ನೋ ಒಂದು ಅಂಶ ಕೂಡ ಇದೆ ಥಿಯೇಟರ್ಗೆ ಸಿನಿಮಾನ ಬಂದು ನೋಡೋದಕ್ಕೆ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಇಲ್ಲಿವರೆಗೂ ನಮ್ಮ ಸ್ನೇಹಿತರು ಯಾರು ಈ ಒಂದು ವಿಷಯವನ್ನು ತಿಳಿಸಿಲ್ಲ. ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಕತೆ ಚೆನ್ನಾಗಿರಬೇಕು, ಕತೆಯಲ್ಲಿ ಏನಿರಬೇಕು ಅಂತೆಲ್ಲ ತಿಳಿಸ್ತಾ ಇದ್ದೀರಾ ಮೆಸೇಜಸ್ಸಲ್ಲಿ. ಆದರೆ ಈ ಒಂದು ಫ್ಯಾಕ್ಟರ್ನ ನೀವು ಯಾರೂ ಹೇಳ್ತಾ ಇಲ್ಲ. ತುಂಬ ಇಂಪಾರ್ಟೆಂಟ್ ಇದು ಸಿನಿಮಾ ನೋಡೋದಕ್ಕೆ, ಯಾಕೆ ಹೇಳ್ತಾ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನೋಡೋಣ ಮುಂದಿನ ಸಂದೇಶಗಳಲ್ಲಿ. ನಾನು ಅಂದ್ಕೊಂಡಿರುವಂತಹ ಒಂದು ವಿಷಯ ಸಿನಿಮಾ ನೋಡಬೇಕು ಥಿಯೇಟರಲ್ಲಿ ಅಂದರೆ ಯಾವ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಕೇಳಿದ್ದೀನಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ನೋಡೋಣ ಯಾರೆಲ್ಲ ಮೆಸೇಜ್ ಮಾಡ್ತೀರಾ ಅಂತ. ಈಗ ಒಂದು ಹಾಡನ್ನು ಕೇಳುವಂತಹ ಸಮಯ. ಐ ಆಮ್ ಇನ್ ಲವ್ ಅನ್ನೋ ಹಾಡು ಮೂಡಿ ಬರ್ತಾ ಇದೆ ಬ್ಯಾಡ್ ಮ್ಯಾನರ್ಸ್ ಸಿನಿಮಾದಿಂದ ಚರಣ್ ರಾಜ್ರವರ ಧ್ವನಿಯಲ್ಲಿ.

ಶುಕ್ರವಾರ ಅಂತ ಸಿನಿಮಾ ವಿಷಯವಾಗಿ ತಗೊಂಡಿದ್ದೀನಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಯಾವುದೋ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ನಲ್ಲ, ಅದನ್ನ ಸ್ನೇಹಿತರು ಈಗಾಗಲೇ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಯಾರ ಸಂದೇಶದಲ್ಲಿ ಆ ಒಂದು ಫ್ಯಾಕ್ಟರ್ ಇದೆ ಅಂತ ನೋಡೋದಾದ್ರೆ ಯಾರಿದು? ನನ್ನ ಹೆಸರು ರಮ್ಯಾ, ಮಲೆನಾಡು ಚಿಕ್ಕಮಗಳೂರಿಂದ ಸಂದೇಶವನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇವರು ಒಂದು ದೊಡ್ಡ ಲಿಸ್ಟ್ನ ಇವರು ಕೊಟ್ಟಿದ್ದಾರೆ, ಯಾವೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತಾರೆ ಇವರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡೋದಕ್ಕೆ ಅಂತ. ಥಿಯೇಟರ್ನಲ್ಲಿ ಚಿತ್ರಗಳನ್ನ ನೋಡಲು ಪ್ರೇಕ್ಷಕರು ಮುಖ್ಯವಾಗಿ ಈ ಕೆಳಗಿನ ಅಂಶಗಳನ್ನ ಪರಿಗಣಿಸ್ತಾರೆ ಅಂತ ತಿಳಿಸ್ತಾ ಹೇಳ್ತಾ ಇದ್ದಾರೆ. ದೃಶ್ಯ ಮತ್ತು ಧ್ವನಿ ಗುಣಮಟ್ಟ, ದೊಡ್ಡ ಪರದೆಯ ಅನುಭವ ಮತ್ತು ಅತ್ಯುತ್ತಮ ಧ್ವನಿ ವ್ಯವಸ್ಥೆ ಪ್ರೇಕ್ಷಕರನ್ನು ಥಿಯೇಟರ್ಗೆ ಸೆಳೆಯುವ ಪ್ರಮುಖ ಅಂಶವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕತೆ ಮತ್ತು ನಿರ್ದೇಶನ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಸೌಕರ್ಯ ಮತ್ತು ಸ್ವಚ್ಛತೆ ಅಂತ ಕೂಡ ಥಿಯೇಟರ್ನ ಬಗ್ಗೆ ಹೇಳಿದ್ದಾರೆ. ಹಾಗೆ ಕೊನೆಗೆ ವಿಷಯಕ್ಕೆ ಬಂದುಬಿಟ್ಟಿದ್ದಾರೆ ಇವರು, ಆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ನಲ್ಲ ಅದನ್ನು ತಿಳಿಸಿದ್ದಾರೆ. ಟಿಕೆಟ್ ಬೆಲೆ ಮತ್ತು ಕೈಗೆಟುಕುವಿಕೆ, ಟಿಕೆಟ್ ದರ ಮತ್ತು ತಿಂಡಿ ತಿನಿಸುಗಳ ಬೆಲೆ ಪ್ರೇಕ್ಷಕರ ಭೇಟಿಯ ನಿರ್ಧಾರದಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಅನೇಕರು ಮಲ್ಟಿಪ್ಲೆಕ್ಸ್ಗಳಿಗಿಂತ ಕೈಗೆಟುಕುವ ದರದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನ ಇಷ್ಟಪಡ್ತಾರೆ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ವಾಹನ ನಿಲ್ದಾಣದ ಸೌಕರ್ಯ, ಪಾರ್ಕಿಂಗ್ ಇದೆಲ್ಲದರ ಬಗ್ಗೆ ಕೂಡ ಇವರು ತಿಳಿಸಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ ರಮ್ಯಾ ಅವರೇ. ಅಂದರೆ ಇವರು ಕಂಪ್ಲೀಟಾಗಿ ಸಿನಿಮಾ ನೋಡಬೇಕು ಥಿಯೇಟರ್ನಲ್ಲಿ ಅಂದರೆ ಯಾವೆಲ್ಲ ಫ್ಯಾಕ್ಟರ್ಸ್ ಬೇಕು ಅಂತ ನೀಟಾಗಿ ಲಿಸ್ಟ್ ಮಾಡಿ ಕಳಿಸಿದ್ದಾರೆ. ಹೌದು, ನೀವು ಹೇಳಿದಾಗೆ ಟಿಕೆಟ್ ಪ್ರೈಸ್ ಜಾಸ್ತಿ ಇರೋದಕ್ಕೇ ಥಿಯೇಟರ್ಗೆ ಆಡಿಯನ್ಸ್ ಬರೋದಿಲ್ಲ ಅನ್ನೋ ಒಂದು ಮಾತಿದೆ. ಇದು ನಿಜ ಕೂಡ ಅಲ್ವಾ? ಯಾಕಂದರೆ ಸಿಂಗಲ್ ಸ್ಕ್ರೀನ್ಗಳನ್ನ ಬಿಟ್ಟರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ಫ್ಯಾಮಿಲಿ ಸಿನಿಮಾ ನೋಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಗೊತ್ತೇ ಇದೆಯಲ್ಲ, ನೀವು ನೋಡಿರ್ತೀರಾ, ಅನುಭವ ಆಗಿರುತ್ತೆ. ಹಾಗಾಗಿ ಇದು ಸಹ ಒಂದು ರೀಸನ್ ಆಗಿದೆ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ಸಂದೇಶಗಳ ಮೂಲಕ. ಹಾಗೆಯೇ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಒಂದು ಚಲನಚಿತ್ರ ಅಂದ ಮೇಲೆ ಕತೆ, ಹೊಡೆದಾಟ, ತಮಾಷೆ ಇರಬೇಕು, ಹಾಡುಗಳು ಸಹ ಇರಬೇಕು, ಅಂತಹ ಚಿತ್ರಗಳು ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತೀರ್ಥ ಪ್ರಸಾದ್, ಡಿ ಎಂ ಕುರ್ಕಿ, ಅರಸೀಕೆರೆ ತಾಲೂಕು ಇಲ್ಲಿಂದ. ಹಾಗೆ ಪ್ರಭಾಕರ ಪಾಸ್ತೆ, ವಿದ್ಯಾನಗರ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಜ್ವಲಂತ ಸಮಸ್ಯೆಗಳನ್ನ ಅಭ್ಯಾಸ ಮಾಡಿ, ಚಿತ್ರ ನೋಡಿ, ತಾವೇ ಇವುಗಳನ್ನ ನೋಡಿ ಇದರಿಂದ ಆಗುವಂಥ ತೊಂದರೆಯನ್ನು ತಾವೇ ಸ್ವಇಚ್ಛೆಯಿಂದ ನಿವಾರಿಸ್ಕೊಳ್ಬೇಕು. ಉದಾಹರಣೆಗೆ ರಾಜ್ಕುಮಾರ್ರವರ ಚಿತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಇತ್ತು, ಅದನ್ನು ನಾವು ಕೂಡ ಪಾಲಿಸ್ಬೋದಾಗಿತ್ತು ಅಂತ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಸೆಂಟಿಮೆಂಟಲ್ ಮೂವೀಸ್ ಇದ್ದರೆ ಅಥವಾ ತುಂಬ ಎಮೋಷ್ನಲ್ ಸ್ಟೋರೀಸ್ ಇದ್ದರೆ ಮತ್ತು ನಿಜ ಕತೆ ಆಧಾರಿತ ಅನ್ನೋ ಮೂವೀಸ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಾ ಬರಣಿಂಗ್ ವಿತ್ 1 2 3 4. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನೀವು ಕೂಡ ತಿಳಿಸ್ಬೋದು.

ನೀವು ಸಿನಿಮಾನ ಥಿಯೇಟರ್ಲೇ ನೋಡಬೇಕು ಅಂತ ಅಂದರೆ ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀರಾ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಕಲ್ಟ್ ಸಿನಿಮಾದ ಟ್ರೆಂಡಿಂಗ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು, ಮ್ಯೂಸಿಕಲಿ ಯುವರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:35:42. ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಸಿನಿಮಾ ಥಿಯೇಟರ್ನಲ್ಲಿ ನೋಡಬೇಕು ಅಂತ ಅಂದರೆ ಒಬ್ಬ ವೀಕ್ಷಕರಾಗಿ ನೀವು ಯಾವೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀರಾ ಅಂತ. ಸಂದೇಶಗಳನ್ನ ನೋಡುವಂತಹ ಸಮಯ. ದ್ಯಾವಪ್ಪ ಕೋಲಾರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಪಾರ್ಟ್ ಒನ್ ಪಾರ್ಟ್ ಟೂ ಹೇಗೆ ಮಾಡ್ತಾರೆ, ಹಾಗೆ ಸೀನ್ನಿಂದ ಸೀನ್ಗೆ ಅಟ್ಯಾಚ್ಮೆಂಟ್ ಚೆನ್ನಾಗಿರಬೇಕು ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಯಾರಿದು ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ಕಥೆಯಲ್ಲಿ ಒಂದು ನೀತಿ ಇರಬೇಕು, ಆ ಚಿತ್ರದಿಂದ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತೇನಾದರೂ ಇದ್ದರೆ ಇರಬೇಕು, ಅದನ್ನು ಬಿಟ್ಟು ಆಗ ಹೊಡೆದಾಟ ಇದ್ರೆ ಬೇಜಾರಾಗುತ್ತೆ ಮೇಡಮ್, ಭಕ್ತಿ ಪ್ರಧಾನ ಹಾಸ್ಯ ಪ್ರಧಾನವಾದ ಚಿತ್ರವಾದರೆ ನೋಡಬಹುದು, ನಾವು ಹಣ ಕೊಟ್ಟು ಹೋಗಿ ತಲೆ ಕೆಡಿಸುವ ಹೊಡೆದಾಟದ ಸಿನಿಮಾ ನೋಡೋದಕ್ಕೆ ಇಷ್ಟ ಆಗಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಸೋಮಶೇಖರ್ ಬಸವರಾಜ ಮಗದುಮ್ಮ ಗೋಕಾಕ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಇವ್ರು ಹೇಳ್ತಾ ಇರೋದೇನೆಂದರೆ, ಮಕ್ಕಳನ್ನು ಮೊದಲು ಮಾಡಿ ಮುದುಕರವರೆಗೂ ಒಟ್ಟಿಗೆ ಕುಳಿತುಕೊಂಡು, ಅಂದರೆ ಕಿರಿಯರು ಹಿರಿಯರು ಎಲ್ಲರೂ ಕೂಡ ಒಟ್ಟಿಗೆ ಕುಳಿತುಕೊಂಡು ನೋಡುವಂತಹ ಸಿನಿಮಾಗಳು ನಮಗೆ ಇಷ್ಟ. ಅಂತಹ ಮಾನವೀಯ ಮೌಲ್ಯಗಳನ್ನ, ಕೌಟುಂಬಿಕ ಮೌಲ್ಯಗಳನ್ನ, ಹಾಗೆ ಮಹಾನ್ ಪುರುಷರ ಆದರ್ಶಗಳನ್ನು ಬಿತ್ತರಿಸುವಂತಹ ಚಲನಚಿತ್ರಗಳು ಬಂದರೆ ನಾವು ಖಂಡಿತ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ತೀವಿ ಅಂತ. ಹಾಗೆ ನಮ್ಮ ಮೆಚ್ಚಿನ ನಾಯಕ ನಟರು ಹಾಗೆ ನಿರ್ದೇಶಕರು ಇದ್ದರೆ ಆಗ ನಾವು ಖಂಡಿತ ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೈಶ್ರೀ ಸುನಿಲ್ ರಾಜಾಜಿ ನಗರದಿಂದ. ಹಾಗೆ ಇವರು ಹೇಳ್ತಾ ಇದ್ದಾರೆ, ನಾನು ಸಿನಿಮಾಗೆ ಹೋಗುವಾಗ ಸಾಮಾನ್ಯವಾಗಿ ನಾಯಕ ನಾಯಕಿಯ ಬಗ್ಗೆ ಯೋಚಿಸೋದಿಲ್ಲ, ಪತ್ರಿಕೆಗಳಲ್ಲಿ ಸಿನಿಮಾದ ಬಗ್ಗೆ ಒಳ್ಳೆಯ ವಿಮರ್ಶೆ ಬಂದರೆ ಹೋಗಿ ನೋಡ್ತೀನಿ, ಪೈಸಾ ವಸೂಲ್ ಚಿತ್ರ ಆದರೆ ಸಾಕು ಅಂತ ಸುರೇಂದ್ರ ಕುಂದಾಪುರದಿಂದ ವಿಭಿನ್ನವಾದ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನೋಡಿ, ಹಿಂದಿನ ಸಂದೇಶದಲ್ಲಿ ಮೆಚ್ಚಿನ ನಟರು ಅಭಿನಯಿಸಿದ್ರೆ ಸಿನಿಮಾ ನೋಡ್ತೀವಿ ಅಂತ ನಮ್ಮ ಸಂದೇಶವನ್ನು ನಮ್ಮ ಸ್ನೇಹಿತರು ಕಳಿಸಿದ್ರು. ಆದರೆ ಇವ್ರು ಹೇಳ್ತಾ ಇದ್ದಾರೆ, ನಮಗೆ ನಟರು ಯಾರಿದ್ರೂ ಓಕೆ, ಆದರೆ ಸಿನಿಮಾ ಚೆನ್ನಾಗಿದೆ ಅಂತ ರಿವ್ಯೂ ಬಂದರೆ ಖಂಡಿತ ನಾವು ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತೀವಿ ಅಂತ. ಹೀಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೀವು ಸಿನಿಮಾ ನೋಡಬೇಕಂದ್ರೆ ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀರಾ ಅಂತ ತಿಳಿಸಿ. ಹಾಗೆ ಮತ್ತೊಂದು ರೀಸನ್ನ ಆಡಿಯನ್ಸ್ ಕೊಡ್ತಾರೆ, ಅದೇನೆಂದರೆ ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಅದಕ್ಕೆ ಪ್ರಚಾರ ಬಹಳ ಮುಖ್ಯ, ಪ್ರಮೋಷನ್ ಮಾಡಬೇಕು. ಆದರೆ ಹೆಚ್ಚಾಗಿ ಪ್ರಮೋಷನ್ ಮಾಡದೇ ಇದ್ದರೆ ಜನರಿಗೆ ಆ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಎಷ್ಟೋ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದೇ ಗೊತ್ತಾಗೋದಿಲ್ಲ, ಯಾಕಂದರೆ ಅದಕ್ಕೆ ಬೇಕಿರುವಂಥ ಪ್ರಮೋಷನ್ ಆ ಒಂದು ಸಿನಿಮಾ ಟೀಮ್ನವರು ಮಾಡಿರೋದಿಲ್ಲ. ಇವಾಗೇನೋ ಸೋಷಿಯಲ್ ಮೀಡಿಯಾ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ವ್ಯೂವರ್ಸ್ನ ರೀಚ್ ಆಗಬಹುದು. ಬಟ್ ಈ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ಇದ್ಯಾವುದೂ ಇರಲಿಲ್ಲ, ಬರೀ ವಾಲ್ ಪೋಸ್ಟರ್ಸ್ನ ನೋಡಿಕೊಂಡು ಜನರು ಸಿನಿಮಾಗೆ ಬರ್ತಾಯಿದ್ರು. ಆದರೆ ಈಗ ಮೀಡಿಯಾಗಳ ಮೂಲಕ ಸಿನಿಮಾಗಳನ್ನ ಬಹಳ ಎಫೆಕ್ಟಿವ್ ಆಗಿನೇ ಪ್ರಮೋಟ್ ಮಾಡಬಹುದು. ಯಾವ ಸಿನಿಮಾ ಯಾವಾಗ ಬಂತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಅನ್ನೋದು ಸಾಕಷ್ಟು ಜನರ ಮಾತು. ಈ ಮಾತನ್ನು ನೀವು ಕೇಳಿರ್ತೀರಾ ಅಥವಾ ನೀವು ಈ ಮಾತನ್ನು ಆಡಿರಬಹುದು. ಸೊ ಲ್ಯಾಕ್ ಆಫ್ ಪ್ರಮೋಷನ್ ಕೂಡ ಜನರು ಥಿಯೇಟರ್ಗೆ ಬರದೇ ಇರೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಹೊಸ ಸಿನಿಮಾಗಳು ಬಿಡುಗಡೆ ಆಗುತ್ತೆ ಅಂದರೆ ಒಂದಷ್ಟು ದಿನಗಳ ಹಿಂದೆ ಅಥವಾ ತಿಂಗಳುಗಳ ಹಿಂದೆ, ಒಂದು 2-3 ತಿಂಗಳ ಹಿಂದೆನೆ ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ರೆ ಆಗ ಜನರಿಗೆ ತಲುಪೋದು ತುಂಬಾ ಸುಲಭ ಆಗುತ್ತೆ. ಸೊ ಇದರ ಬಗ್ಗೆ ಕೂಡ ಸಿನಿಮಾ ಟೀಮ್ನವರು ಗಮನ ವಹಿಸಬೇಕು ಅನ್ನೋದು ಸಾಕಷ್ಟು ವೀಕ್ಷಕರ ಮಾತಾಗಿದೆ. ಈಗ ಮತ್ತೊಂದು ಹಾಡುಮುಡಿ ಬರ್ತಾ ಇದೆ, ಭೀಮಾ ಸಿನಿಮಾದಿಂದ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನವಿಲು 101.3 ಕಂಪನಾಂಕಗಳಲ್ಲಿ.

ನಾನ್ ಸ್ಟಾಪ್ ಸಂಚಿಯಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಸಂದೇಶಗಳನ್ನ ನೋಡೋದಾದ್ರೆ ನಾಗರಾಜ್ ನವಿಲೆ ಇವ್ರು ಹೇಳ್ತಾ ಇದ್ರೆ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಇರಬೇಕು. ಆಗ ನಾವು ಖಂಡಿತ ಅಂತಹ ಸಿನಿಮಾ ಬಂದರೆ ನಾವು ಆಗ ಥಿಯೇಟರ್ಗೆ ಹೋಗಿ ನೋಡ್ತೀವಿ ಅಂತ. ಹಾಗೆ ಮೋಹನ್ ಚಿಕ್ಕಮಗಳೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಹೊಸತನ ಇದ್ದರೆ ಜನ ದುಡ್ಡಿಗಿಂತ ಎಂಟರ್ಟೈನ್ಮೆಂಟ್ಗೆ ಮಹತ್ವವನ್ನು ಕೊಡ್ತಾರೆ ಅಂತ. ಹೌದು. ಹಾಗೆ ವಿಜಯನಗರ ಜಿಲ್ಲಾ ಬೆಳಗನೂರು ಗ್ರಾಮ ಬಸವರಾಜ್ರವರು ಸಂದೇಶ ಕಳಿಸಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಮೇಡಮ್, ನಮಗೆ ಪಿಕ್ಚರ್ನಲ್ಲಿ ಒಂದು ಅರ್ಥ ಇರಬೇಕು, ಅದನ್ನು ನೋಡಿದ್ರೂ ನಮಗೆ ನಾವು ಹೋಗಿ ಇನ್ನೊಬ್ಬರಿಗೆ ಹೇಳುವಂತೆ ಇರಬೇಕು, ಅಂತಹ ಒಂದು ಮೆಸೇಜ್ ಇರಬೇಕು ಅಂತ ಇವರು ವಿಷ್ಣುವರ್ಧನ್ರವರ ಸಿನಿಮಾಗಳು ಹಾಗೆ ಶಿವರಾಜ್ಕುಮಾರ್ ಅವರ ಗೀತೆಗಳು ಎಲ್ಲವನ್ನು ಕೂಡ ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಅರ್ಥಗರ್ಭಿತವಾದ ಸಿನಿಮಾ ಇದ್ದರೆ ನಾವು ಖಂಡಿತ ನೋಡ್ತೀವಿ ಅನ್ನೋದು ಇವರ ಮಾತು. ನೀವು ಕೂಡ ತಿಳಿಸ್ಬೋದು ಯಾವ ರೀತಿ ಸಿನಿಮಾ ಅಂದರೆ ಯಾವ ಒಂದು ಅಂಶವನ್ನು ನೀವು ಕನ್ಸಿಡರ್ ಮಾಡ್ತೀರಾ ಸಿನಿಮಾನ ಥಿಯೇಟರ್ನಲ್ಲೇ ಹೋಗಿ ನೋಡಬೇಕು ಅಂತ. ಅಂದರೆ ಯಾಕಂದರೆ ಮನೆಯಲ್ಲಿ ನಾವು ಸಿನಿಮಾ ಹೇಗಿದ್ರೂ ಕೂಡ ನೋಡ್ತೀವಿ, ಆದರೆ ಥಿಯೇಟರ್ಗೆ ಹೋಗಿ ನೋಡಬೇಕಂದ್ರೆ ಒಂದಷ್ಟು ಕ್ವಾಲಿಟೀಸ್ ಆ ಸಿನಿಮಾಗೆ ಇರಬೇಕು. ಅಂತಹ ಕ್ವಾಲಿಟೀಸ್ ಏನು ಅನ್ನೋದೇ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ. ಹಾಗೆ ವೀಕ್ಷಕರು ಇನ್ನೊಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ. ಆಗಲೇ ನಮ್ಮ ಸ್ನೇಹಿತರು ಸಂದೇಶದಲ್ಲಿ ಹೇಳಿದಾಗೆ ತಮ್ಮ ಮೆಚ್ಚಿನ ನಟರ ಸಿನಿಮಾಗಳು, ನಟರಾಗ್ಬೋದು ನಟಿಯರಾಗ್ಬೋದು, ಇವರ ಸಿನಿಮಾಗಳನ್ನ ನೋಡೋದು. ನನ್ನ ಫೇವ್ರೆಟ್ ಹೀರೋ ಆ್ಯಕ್ಟ್ ಮಾಡಿದ್ದಾರೆ, ನನ್ನ ಫೇವ್ರೆಟ್ ಹೀರೋಯಿನ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ, ಸೊ ನಾನು ಥಿಯೇಟರ್ನಲ್ಲೇ ಸಿನಿಮಾ ನೋಡ್ತೀನಿ ಅಂತ ಸಾಕಷ್ಟು ಜನರು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿ ನೋಡ್ತಾರೆ. ಅವರ ಸಿನಿಮಾಗಳಿಗೆ ಅಂದರೆ ಅವರ ಮೆಚ್ಚಿನ ನಟರ ಸಿನಿಮಾಗಳಿಗೆ ಅಂತಹ ಪ್ರಮೋಷನ್ ಬೇಕಿರೋದಿಲ್ಲ. ಯಾಕಂದರೆ ಅಭಿಮಾನಿಗಳಿಗೆ ತಮ್ಮ ಮೆಚ್ಚಿನ ನಟ ನಟಿಯರು ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ, ಯಾವೆಲ್ಲ ಸಿನಿಮಾಗಳು ಬರುತ್ತೆ, ಅಪ್ಕಮಿಂಗ್ ಸಿನಿಮಾಗಳು ಯಾವೆಲ್ಲ ಇದ್ದಾವೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಆ ಅಪ್ಡೇಟ್ಸ್ ಇವ್ರ ಹತ್ರ ಇದ್ದೇ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಇದೆಲ್ಲ ವಿಷಯ ಗೊತ್ತಾಗೋದ್ರಿಂದ ಎಲ್ಲರೂ ಕೂಡ

ಹೋಗಿ ತಮ್ಮ ಮೆಚ್ಚಿನ ನಟರು ಸಿನಿಮಾ ಅಂತ ನೋಡ್ತಾರೆ. ಸೊ ಈ ಒಂದು ಫ್ಯಾಕ್ಟರ್ನ ಕೂಡ ಕನ್ಸಿಡರ್ ಮಾಡ್ತಾರೆ, ಥಿಯೇಟರ್ನಲ್ಲೇ ನೋಡ್ಬೇಕಪ್ಪ, ನನ್ನ ಮೆಚ್ಚಿನ ನಟರು ಅಭಿನಯಿಸಿರುವಂತಹ ಸಿನಿಮಾ ಇದು, ನೋಡಲೇಬೇಕು ಥಿಯೇಟರ್ನಲ್ಲಿ ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಮತ್ತಷ್ಟು ಅಂಶಗಳಿವೆ, ಆ ಎಲ್ಲ ಅಂಶಗಳ ಬಗ್ಗೆ ಮಾತಾಡ್ತಾ ಸಾಗೋಣ, ಇನ್ನೂ ಸಮಯ ಇದೆ. ಈಗ ಟ್ರೋಲ್ ಸಾಂಗ್ ಮೂಡಿ ಬರ್ತಾ ಇದೆ ಯು ಐ ಚಿತ್ರದಿಂದ.

ನಾನ್ ಸ್ಟಾಪ್ ಸಂಜೆಯಲ್ಲಿ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂದರೆ ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀರಾ ಅನ್ನೋ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ. ಸಂದೇಶಗಳು ಬರ್ತಾ ಇವೆ. ಹೆಚ್ಎಲ್ ಬಸವರಾಜು ಪುಟ್ಟೇಗಿರಿ ಹೊಸಹಳ್ಳಿ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್. ಚಿತ್ರರಂಗ ನಮ್ಮೆಲ್ಲರ ಅವಿಭಾಜ್ಯ ಅಂಗ, ಆದರೆ ಸಮಾಜಕ್ಕೆ ಕುಟುಂಬಗಳಿಗೆ ಉತ್ತಮ ಸಂದೇಶ ಕೊಡುವಂತಹ ಚಿತ್ರಗಳು ಬರಬೇಕು. ಇತ್ತೀಚಿನ ಚಿತ್ರಗಳಲ್ಲಿ ಅದು ಕಾಣಿಸ್ತಿಲ್ಲ ಅಂತ ಇವರು ತಿಳಿಸ್ತಾ ಇದ್ದಾರೆ. ಕಾಡಿನ ಚಿತ್ರಗಳು ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಿಳಿ ಹೇಳುವ ಸಂದೇಶ ನೀಡುವಂತಹ ಚಿತ್ರಗಳು ಇನ್ಮುಂದೆ ಬರಲಿ ಅಂತ ಆಶಯವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಮತ್ತಾರ ಸಂದೇಶ, ಹಾಲು ಮತ್ತೂರಿನಿಂದ ರವಿ ಪ್ರಕಾಶ್ ಹೇಳ್ತಾ ಇದ್ದಾರೆ, ಸಿನಿಮಾಗಳು ಸಂಸಾರ ಸಮೇತ ನೋಡುವ ರೀತಿ ಇರಬೇಕು, ಹಾಗೂ ಹಾಡುಗಳು ಸುಶ್ರಾವ್ಯವಾಗಿರಬೇಕು, ರಾಗ ತಾಳ ಲಯ ಎಲ್ಲವೂ ಇರಬೇಕು, ಗ್ರಾಫಿಕ್ಸ್ ಇರಲೇಬಾರ್ದು.

ಹಾಗೆ ಸಿನಿಮಾದಿಂದ ನೀತಿ ಪಾಠ ಇರಬೇಕು. ಇಂಥ ಸಿನಿಮಾಗಳು ರಾಜ್ಕುಮಾರ್ರ ನಂತರ ಅಷ್ಟಾಗಿ ಬರಲೇ ಇಲ್ಲ, ಇನ್ನಾದರೂ ಒಳ್ಳೆಯ ಚಿತ್ರಗಳು ಬರಲಿ ಎಂದು ಆಶಿಸುತ್ತೇನೆ ಅನ್ನೋದು ಇವರ ಮಾತು. ಧನ್ಯವಾದ ಸ್ನೇಹಿತರೆ ನಿಮ್ಮೆಲ್ಲರ ಸಂದೇಶಗಳಿಗೆ. ಮೆಚ್ಚಿನ ನಟರ ಸಿನಿಮಾಗಳಿಗೆ ಅಭಿಮಾನಿಗಳು ಕಾಯೋ ಹಾಗೆಯೇ ತಮ್ಮ ಮೆಚ್ಚಿನ ನಿರ್ದೇಶಕರ ಸಿನಿಮಾಗಳಿಗೂ ಸಹ ಜನರು ಕಾಯ್ತಾ ಇರ್ತಾರೆ. ಡೈರೆಕ್ಟರ್ನ ನೋಡಿ ಚಿತ್ರಗಳನ್ನ ಥಿಯೇಟರ್ನಲ್ಲೇ ನೋಡೋಣ ಅಂತ ಡಿಸೈಡ್ ಮಾಡೋದು ಬಹಳ ಮಂದಿಯ ಅಭ್ಯಾಸ. ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಹಾಗೆ ನನ್ನ ಮೆಚ್ಚಿನ ಡೈರೆಕ್ಟರ್ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರೆ ಅದು ಇನ್ನೇನು ರಿಲೀಸ್ ಆಗುತ್ತೆ, ಸೊ ಅದು ಚೆನ್ನಾಗೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಅವರ ಸಿನಿಮಾಗಳಿಗೇನೆ ವೇಟ್ ಮಾಡ್ತಾ ಇರ್ತಾರೆ. ಆ ನಿರ್ದೇಶಕರು ಕತೆ ಕಟ್ಟೋ ರೀತಿ ಆಗಬಹುದು, ಸ್ಕ್ರೀನ್ ಪ್ಲೇ ಆಗಬಹುದು, ಅವರ ಸಿನಿಮಾ ಮೇಕಿಂಗ್ನಿಂದನೇ ತುಂಬ ಇಂಪ್ರೆಸ್ ಆಗಿರ್ತಾರೆ. ಹಾಗಾಗಿ ಅವರ ಅಭಿಮಾನಿಗಳಾಗೋಗಿರ್ತಾರೆ ಮೊದಲ ಚಿತ್ರದಿಂದ. ಹಾಗಾಗಿ ಅವರ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ಚಿತ್ರಗಳನ್ನ ನೋಡ್ತಾ ಸಾಗೋದು ಇವರಿಗೆ ಅದೊಂಥರ ರೂಢಿ ಆಗಿಬಿಟ್ಟಿರುತ್ತೆ. ಸೊ ನಿರ್ದೇಶಕರು ಅಂದರೆ ನನ್ನ ಮೆಚ್ಚಿನ ನಿರ್ದೇಶಕರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಬಂದರೆ ಖಂಡಿತ ನಾನು ಥಿಯೇಟರ್ನಲ್ಲೇ ಸಿನಿಮಾ ನೋಡ್ತೀನಿ ಅನ್ನೋದು ಸಾಕಷ್ಟು ವೀಕ್ಷಕರ ಮಾತು. ಇನ್ನು ನಿಮ್ಮ ಮಾತೇನು, ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತೀರಾ ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಆ ಸಿನಿಮಾದಲ್ಲಿ ಇರಬೇಕು ಅಂತ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಅಪಾಯವಿದೆ ಎಚ್ಚರಿಕೆ ಸಿನಿಮಾದ ಮಧುರವಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಕನ್ನಡ ಕಾಮನ ಬಿಲ್ಲು 101.3.

ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ನಂಬರ್ನಿಗೆ 4483 ಇವರು ಹೇಳ್ತಾ ಇದ್ದಾರೆ, ನಮಗೆ ಸಿನಿಮಾದಲ್ಲಿ ಹಾಡುಗಳಿಷ್ಟ ಆಗಬೇಕು, ಹಾಡುಗಳಿಷ್ಟ ಆದರೆ ಖಂಡಿತ ನಾವು ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತೀವಿ ಅಂತ. ಹಾಗೆ ನಮಗೆ ಸಿನಿಮಾದ ಕತೆ ಹಾಗೂ ಡೈಲಾಗ್ಸ್ ಮುಖ್ಯ ಆಗುತ್ತೆ, ಡೈಲಾಗ್ ನಮಗೆ ಟಗರು ಸಿನಿಮಾದ ರೀತಿ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಂಬರ್ನಿಗೆ 4485 ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಅನಿಲ್ ರವರ ಸಂದೇಶ ಇದು. ಹಾಗೆ ನಂಬರ್ ರನ್ನಿಂಗ್ ವಿತ್ 4523 ಇವ್ರು ಹೇಳ್ತಾ ಇದ್ದಾರೆ, ರಮ್ಯಾ ಈ ಸಂದೇಶವನ್ನು ಕಳಿಸಿರೋದು. ಇವ್ರು ಹೇಳ್ತಾ ಇದ್ದಾರೆ, ಸಿನಿಮಾದಲ್ಲಿ ಎಲ್ಲ ಅಂಶಗಳು ಹಿತಮಿತವಾಗಿರಬೇಕು, ಆಗ ಖಂಡಿತ ನಾವು ಥಿಯೇಟರ್ನಲ್ಲಿ ಸಿನಿಮಾನ ನೋಡ್ತೀವಿ ಅಂತ. ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದು ಸಿನಿಮಾ ಬಗ್ಗೆ, ಅಂದರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡಬೇಕಂದ್ರೆ ಯಾವೆಲ್ಲ ಮೇನ್ ಕ್ವಾಲಿಟೀಸ್ನ ನೀವು ಕನ್ಸಿಡರ್ ಮಾಡ್ತೀರಾ ಅಂತ. ನಮ್ಮ ಸ್ನೇಹಿತರ ಎಲ್ಲ ಸಂದೇಶಗಳನ್ನ ನಾವು ಒಟ್ಟಾರೆಯಾಗಿ ಗಮನಿಸಿ ನೋಡಿದಾಗ ಒಂದು ಚಿಕ್ಕದಾಗಿ ಒಂದು ಸಮ್ಮರಿಯನ್ನು ಸಾರಾಂಶವನ್ನು ಮಾಡೋದಾದರೆ, ಸಿನಿಮಾಗಳಲ್ಲಿ ನಮ್ಮ ಸ್ನೇಹಿತರು ಹೇಳಿರುವ ಹಾಗೆ ಕತೆ ತುಂಬ ಮುಖ್ಯ ಆಗುತ್ತೆ. ಅದು ಫ್ಯಾಮಿಲಿ ಸಬ್ಜೆಕ್ಟ್, ಕೌಟುಂಬಿಕ ಕಥಾವಸ್ತು ಇರುವಂಥ ಸಿನಿಮಾ ಇಷ್ಟಪಡ್ತಾರಂತೆ. ಹಾಗೆ ಮೆಸೇಜ್ ಇರಬೇಕು ಅಂತ ಕೂಡ ಸ್ನೇಹಿತರು ತಿಳಿಸಿದರು. ಮೆಸೇಜ್ ಇದ್ದರೆ ಆ ಒಂದು ಮೆಸೇಜ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು, ಮತ್ತು ಇತರರಿಗೂ ಕೂಡ ತಿಳಿಸ್ಬಹುದು ಅನ್ನೋದು ಅವರ ಮಾತು. ಹಾಗೆ ಫೈಟ್ಸ್ ಆದಷ್ಟು ಕಡಿಮೆ ಇರಬೇಕಂತೆ, ಅಥವಾ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತಿದ್ದಾರೆ. ಹಾಡುಗಳಂತೂ ಚೆನ್ನಾಗಿರಲೇಬೇಕು ಅಂತಿದ್ದಾರೆ. ಹಾಗೆ ಕಾಮಿಡಿ ಸಹ ಇರಬೇಕು ಅಂತ ನಮ್ಮ ಸ್ನೇಹಿತರು ಸಂದೇಶಗಳ ಮೂಲಕ ತಿಳಿಸಿದರು. ನಿಮ್ಮೆಲ್ಲರ ಸಂದೇಶಗಳ ಒಂದು ಒಟ್ಟಾರೆ ಸಮ್ಮರಿ ಹೇಳೋದಾದರೆ, ಇಷ್ಟು ಅಂಶಗಳನ್ನ ನೀವೆಲ್ಲರೂ ಸಹ ಗುರುತಿಸಿದ್ರಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕರಟಕ ದಮನಕ ಚಿತ್ರದ ಗೀತೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ಚುನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:30:30. ಈ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ ಆರ್ಜಿ ಕುಸುಮಾ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ 101.3 ಕಂಪನಾಂಕಗಳಲ್ಲಿ. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಮೈಸೂರು ಆಕಾಶವಾಣಿ ಸಂಸ್ಥಾಪಕರು ಎಂವಿ ಗೋಪಾಲಸ್ವಾಮಿ. ಆಗ ಅವರು ವಿದೇಶದಿಂದ ಟ್ರಾನ್ಸ್ಮಿಟರ್ ತಂದಿದ್ದು, ಸ್ವಂತ ಖರ್ಚಿನಲ್ಲಿ ತಮ್ಮದೇ ಕೇಂದ್ರ ಮಾಡಿದ್ದು, ಇಡೀ ಭಾರತದಲ್ಲಿ ಖಾಸಗಿ ಬಾನುಲಿಯ ಆರಂಭ ಇದೇ ಅವರು ನೆನಪಿಸಿಕೊಂಡಿದ್ದಾರೆ ಎಂವಿ ಗೋಪಾಲ.

0: ಕಮಲಸ್ವಾಮಿ ಅವರ ಸಾಹಸಗಳನ್ನು ವರ್ಣಿಸಿದ್ದಾರೆ. ಈಗ ಕೇಳೋಣ ಕಮಲಾ ಗೋಪಾಲಸ್ವಾಮಿ ಅವರ ಮಾತುಗಳು.
1: ಇದು 1935 ಮೈಸೂರು ಒಂಟಿಕೊಪ್ಪಲಿನಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿಯೇ ಆಕಾಶವಾಣಿ ಬಾನುಲಿ ಕೇಂದ್ರವನ್ನು ಶುರು ಮಾಡಿದ್ದು ಡಾಕ್ಟರ್ ಗೋಪಾಲ ಸ್ವಾಮಿ ಅವರು ಶುರು ಮಾಡಿದ್ದು. ಅವರಿಗೆ BBC ಪ್ರಸಾರ ಕೇಂದ್ರದಿಂದ ಬಾನುಲಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಒಂದು ಆಲೋಚನೆ ಬಂತು. ಅದು ಒಂದು ವ್ಯಕ್ತಿಯ ಧ್ವನಿಯನ್ನು ತರಂಗಗಳಲ್ಲಿ ಹಿಡಿದಬಹುದು ಅಲ್ಲದೆ ಏಕಕಾಲದಲ್ಲಿ ಅನೇಕ ಕಡೆ ಕೇಳುವ ಹಾಗೆ ಮಾಡುವುದು ಎಂದು ಉದ್ದೇಶದಿಂದ ಇದನ್ನು ಆರಂಭಿಸಿದೆ. ಮನೇಲಿ ಒಂದು 2 ವರ್ಷ ಅದು ಆದಮೇಲೆ ಅದು ಎಕ್ಸಿಬಿಷನ್ ಬಿಲ್ಡಿಂಗ್ಗೆ ತಗೊಂಡು ಹೋಗಿದ್ದು. ಲೆಟರ್ ಅವರು ಪ್ರೊಫೆಸರ್ ಸೈಕಾಲಜಿ ಆಗಿದ್ದರು ಮಹಾರಾಜಾಸ್ ಕಾಲೇಜಿನಲ್ಲಿ. ಅವರಿಗೆ ಆರ್ಟ್ನಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಒಂದು ಸಂಸ್ಕೃತಿ ಕಲೆ ಇದೆಲ್ಲ ಇದಾಗಬೇಕು ಅನ್ನೋ ಐಡಿಯಾ ಇದರಿಂದ ಅವರು ಪ್ರಾರಂಭಿಸಿದ್ದು ಸ್ವಂತದಲ್ಲಿ. ಇದಕ್ಕೆಲ್ಲ ನಾನು ಸ್ವಂತ ಕೈನಿಂದ ದುಡ್ಡು ಹಾಕಿ ಒಂದು ಚಿಕ್ಕ ಟ್ರಾನ್ಸ್ಮಿಟರ್ ಮೊದಲು ಕೊಂಡ್ಕೊಂಡಿದ್ದು. ನಮ್ಮ ಅತ್ತೆಯವರಿಗೆ ಹಾಡು ಅಂದರೆ ತುಂಬ ಅವರಿಗೆ ಅಭಿಲಾಷೆ ಜಾಸ್ತಿ. ನಾವುಗಳೆಲ್ಲನೂ ಅವರಿಗೆ ಏನು ಬೇಕೋ ಯಾವ ಥರ ಬೇಕೋ ಆ ಥರದಲ್ಲಿ ಸಹಾಯ ಮಾಡಿಕೊಂಡು ಬಂದ್ವಿ ಅವರಿಗೆ. ಆ ಟ್ರಾನ್ಸ್ಮಿಟರ್ ಅವರು ಅಮೆರಿಕನ್ ಜರ್ನಲ್ ಒಂದು ಅದನ್ನು ತರಿಸಿ ಅದರಲ್ಲಿ ಓದಿಬಿಟ್ಟು ಅದು ಹೇಗೆ ಇದು ಮಾಡಬೇಕು ಅನ್ನೋ ಇದರಿಂದ ಅದನ್ನು ತರಿಸ್ಬಿಟ್ಟು ಅದನ್ನು ದಿನ ಸಾಯಂಕಾಲ ಅವ್ರ ಕಾಲೇಜಿನಿಂದ ಬಂದ ಮೇಲೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ. ರಾತ್ರಿ 12 ಗಂಟೆ ಆದರೂ ಆಗ್ಬೋದು, 1 ಗಂಟೆ ಆದರೂ ಆಗ್ಬೋದು. ಅದನ್ನು ಪ್ರಸಾರ ಮಾಡ್ತಾ ಇದ್ರು. ಆಗ ಹೊರಗಿನವರಿಗೆ 49 ಮೀಟರ್ ವೇವ್ಲೆಂಥ್ನಲ್ಲಿ ಕೇಳಿ ರೇಡಿಯೋನಲ್ಲೇ ನಿಮ್ಗೆ ಹೇಗೆ ಬರ್ತಾ ಇದೆ, ಕ್ಲಿಯರ್ ಆಗಿ ಬರ್ತಾ ಇದೆಯಾ, ಚೆನ್ನಾಗಿ ಬರ್ತಾ ಇದೆಯಾ ಅಂತ ಎಲ್ಲ ಸಮಾಚಾರ ಅವ್ರಿಗೆ VU 7 ಅಂತ ಕಾಲ್ ಸಿಗ್ನಲ್ ಅದರಲ್ಲಿ ಇದಕ್ಕೆ ನೀವು ಜವಾಬ್ ಬರೀರಿ ನಮಗೆ, ನಾವು ಅದನ್ನು ಮುಂದೆ ಸರಿ ಮಾಡ್ಕೋಬಹುದು ಅಂತ ಹೇಳಿ ಬರ್ತಾ ಇದ್ರು. ಅವ್ರ ಕಡೆಯಿಂದ ಸಮಾಚಾರ ಬಂದ ಮೇಲೆ ಕೊಂಚ ಏನು ಮಾಡಬೇಕು ಸರಿ ಮಾಡಬೇಕಾದ್ರೆ ಅದನ್ನು ಮಾಡಿಕೊಂಡು ಮುಂದುವರಿಸ್ತಾ ಇದ್ರು. ಈ ಪ್ರಯೋಗದಲ್ಲಿ ಅವರು ಕೆಲವರು ನಮ್ಗೆ ಗುರ್ತಿರೋರು ಆಸ್ಥಾನ ವಿದ್ವಾನ್ಗಳು ಬಂದು ನಾವು ಅವ್ರನ್ನ ಕರೆದ್ರೆ ಪಾಪ ಅವರು ತುಂಬ ಸಂತೋಷದಿಂದ ಬಂದು ಈಗ ದೇವೇಂದ್ರಪ್ಪ ಅವರು ಇವರು ಚೌಡಯ್ಯ ಅವರೆಲ್ಲ ನಮ್ಗೆ ಬಂದು ಆಕಾಶವಾಣಿಯಲ್ಲಿ ತಾವೇ ಸ್ವಂತವಾಗಿ ನಾವು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಬಂದು ಕೊಡ್ತಾ ಇದ್ರು. ಅವರಿಗೆ ನಾವು ಕೊಡ್ತಾ ಇದ್ದಿದ್ದು ಬರೀ ಒಂದು ಕಾಫಿ ಒಂದು ತಿಂಡಿ ಎಲೆ ಅಡಿಕೆ ಅಷ್ಟೇ. ಈ ಸಂಭಾವನೆ ಮಾತ್ರ ಅವರು ಕೊಟ್ಟರು. ಅವ್ರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಅವ್ರ ಮನೆಗಳಿಗೆ ಬಿಟ್ಟು ಬಿಟ್ಟು ಬರೋದು ಅವ್ರಿಗೆ ಅದೇ ತುಂಬ ಸಂತೋಷವಾಗಿತ್ತು. ಯಾಕೆಂದ್ರೆ ಇದು ಹೊಸದಾಗಿ ಶುರು ಆಗಿರೋದ್ರಿಂದ ತಮಗೂ ಒಂದು ಪ್ರಾಮುಖ್ಯತೆ ಬರುತ್ತೆ ಅನ್ನೋ ಯೋಚನೆಯಿಂದ ಅವರು ಹಾಗೆ ಮಾಡ್ತಾ ಇದ್ರು. ಜಗದೀಶ್ ಅಂತ ಹೇಳಿ ರೇಡಿಯೋ ಇಂಜಿನಿಯರ್ ಆಗಿ ತುಂಬ ಸಹಾಯ ಮಾಡಿದ್ರು ಅವರು. ವೆಂಕಟೇಶ್ ಮೂರ್ತಿ, ರಂಗು ಮತ್ತು ಅಶೋಕನ್ ಇವ್ರನ್ನೆಲ್ಲ ಕೊಂಚ ದಿವಸ ಆದಮೇಲೆ 1 ವರ್ಷ ತಾವೇ ಸ್ವಂತವಾಗಿ ಮಾಡಿಕೊಂಡು ಒಂದು ಸ್ಥಿಮಿತಿಗೆ ಬಂದಮೇಲೆ ಇವ್ರನ್ನೆಲ್ಲ ಇಟ್ಕೊಂಡು, ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ತುಂಬ ಕಾಗದಗಳು ಬರಬೇಕಾಗಿತ್ತು, ಆವಾಗ ಜವಾಬು ಕೊಡೋದಕ್ಕೆ ಇದಕ್ಕೆ ಟೈಮ್ ಇರಲಿಲ್ಲ ಅವರಿಗೆ. ವೆಂಕಟೇಶ್ ಮೂರ್ತಿಯವರು ಸ್ಟೆನೋಟೈಪಿಸ್ಟ್ ಆಗಿ ಬಂದು ಅವ್ರಿಗೆಲ್ಲ ಕಾಗದಗಳು ಬರ್ಕೊಡೋದಕ್ಕೆ ಮಾಡೋಕ್ಕೆ ಏರ್ಪಾಡು ಮಾಡಿ ಇವ್ರು ಸ್ವಂತ ಕಾಯಿನಿಂದ ಅವ್ರುಗಳಿಗೆಲ್ಲ 25-25 ರೂಪಾಯಿ ಕೊಡ್ತಾ ಇದ್ರು. ಇವ್ರುಗಳೆಲ್ಲ ಹೊರಗೆ ಕೆಲಸ ಮಾಡ್ತಾ ಇದ್ರು, ಸಾಯಂಕಾಲದ ಹೊತ್ತು ಇವ್ರಿಗೆ ಬಂದು ಸಹಾಯ ಮಾಡ್ತಾ ಇದ್ರು. ಈ ಆಕಾಶವಾಣಿ ಗೌರ್ಮೆಂಟ್ ತಗೊಳ್ಳೋವರಿಗೂ ಇವ್ರ ಸ್ವಂತ ಖರ್ಚಿನಿಂದಾನೆ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಕೊಂಚ ದಿವಸ ಆದ್ಮೇಲೆ ಇದೆಲ್ಲ ಕೊಂಚ ಇದು ಚೆನ್ನಾಗಿ ಬರ್ತಾ 4 ಕಡೆಯಿಂದ ಅವ್ರಿಗೆ ಪತ್ರಗಳು ಬಂತು. ಆವಾಗ ಇನ್ನೂ ದೊಡ್ಡ ಟ್ರಾನ್ಸ್ಮಿಟರ್ ಒಂದು ಕೊಂಡುಕೊಂಡ್ರು. ಎಲ್ಲ ಸ್ವಂತವಾಗಿ ಕೈನಿಂದ ಹಾಕಿ ಮಾಡಿ ಮಾಡಿ ಒಂದು ಸ್ಥಿಮಿತಕ್ಕೆ ಬಂದಮೇಲೆ ಇದಕ್ಕೆ ಸ್ವಂತವಾಗಿ ಒಂದು ಕಟ್ಟಡ ಬೇಕು, ಇದು ಮನೆ ನಮ್ಮ ಮನೆಯಲ್ಲೇ ನಾವು ಮಾಡಿದ್ರಿಂದ ಅದು ಪ್ರಯೋಜನ ಜಾಗ ಸಾಲದು, ಬರೋರು ಹೋಗೋರಿಗೆ ಜಾಗನೇ ಇಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಅಲ್ಲಿ ಇವಾಗ ಇದೆಯಲ್ಲ ಆಕಾಶವಾಣಿ, ಅಲ್ಲಿ ಖಾಲಿ ಸೈಟ್ ಇತ್ತು. ಇವ್ರು ದಿನಾ ಸವಾರಿ ಹೋಗೋರು ಕುದುರೆ ಮೇಲೆ
2: ಕುದುರೆ ಇಟ್ಕೊಂಡಿದ್ರು
1: ಅದರಲ್ಲಿ ಸವಾರಿ ಹೋಗೋರು. ಖಾಲಿ ಬಿದ್ದಿದೆಯಲ್ಲ ಜಾಗ ಚೆನ್ನಾಗಿದೆ, ಅಷ್ಟು ಓಪನ್ ಸ್ಪೇಸ್ ಇರೋದ್ರಿಂದ ಆಕಾಶವಾಣಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಯಾರು ಸೇರಿದ್ದು ಏನು ಅಂತ ಎಲ್ಲ ವಿಚಾರಿಸ್ಕೊಂಡು ಆ ದಿವಾನ್ರನ್ನ ಹೋಗಿ ನೋಡಿದ್ರು. ದಿವಾನ್ರು ಮೆಂಬರ್ ಆಫ್ ಕೌನ್ಸಿಲ್, ಅವ್ರ ಕಡೆಯಿಂದ ಅವ್ರಿಗೆ ಸೈಟ್ ಸಿಕ್ಕೋದಕ್ಕೆ ಸೌಕರ್ಯ ಆಯಿತು. ಅಲ್ಲಿ ಆವಾಗ ಕೋನೆನ್ಸ್ಬರ್ಗರ್ ಅಂತ ಆರ್ಕಿಟೆಕ್ಟ್ ಇದ್ರು, ಜರ್ಮನ್ ಆರ್ಕಿಟೆಕ್ಟ್, ಅವ್ರ ಸಹಾಯ ಪಡೆದು ಈ ಬಿಲ್ಡಿಂಗ್ ಅನ್ನೆಲ್ಲ ಕಟ್ಟಿದ್ರು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಕಮಲಾ ಗೋಪಾಲಸ್ವಾಮಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ ಕೇಳಿದ್ರಿ.
5: ಕನ್ನಡದ ಅಕ್ಷರ ಮಾಲೆ ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.

0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವರು.

ನೀವು ಟ್ಯೂನ್ ಮಾಡಿದ್ದೀರಾ 101.3 MHz ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 6:19:38. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವರಿಷ್ಠ ಭಾಜಪಾ ನೇತಾ ಸುವೇಂದು ಅಧಿಕಾರಿ ಭಾಜಪಾ ವಿಧಾಯಕ ದಲಸ್ಯ ನೇತಾ ನಿರ್ವಾಚಿತಃ. ಸಹ ಪಶ್ಚಿಮಬಂಗ ಪ್ರದೇಶಸ್ಯ ಪ್ರಥಮಃ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ಭವಿತುಂ ಸಜ್ಜಃ ಅಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸೋಮನಾಥ ಮಂದಿರಂ ಭಾರತಸ್ಯ ದೃಢತಾಯಾಃ ಏಕತಾಯಾಃ ಸಭ್ಯತಾಯಾಃ ಚ ಬಲಸ್ಯ ಕಾಲಾತೀತಂ ಪ್ರತೀಕತ್ವೇನ ವರ್ಣಿತಂ. ಡಿಆರ್ಡಿಒ ತಥಾ ಭಾರತೀಯ ವಾಯುಸೇನೆಯ ಸ್ವದೇಶೀಯಸ್ಯ ತಾರಾಗ್ಲೈಡ್ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣಂ ಸಫಲತಯಾ ಪೂರಿತಂ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಸತ್ಯ ಆಗ್ತಿರೋದು ನಿಮ್ ಮನೆ ಮಾತು ಆರ್ ಜೆ ಮಂಜುನಾಥ್. ಮನಸ್ಸುಗಳ ಮಾತು ಮಧುರನ ಶುರು ಮಾಡುವಂತಹ ಹೊತ್ತು. ಮನಸ್ಸಿನ ಎಲ್ಲಾ ಮಾತುಗಳು ಕೂಡ ಮಧುರವಾಗೇ ಇರುತ್ತೆ. ಅಂಥದ್ರಲ್ಲಿ ಇವತ್ತು ಯಾವ ಮಾತನ್ನ ಹೊತ್ತು ತಂದಿರಬಹುದು ಅಂತ ಯೋಚನೆ ಮಾಡ್ತಿರ್ತೀರಾ? ಕೆಲವೊಮ್ಮೆ ನಮ್ ಜೀವನದಲ್ಲಿ ಎಲ್ಲಾನು ಸರಿಯಾಗೇ ಇರುತ್ತೆ. ಹೊರಗಿಂದ ನೋಡಿದ್ರೆ ಏನೂ ತಪ್ಪಾಗಿರಲ್ಲ. ನಾವು ನಮ್ಮ ಕೆಲಸ ಮಾಡ್ತಿರ್ತೀವಿ, ಜನರ ಜೊತೆ ನಗ್ತಿರ್ತೀವಿ, ಮಾತಾಡ್ತಿರ್ತೀವಿ, ಎಲ್ಲ ಸರಿ ಇದೆ ಅಂತಾನೆ ಅನ್ನಿಸ್ತಾ ಇರುತ್ತೆ. ಆದರೆ ಒಂದು ಕ್ಷಣ ಒಂಟಿಯಾಗಿ ಕೂತಾಗ, ಮೌನ, ಖಾಲಿತನ, ಯಾರಿಗೂ ಹೇಳ್ಕೊಳಕ್ಕಾಗದೇ ಇರುವಂಥ ಭಾರ ಮನಸ್ಸಲ್ಲಿ ನಿಧಾನವಾಗಿ ತುಂಬಿಕೊಳ್ಳುತ್ತೆ. ಆ ಸಮಯದಲ್ಲಿ ನಮಗೆ ಯಾರೂ ಬೇಕಾಗಿರೋದಿಲ್ಲ. ಯಾರಾದರೂ ಬಂದು ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತಾನು ಅನ್ಸಲ್ಲ. ನಮಗೆ ಬೇಕಾಗೋದು ಒಂದೇ ಒಂದು, ನಮ್ಮ ಹಳೆಯ ನಾವು. ಎಸ್, ಇವತ್ತು ಮನಸ್ಸುಗಳ ಮಾತು ಮಧುರದಲ್ಲಿ ಇದನ್ನೇ ಮಾತಾಡ್ತಾ ಇರೋದು. ನೀವು ಯಾವತ್ತಾದರೂ ನಿಮ್ಮನ್ನೇ ಕೇಳ್ಕೊಂಡಿದ್ದೀರಾ, ನಾನು ಯಾಕೆ ಮೊದಲಿನ ಹಾಗಿಲ್ಲ ಅಂತ? ಈ ಪ್ರಶ್ನೆ ಸಣ್ಣದಾಗಿ ಕಾಣಬಹುದು, ಆದರೆ ಅದರೊಳಗೆ ತುಂಬ ಆಳ ಇದೆ. ಕೊನೆ ಸಲ ನೀವು ನಕ್ಕಿದ್ದು ಯಾವಾಗ? ಯಾರನ್ನೂ ಇಂಪ್ರೆಸ್ ಮಾಡಬೇಕು ಅನ್ನಿಸ್ತೆ, ಯಾರೋ ನೋಡ್ತಾರೆ ಅನ್ನೋ ಭಯ ಇಲ್ಲದೆ ಮನಸ್ಸಿಂದ ಯಾವಾಗ ನಕ್ರಿ? ಪ್ರಶ್ನೆ ಮಾಡ್ಕೊಳ್ಳಿ. ಒಂದು ಕಾಲ ಇತ್ತು, ಸಂತೋಷಕ್ಕೆ ದೊಡ್ಡ ದೊಡ್ಡ ಕಾರಣಗಳೇ ಬೇಕಾಗಿರಲಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ಮನಸ್ಸು ತುಂಬಿ ಹೋಗ್ತಿತ್ತು. ಮಳೆಯಲ್ಲಿ ನೆನೆದ್ರೆ ಖುಷಿ, ಸ್ನೇಹಿತರ ಜೊತೆ ಅಡ್ಡಾಡಿದ್ರೆ ಖುಷಿ, ಕುಟುಂಬದ ಜೊತೆ ಕೂತಿದ್ರೆ ಖುಷಿ, ಯಾರಾದರೂ ಹೇಗಿದೆಯಾ ಅಂತ ಕೇಳಿದ್ರು ಕೂಡ ಖುಷಿ. ಆಗ ಜೀವನ ತುಂಬಾ ಸರಳವಾಗಿತ್ತು. ಯಾರಾದರೂ ಬಾ ಅಂದ್ರೆ ಹೋಗ್ತಿದ್ವಿ, ಮಾತಾಡಬೇಕು ಅಂದ್ರೆ ತಕ್ಷಣ ಕಾಲ್ ಮಾಡ್ತಿದ್ವಿ, ರಿಪ್ಲೈ ಲೇಟ್ ಆದ್ರೆ ಬ್ಯುಸಿ ಇರ್ತಾರೆ ಅಂತ ಯೋಚನೆ ಮಾಡಿ ಸುಮ್ಮನಾಗ್ತಿದ್ವಿ, ಯಾರಾದರೂ ದೂರ ಆದ್ರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತಿದ್ವಿ. ನಮ್ಮ ಮನಸ್ಸು ತುಂಬಾ ಹಗುರವಾಗಿತ್ತು, ನಮ್ಮ ಹೃದಯ ಓಪನ್ ಆಗಿತ್ತು. ಆದ್ರೆ ಇವತ್ತು ಲಾಸ್ತಿ ನೋಡ್ತೀರಾ, ಆನ್ಲೈನ್ ಇದಾರ ಅಂತ ನೋಡ್ತೀರಾ, ಟೈಪಿಂಗ್ ಬಂತು ಅಂದ್ರೆ ಆಸೆ, ಟೈಪಿಂಗ್ ಹೋಯ್ತು ಅಂದ್ರೆ ನಿರಾಸೆ, ಒಂದು ಮೆಸೇಜ್ ಬರೋದಕ್ಕೋಸ್ಕರ ಕಾಯ್ತಾ ಇರ್ತೀರಾ, ಬಾರದಿದ್ರೆ ಮನಸ್ಸು ಭಾರ ಆಗುತ್ತೆ. ಅವನು ಯಾಕೆ ರಿಪ್ಲೈ ಮಾಡಲಿಲ್ಲ, ಅವಳು ಬ್ಯುಸಿ ಇರ್ತಾಳ, ನಾನು ಇಂಪಾರ್ಟೆಂಟಾ ಅಥವಾ ಅಲ್ವಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ನೀವು ಗಮನಿಸಿದಿರಾ, ನಾವು ಬದಲಾಗೋದು ಒಂದೇ ಒಂದಿಂದಲಲ್ಲ, ಅದು ನಿಧಾನವಾಗುತ್ತೆ. ಒಂದು ನೋವು, ಒಂದು ಮಾತು, ಒಂದು ಅಪಾರ್ಥ, ದೂರ ಆಗೋದು, ನಿರೀಕ್ಷೆ ಮುರಿಯೋದು, ನಂಬಿಕೆ ಕುಸಿಯೋದು, ಇವೆಲ್ಲ ಸೇರಿ ನಮ್ಮ ಮನಸ್ಸೊಳಗೆ ಗೋಡೆನ ಕಟ್ಟುತ್ತೆ. ಒಂದಿನ ನಾವು ಹೇಳ್ಕೊತೀವಿ, ಇನ್ನಾನು ಈ ತರ ಇರಲ್ಲ, ಜಾಸ್ತಿ ಕೇರ್ ಮಾಡೋದಿಲ್ಲ, ಯಾರಿಗೂ ಅಟ್ಯಾಚ್ ಆಗಲ್ಲ, ನನ್ನ ಮನಸ್ಸನ್ನ ಯಾರಿಗೂ ಕೊಡೋದಿಲ್ಲ ಅಂತ. ಆ ಮಾತುಗಳು ನಮ್ಮನ್ನ ಕಾಪಾಡುತ್ತೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹಳೆ ನಮ್ಮನ್ನ ನಾವೇ ದೂರ ಮಾಡ್ಕೋತಿರ್ತೀವಿ. ಜನರು ಬದಲಾಗ್ತಾರೆ, ಅವ್ರಿಗೆ ಇಷ್ಟ ಇದೆ ಅಂತಲ್ಲ, ಅವಶ್ಯಕತೆಗಳಿಂದ ಮಾತ್ರ. ನಿಮ್ಮ ಹಳೆ ನೀವು ಹೇಗಿದ್ರು ಗೊತ್ತಾ? ನೀವು ಬೇಗ ನಗ್ತಿದ್ರಿ, ಬೇಗ ಕ್ಷಮಿಸ್ತಿದ್ರಿ, ಬೇಗ ನಂಬ್ತಿದ್ರಿ, ಯಾರಾದ್ರೂ ತಪ್ಪು ಮಾಡಿದ್ರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತಿದ್ರಿ, ಯಾರಾದ್ರೂ ನೋವಲ್ಲಿದ್ರೆ ಅವ್ರ ಜೊತೆ ಕೂತು ಸಾಂತ್ವನ ಹೇಳ್ತಿದ್ರಿ. ನಿಮ್ಗೆ ಆಗ ಈಗೋ ಅಷ್ಟು ಮುಖ್ಯವಾಗಿರ್ಲಿಲ್ಲ, ಫೀಲಿಂಗ್ಸ್ ಮುಖ್ಯ ಆಗಿತ್ತು. ಇವತ್ತು ಯೋಚನೆ ಮಾಡಿದಿರಾ, ಇವ್ರನ್ನ ನಂಬಬಹುದಾ, ಎಲ್ಲಿ ನನ್ಗೆ ಹರ್ಟ್ ಆಗ್ಬಿಡುತ್ತೋ, ನಾನು ಜಾಸ್ತಿ ಇನ್ವಾಲ್ವ್ ಆಗ್ಬಾರ್ದು, ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತೀರ. ಒಂದು ಕಾಲದಲ್ಲಿ ಮನಸ್ಸು ನಿರ್ಧಾರ ಮಾಡ್ತಿತ್ತು, ಇವತ್ತು ಅನುಭವಗಳು ನಿರ್ಧಾರ ಮಾಡ್ತಿವೆ. ಇನ್ನ ರಾತ್ರಿ ಬಗ್ಗೆ ಮಾತಾಡೋಣ. ಒಂದು ಕಾಲದಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತಿತ್ತು. ಆ ದಿನದ ನಗು, ಆ ದಿನದ ಮಾತುಗಳು ಎಲ್ಲವೂ ಅಲ್ಲೇ ಮುಗಿತಾ ಇತ್ತು. ಇವತ್ತು ಹಾಸಿಗೆ ಮೇಲೆ ಮಲ್ಕೊಂಡ ತಕ್ಷಣ ಯೋಚನೆಗಳ ಮಳೆ ಸುರಿಯುತ್ತೆ. ನಾನು ಬೇರೆ ರೀತಿ ಮಾತಾಡಬೇಕಿತ್ತ, ಅವ್ರು ಯಾಕೆ ಹಾಗೆ ಬದಲಾದ್ರು, ನಾನು ತಪ್ಪು ಮಾಡಿದ್ನ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ನ, ಈ ತರ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಒಂದು ಸಲ ಹಳೆ ಚಾಟ್ಗಳನ್ನ ಓದಿದಾಗ ನಗು ಬರುತ್ತೆ, ಆಮೇಲೊಂದು ದೀರ್ಘ ಮೌನ. ನೀವು ಗಮನಿಸಿದ್ದೀರಾ, ಹಳೆಯ ನೆನಪುಗಳು ಮೊದಲಿಗೆ ಖುಷಿ ಕೊಡುತ್ತೆ, ಆಮೇಲೆ ನೋವು ಕೊಡುತ್ತೆ. ನಾವು ಮಿಸ್ ಮಾಡ್ಕೋತಾ ಇರೋದು ಬೇರೆ ಯಾರನ್ನೂ ಅಲ್ಲ, ನಮ್ಮದೇ ಒಂದು ರೂಪವನ್ನ. ಆ ರೂಪ ಸರಳವಾಗಿತ್ತು, ನಿಜವಾಗಿತ್ತು. ಯಾವುದನ್ನೂ ಜಾಸ್ತಿ ಯೋಚನೆ ಮಾಡದೆ ಯಾರಿಗಾದ್ರೂ ಕಾಲ್ ಮಾಡಿ ಮಾತಾಡಬೇಕು ಅಂತ ಅನ್ನಿಸ್ದಾಗ ಮಾತಾಡ್ತಾ ಇದ್ದಂಥ ರೂಪ. ಇವತ್ತು ಟೈಪ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ, ಕಾಲ್ ಮಾಡಬೇಕು ಅನ್ಸುತ್ತೆ, ಆದರೆ ಮಾತಾಡಲ್ಲ. ಇಶಾಕ್ ಗೊತ್ತಾ, ನೀವು ಬದಲಾಗಿದ್ದೀರಿ.

ವಿಚಾರ ಏನು ಅಂದ್ರೆ, ಅಟ್ ದಿ ಸೇಮ್ ಟೈಮ್ ನೀವು ನಿಮ್ಮನ್ನ ಕಳ್ಕೊಂಡಿಲ್ಲ, ನಿಮ್ಮ ಕೆಲವು ಭಾಗಗಳನ್ನ ಮರೆಮಾಚಿದಿರ. ನಿಮ್ಮ ಹಳೆ ನೀವು ಇನ್ನೂ ನಿಮ್ಮೊಳಗೆ ಇದೆ, ಅದು ಹೋಗಿಲ್ಲ, ಅದು ಕೇವಲ ಮೌನವಾಗಿದೆ. ಸ್ವಲ್ಪ ಸಮಯ ತಗೊಳ್ಳಿ, ನಿಮ್ಮನ್ನೇ ಕೇಳ್ಕೊಳ್ಳಿ, ನಿಮ್ಗೆ ನಿಜವಾಗ್ಲೂ ಏನ್ ಖುಷಿ ಕೊಡುತ್ತೆ, ನೀವು ಯಾವಾಗ ನಿಜವಾಗಿರ್ತೀರಾ ಅಂತ. ಒಂದು ಹಾಡ, ಒಬ್ಬ ಸ್ನೇಹಿತರ ನೆನಪ, ಹಳೆ ಜಾಗನ, ಸಣ್ಣ ಅಭ್ಯಾಸನ, ಯಾವ್ದು ಖುಷಿ ಕೊಡುತ್ತೆ ಅದನ್ನ ಮತ್ತೆ ನಿಮ್ ಜೀವನಕ್ಕೆ ವಾಪಸ್ ತಂದ್ಕೊಳ್ಳಿ. ಮತ್ತೆ ನಗಿ, ಯಾರನ್ನೂ ಇಂಪ್ರೆಸ್ ಮಾಡಕ್ಕಲ್ಲ, ಮತ್ತೆ ನಂಬಿಕೆ ಇಡಿ. ಸ್ವಲ್ಪ ಭಯ ಇದ್ರು ಪರವಾಗಿಲ್ಲ, ಮತ್ತೆ ಅನುಭವಿಸಿ. ಹರ್ಟ್ ಆಗ್ಬಹುದು, ಆದ್ರೂ ಕೂಡ ಅನುಭವಿಸ್ಬೇಕು. ಮತ್ತೆ ನಿಮ್ಮನ್ನ ನೀವಾಗೋದಕ್ಕೆ ಬಿಡಿ, ಸ್ವಲ್ಪ ವಲ್ನರಬಲ್ ಆಗ್ರಿ. ಯಾಕಂದ್ರೆ ನಿಜವಾದ ನೀವು ಇನ್ನೂ ಹೋಗಿಲ್ಲ, ಅದು ನಿಮ್ಮೊಳಗೆ ಇದೆ. ನೀವು ಮತ್ತೆ ಯಾವಾಗ ಕರ್ಸ್ಕೋತೀರಾ ಅಂತ ಕಾಯ್ತಾ ಇದೆ. ನಿಮ್ಮೊಳಗಿನ ಅಸರಳತೆ, ಅನಗು, ಪ್ರಾಮಾಣಿಕತೆ, ಭಾವನೆ, ಇವೇ ನಿಮ್ಮ ಗುರುತು.

ಜೀವನದಲ್ಲಿ ಎಲ್ಲವೂ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳ್ತಾರೆ, ಆದ್ರೆ ಕೆಲವೊಮ್ಮೆ ಸಾಫ್ಟ್ ಆಗಿರೋದು ಕೂಡ ಸ್ಟ್ರೆಂತ್ ಆಗಿರುತ್ತೆ. ಯಾರಾದ್ರೂ ಕೇಳಿದ್ರೆ ನಾನ್ ಓಕೆ ಅಲ್ಲ ಅಂತ ಹೇಳೋದು ಕೂಡ ಒಂದು ಧೈರ್ಯ. ಯಾರನ್ನಾದ್ರೂ ಮಿಸ್ ಮಾಡ್ಕೋತಾ ಇದ್ರೆ ಅದನ್ನ ಒಪ್ಕೊಳ್ಳೋದು ಕೂಡ ಒಳ್ಳೇದೆ. ನಾವು ಎಲ್ಲವನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗಲ್ಲ, ಆದ್ರೆ ಅದನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಳ್ಳೋದು ತಪ್ಪು. ಸ್ವಲ್ಪ ಓಪನ್ ಆಗಿ ಬದುಕಿ, ಬದುಕನ್ನ ಫೀಲ್ ಮಾಡಿ. ಇವತ್ತು ನಿಮ್ಗೆ ಅನ್ಸಿದ್ರೆ ನಾನು ನನ್ನ ಹಳೆ ನನ್ನನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ, ಅದು ತಪ್ಪಲ್ಲ. ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತಾ ಇದೆ ನಿಮ್ಮ ಹಳೆ ನಿಮ್ಮನ್ನ ಬಿಟ್ಕೊಡ್ಬೇಡಿ ಅಂತ. ನಿಮ್ಮ ಹಳೆ ನೀವು ನಿಮ್ಮ ನೆನಪುಗಳಲ್ಲಿ ಮಾತ್ರ ಇರಬಾರ್ದು, ನಿಮ್ಮ ಜೀವನದಲ್ಲೂ ಇರಲಿ. ನಿಮ್ಮ ಹಳೆ ನಿಮ್ಮನ್ನ ಮತ್ತೆ ಕರ್ಕೊಂಡ್ ಬನ್ನಿ. ಕರ್ಕೊಂಬರಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಹಾಗೆ ಸಹನೀನು ಬೇಕು, ಆದ್ರೆ ಅದು ಸಾಧ್ಯ ಆಗುತ್ತೆ. ಮತ್ತೆ ಒಂದಿನ ನಿಮ್ಮ ಹಳೆಯ ನೀವನ್ನ ನೀವೇ ಕಾಣ್ತೀರಾ, ಒಂದಿನ ಅದನ್ನ ಫೀಲ್ ಮಾಡ್ತೀರಾ ಭಯ ಇಲ್ಲದೆ. ಒಂದಿನ ನೀವೇ ಹೇಳ್ಕೊತೀರಾ ಇದು ಇದು ನಾನು ಅಂತ. ಅವತ್ತು ಮತ್ತೆ ಮನಸ್ಸು ಹಗುರಾಗುತ್ತೆ, ನಿಮ್ಮ ಜೀವನ ಮತ್ತೆ ನಿಮ್ಮದಾಗುತ್ತೆ. ನಿಮ್ಮ ಮನಸ್ಸು ಹಗುರಾಗ್ಲಿ. ನೀವು ಯಾರು ಅನ್ನೋದನ್ನ ಮರಿಬೇಡಿ. ಜೀವನ ಎಷ್ಟೇ ಬದಲಾದ್ರೂ, ಜನರು ಎಷ್ಟೇ ಬದಲಾದ್ರೂ, ಪರಿಸ್ಥಿತಿಗಳು ಬದಲಾದ್ರೂ, ನೀವು ಸಂಪೂರ್ಣವಾಗಿ ಬದಲಾಗಬೇಡಿ. ಬದಲಾವಣೆ ಬೇಕು, ಆದ್ರೆ ಸಂಪೂರ್ಣ ಬದಲಾವಣೆ ಬೇಡ. ಯಾಕಂದ್ರೆ ನೀವು ನೀವಾಗಿ ಇದ್ದಾಗಲೇ ನಿಜವಾಗಿರ್ತೀರ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರಾದ ವಿಶೇಷ. ನೀವು ನೀವಾಗೇ ಇರಿ, ಮನಸ್ಸು ಹಗುರಾಗ್ಲಿ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ಏನ್ ಮಾಡ್ಬೇಕು ಗೊತ್ತಲ್ವಾ, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ 6:39:44 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗ

0: ಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಎರಡು ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ ಎರಡು ಅಥವಾ ಮೂರು ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ.

ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:50 ಮುಸಂಜೆ ಹೊತ್ತಲ್ಲಿ ಹೊಚ್ಚ ಹೊಸ ಮಧುರವಾದ ಕನ್ನಡ ಚಿತ್ರಗೀತೆಗಳು.

ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜಿ ಕುಸುಮ. ಏನು ಹಾಡುಗಳನ್ನಷ್ಟೇ ಕೇಳ್ತಾ ಸಾಗೋದಾ ಸನ್ಸೆಟ್ ಸುರಭಿಯಲ್ಲಿ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ, ಇಲ್ಲ ಖಂಡಿತ ಒಂದು ವಿಷಯ ಇದೆ ಅನ್ನೋದು ನನ್ನ ಉತ್ತರ. ಪ್ರತಿದಿನ ಅದು ಇದು ಅಂತ ಕೆಲಸಗಳಲ್ಲೇ ಬ್ಯುಸಿ ಇರ್ತೀವಲ್ವ ನಾವು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕ್ಕೂ ಸಹ ಟೈಮ್ ಇಲ್ಲ ಅಂತೀವಿ ಅಲ್ವಾ. ನಮ್ಮ ಮನಸ್ಸಿಗೆ ಖುಷಿ ಕೊಡೋವಂಥ ಆ್ಯಕ್ಟಿವಿಟೀಸ್ಗೆ ಸಮಯನೇ ಕೊಡೋದಿಲ್ಲ. ಅಂದರೆ ನಮ್ಮ ಸೆಲ್ಫ್ ಕೇರ್ಗೆ ಇಂಪಾರ್ಟೆನ್ಸ್ ಕೊಡೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ನಮಗೆ ನಾವು ರಿವಾರ್ಡ್ ಕೊಟ್ಕೊಳ್ಳೋದಕ್ಕೆ ಅಂತ ಒಂದು ದಿನ ಇದ್ರೆ ಹೇಗಿರುತ್ತಲ್ವಾ? ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದಕ್ಕೆ, ನಮ್ಮ ಬಗ್ಗೆ ನಾವು ಕಾಳಜಿಯನ್ನು ವಹಿಸೋದಕ್ಕೆ ಒಂದು ವಿಶೇಷವಾದ ದಿನ ಇದೆ. ಎಸ್, ಅದೇ ಮೇ 8 ಅಂದರೆ ಇವತ್ತು. ರಿವಾರ್ಡ್ ಯುವರ್ ಸೆಲ್ಫ್ ಡೇ. ಪ್ರತಿ ವರ್ಷ ಮೇ 8 ಈ ದಿನವನ್ನು ಆಚರಿಸಲಾಗ್ತಾ ಬರ್ತಾ ಇದೆ. ಈ ದಿನದ ಆಚರಣೆಯ ಹಿಸ್ಟ್ರಿಯನ್ನು ತಿಳ್ಕೊಳ್ತಾ ಸಾಗೋಣ. ಹಾಗೆ ಈ ದಿನದ ಮಾಹಿತಿಯನ್ನು ತಿಳ್ಕೊಳ್ತಾ ಗೀತೆಗಳನ್ನ ಕೇಳೋಣ. ಜೊತೆಗೆ ನೀವೇನು ತಿಳಿಸ್ಬೇಕು ಅಂದರೆ, ನಿಮಗೆ ನೀವು ಕೊಟ್ಕೊಂಡಿರುವಂಥ ರಿವಾರ್ಡ್ ಏನು? ಅಂದರೆ ನೀವು ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಗೆಲುವಾಗಿರಬಹುದು ಅಥವಾ ದೊಡ್ಡ ಗೆಲುವೇ ಆಗಬಹುದು. ಗೆಲುವು ಅಂದರೆ ಗೆಲುವು, ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಆ ಒಂದು ಗೆಲುವನ್ನು ಸಂಭ್ರಮಿಸಿದ ದಿನ ನಿಮಗೆ ನೆನಪಿದೆಯಾ? ಆ ಸಂಭ್ರಮಕ್ಕೆ ನೀವು ನಿಮಗೆ ಕೊಟ್ಕೊಂಡಿರುವಂಥ ಒಂದು ಗಿಫ್ಟ್ ಇರುತ್ತಲ್ಲ, ಅದೇನು ಆ ದಿನದ ನೆನಪು? ಹಾಗೆ ನೀವು ನಿಮಗೆ ಕೊಟ್ಕೊಂಡಂಥ ರಿವಾರ್ಡ್ ಏನು? ಇದನ್ನು ನೀವು ನಮಗೆ ತಿಳಿಸಬಹುದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಯೆಲ್ಲೋ ಬೋರ್ಡ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸನ್ಸೆಟ್ ಸುರಭಿ ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ ರಿವಾರ್ಡ್ ಯುವರ್ ಸೆಲ್ಫ್ ಡೇ. ಪ್ರತಿ ವರ್ಷ ಮೇ 8ನೇ ತಾರೀಕನ್ನು ರಿವಾರ್ಡ್ ಯುವರ್ ಸೆಲ್ಫ್ ಡೇ ಅಂತ ಆಚರಿಸಲಾಗುತ್ತೆ. ಈ ದಿನದ ಆಚರಣೆಯ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹಾಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ತಾ ಸಾಗೋಣ ಅಂತ ಹೇಳಿದ್ದೆ. ರಿವಾರ್ಡ್ ಯುವರ್ ಸೆಲ್ಫ್ ಡೇ ಸ್ಟಾರ್ಟ್ ಆಗಿದ್ದು 2023 ಅಫೀಷಿಯಲಿ ಈ ಒಂದು ದಿನ ಸ್ಟಾರ್ಟ್ ಆಯಿತು, ಅಂದರೆ 3 ಹಿಂದೆ ಅಷ್ಟೇ. ಬಟ್ ಇಂಥ ಒಂದು ದಿನವನ್ನು ಸ್ಟಾರ್ಟ್ ಮಾಡೋದಕ್ಕೆ ಐಡಿಯಾ ಬರಬೇಕಲ್ವ? ಈ ಐಡಿಯಾ ಬಂದಿದ್ದು ಅಮೇರಿಕದ ಪ್ರಮುಖ ಗ್ರೋಸರಿ ರೀಟೈಲರ್ ಆಲ್ಬರ್ಟ್ ಸನ್ಸ್ ಕಂಪನೀಸ್ ಹಾಗೆ ಇವರ ಜೊತೆಗೆ ಟಾಪ್ ಏಜೆನ್ಸಿ ಅನ್ನೋ ಮಾರ್ಕೆಟಿಂಗ್ ಕಂಪನಿಗೆ, ಈ ಎರಡು ಕಂಪನಿಗಳಿಗೆ ಈ ಒಂದು ಐಡಿಯಾ ಬರುತ್ತೆ ರಿವಾರ್ಡ್ ಯುವರ್ ಸೆಲ್ಫ್ ಡೇಯನ್ನು ನಾವು ಆಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಈ ಎರಡೂ ಕಂಪನಿಗಳು ಒಟ್ಟಾಗಿ ರಿವಾರ್ಡ್ ಯುವರ್ ಸೆಲ್ಫ್ ಡೇನ ಶುರು ಮಾಡಿದ್ರು. ಈ ದಿನದ ಮುಖ್ಯ ಉದ್ದೇಶ ಏನಂದರೆ ತಮ್ಮ ಪ್ರಯತ್ನಗಳನ್ನ ಗುರುತಿಸೋದಕ್ಕೆ, ಹಾಗೆ ಚಿಕ್ಕ ಚಿಕ್ಕ ಖುಷಿಗಳಿಗೆ ಸಮಯವನ್ನು ಮಾಡಿಕೊಳ್ಳೋದಕ್ಕೆ ಜನರನ್ನು ಎನ್ಕರೇಜ್ ಮಾಡೋದು. ಹಾಗೆ ನೋಡಿದ್ರೆ ಈ ಕಾನ್ಸೆಪ್ಟ್ ಏನೂ ಹೊಸದಲ್ಲ, ಯಾಕಂದರೆ ಪ್ರಾಚೀನ ಸಂಸ್ಕೃತಿಯಲ್ಲೂ ಕೂಡ ವ್ಯಕ್ತಿ ತನಗೆ ತಾನೇ ಪ್ರೇರಣೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಅಂದರೆ ಅವನ ಒಂದು ಮೋಟಿವೇಶನ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ತನ್ನ ಬೆಳವಣಿಗೆಯನ್ನು ಸಂಭ್ರಮಿಸುವಂಥ ಒಂದು ಅಭ್ಯಾಸ ಆಗಲೂ ಸಹ ಇತ್ತು. ಕಾಲಕ್ರಮೇಣ ಏನಾಯಿತು, ಆ ಅಭ್ಯಾಸ ನಾವು ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಎಮೋಷ್ನಲ್ ಹೆಲ್ತ್ ಯಾವ ರೀತಿ ಕೇರ್ ಮಾಡ್ತೀವಿ ಈ ಎರಡೂ ಹೆಲ್ತ್ಗಳ ಬಗ್ಗೆ ಅನ್ನೋದು ನಮ್ಮ ಜೀವನದ ಒಂದು ಭಾಗನೇ ಆಗೋಯ್ತು. ರಿವಾರ್ಡ್ ಯುವರ್ ಸೆಲ್ಫ್ ಡೇ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ ವಿಂಡೋ ಸೀಟ್ ಚಿತ್ರದ ಚಂದದ ಹಾಡಿನ ನಂತರ.

ಸಮಯ ಆಗಿದೆ 7:05. ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರಿವಾರ್ಡ್ ಯುವರ್ ಸೆಲ್ಫ್ ಡೇ, ಈ ದಿನದ ವಿಶೇಷ, ಈ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ವಿಷಯ ಚೆನ್ನಾಗಿದೆ, ಹಾಗೆ ಹಾಡುಗಳು ಕೂಡ ಇಷ್ಟ ಆಗ್ತಾ ಇದೆ ಅಂತ ನಮ್ಮ ರನ್ನಿಂಗ್ ವಿತ್ 00879 ಇವರು ಸಂದೇಶ ಕಳಿಸಿದ್ದಾರೆ. ಇನ್ನು ರಿವಾರ್ಡ್ ಯುವರ್ ಸೆಲ್ಫ್ ಡೇ ಬಗ್ಗೆ ಮಾತಾಡ್ತಾ, ಈ ದಿನದ ಆಚರಣೆ ಯಾಕೆ ಮುಖ್ಯ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಜೀವನದುದ್ದಕ್ಕೂ ನಾವು ಮತ್ತೊಬ್ಬರ ಬಗ್ಗೆ ಕೇರ್ ಆ್ಯಂಡ್ ಕನ್ಸರ್ನ್ನ ತೋರಿಸ್ತಾನೆ ಇರ್ತೀವಿ. ಬಟ್ ನಮ್ಮ ಬಗ್ಗೆನೂ ನಾವು ಅಷ್ಟೇ ಕೇರ್ ಆ್ಯಂಡ್ ಕನ್ಸರ್ನ್ನ ತೋರಿಸ್ಬೇಕಲ್ವಾ? ಯಾವುದೋ ಒಂದು ಚಾಲೆಂಜಿಂಗ್ ಟಾಸ್ಕ್ನ ನಾವು ಮಾಡಿರ್ತೀವಿ, ಆಗ ನಾವು ನಮಗೆ ಅಪ್ರಿಸಿಯೇಷನ್ನ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬೇರೆಯವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬಹುದು, ಮಾಡ್ತಾರೆ, ಅಥವಾ ಮಾಡದೇನೂ ಇರಬಹುದು. ಆದರೆ ಸೆಲ್ಫ್ ಅಪ್ರಿಸಿಯೇಷನ್ ನಮಗೆ ಎನ್ಕರೇಜ್ಮೆಂಟ್ ಕೊಡುತ್ತೆ. ಮುಂದೆ ಬರೋಂಥ ಟಾಸ್ಕ್ಗಳನ್ನ ಸಹ ನಾನು ಹೀಗೆ ಸಕ್ಸಸ್ಫುಲ್ಲಾಗಿ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಮಗೆ ಬರುತ್ತೆ. ಹಾಗಾಗಿ ರಿವಾರ್ಡ್ ಯುವರ್ ಸೆಲ್ಫ್ ಡೇ, ಈ ದಿನ ನಮ್ಮನ್ನು ನಾವು ಮೆಚ್ಚುಗೆಯಿಂದ ನಡೆಸ್ಕೊಳ್ಳೋದಕ್ಕೆ ಉತ್ತೇಜನವನ್ನು ಕೊಡುತ್ತೆ. ಲೈಫಲ್ಲಿ ಹಾಗೆ ಅಲ್ವಾ? ಯಾವುದೋ ಒಂದು ಚಾಲೆಂಜಲ್ಲಿ ನಾವು ಗೆದ್ದಿರ್ತೀವಿ, ಅದು ಏನೋ ಒಂದು ಚಿಕ್ಕ ಕೆಲಸನೇ ಆಗಿರಬಹುದು. ಆದರೆ ಆ ಚಿಕ್ಕ ಗೆಲುವನ್ನು ಸಹ ನಾವು ಸಂಭ್ರಮಿಸ್ಬೇಕಲ್ವಾ? ಆ ಒಂದು ಗೆಲುವಿಗೆ ನಾವೇ ಕಾರಣರಾಗಿದ್ದಾಗ ನಮಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಹಾಗೆ ಅಪ್ರಿಷಿಯೇಟ್ ಮಾಡ್ಕೊಳ್ಳುವಂತಹ ಒಂದು ದಿನ, ನಮ್ಮನ್ನು ನಾವು ಗೌರವಿಸ್ಕೊಳ್ಳುವಂತಹ ದಿನ, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸುವಂತಹ ದಿನ ಇದೆ. ಹೌದು, ಅದೇ ರಿವಾರ್ಡ್ ಯುವರ್ ಸೆಲ್ಫ್ ಡೇ. ಅದು ಇವತ್ತು ಈ ದಿನದ ವಿಶೇಷದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ನೀವು ನಿಮಗೆ ಒಂದು ರಿವಾರ್ಡನ್ನು ಕೊಟ್ಕೊಂಡಿದ್ರೆ ಅದು ಏನು, ಯಾವುದೋ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿದಾಗ ನಿಮಗೆ ನೀವೇ ಏನೋ ಒಂದು ಗಿಫ್ಟ್ ಮಾಡ್ಕೊಂಡಿರಬಹುದು, ಅಂತಹ ಒಂದು ರಿವಾರ್ಡ್ ಏನಾದರೂ ಇದ್ದರೆ ಅದು ಏನು ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಯಾಪ್ ಸಂಖ್ಯೆ 9489010013. ಈಗ ವೀಲ್ ಚೇರ್ ರೋಮಿಯೋ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

ಮುಸ್ಸಂಜೆ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಮಧುರವಾದ ಗೀತೆಗಳ ಜೊತೆಗೆ ಒಂದು ವಿಷಯದ ಕುರಿತು ಸಹ ಮಾತಾಡ್ತಾ ಇದ್ದೀವಿ. ಮೇ 8ನೇ ತಾರೀಕು ಪ್ರತಿ ವರ್ಷ ರಿವಾರ್ಡ್ ಯುವರ್ ಸೆಲ್ಫ್ ಡೇ ಅಂತ ಆಚರಿಸಲಾಗುತ್ತೆ. ಆ ದಿನದ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ದೀವಿ. ಹಾಗೆ ಸ್ನೇಹಿತರೊಬ್ಬರ ಸಂದೇಶ ಬಂದಿದೆ, LIC ಪ್ರೀಮಿಯಂ 20 ವರ್ಷ ಸರಿಯಾಗಿ ಒಂದು ಸಾರಿನೂ ಲ್ಯಾಪ್ಸ್ ಆಗೋದಕ್ಕೆ ಬಿಡದೆ ಕಟ್ಟಿದ್ದೆ, ಆದ್ದರಿಂದ ನನಗೆ ನಾನೇ ರಿವಾರ್ಡ್ ಕೊಟ್ಟುಕೊಂಡ ಸಂದರ್ಭ ಇದಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ನಂಬರ್ ನಿಮಗೆ 80106 ಆನಂದ ತೀರ್ಥರವರ ಸಂದೇಶ ಇದು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹೀಗೆ ನಮಗೆ ನಾವೇ ಏನಾದರೂ ಒಂದು ರಿವಾರ್ಡನ್ನು ಕೊಟ್ಕೊಂಡೇ ಇರ್ತೀವಲ್ವಾ, ಅಂತಹ ರಿವಾರ್ಡ್ನ ನೆನಪಿಸ್ಕೊಂಡು ಸಂದೇಶ ಕಳಿಸಿ ಅಂತ ನಿಮಗೆ ಕೇಳಿರೋದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಳ್ಳದೆ ಇದ್ದರೆ ಮತ್ತೆ ಯಾರು ಮಾಡ್ತಾರೆ? ಹೊರಗಿಂದ ಮೋಟಿವೇಶನ್ ಸಿಕ್ಕರೂ ಕೂಡ ನಮ್ಮ ಒಳಗಿಂದ ಬರೋಂಥ ಮೋಟಿವೇಶನ್ನಿಂದ ಮಾತ್ರ ಅಸಾಧ್ಯವಾದದನ್ನು ಸಾಧ್ಯವಾಗಿಸೋದಕ್ಕೆ ಆಗತ್ತೆ ಅಲ್ವಾ. ಅಂತಹ ಗೆಲುವು ನಮ್ಮದಾಯಿತು ಅಂದಾಗ ನಮ್ಮ ಗೆಲುವನ್ನು ಸಂಭ್ರಮಿಸೋದ್ರ ಜೊತೆಗೆ ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು. ನಮ್ಮ ಗೆಲುವು ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಸಂಭ್ರಮಿಸುವಂಥ ಮನಸ್ಸು ಮಾತ್ರ ನಮ್ಮದಾಗಿರಬೇಕು. ನಮ್ಮ ಸಾಧನೆಗೆ ನಾವೇ ಬೆನ್ನಟ್ಟಿಕೊಂಡು ನಮಗೆ ನಾವೇ ಒಂದು ಸಣ್ಣ ರಿವಾರ್ಡ್ನ ಕೊಡೋ ಮೂಲಕ ನಮ್ಮ ಜರ್ನಿಯನ್ನು ತೃಪ್ತಿಯಿಂದ ಸಾಗಿಸ್ತಾ ಮುಂದಕ್ಕೆ ಹೋಗಬೇಕಾಗತ್ತೆ. ಸಣ್ಣ ರಿವಾರ್ಡ್ ಅಂದರೆ ಏನಾದರೂ ಆಗಿರಬಹುದು. ಬಹಳ ದಿನಗಳಿಂದ ಯಾವುದೋ ಒಂದು ವಾಚ್ನ ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಪರ್ಚೇಸ್ ಮಾಡೋದಾಗಿರಬಹುದು, ಅಥವಾ ಚಾಲೆಂಜ್ನ ಫೇಸ್ ಮಾಡಿದ್ದೀನಿ, ನನಗೆ ಕೊಟ್ಟಂಥ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ, ಸೊ ಈಗ ನನಗೆ ಸೆಲ್ಫ್ ರಿವಾರ್ಡ್ನ ಕೊಟ್ಕೊಳ್ಳೋ ಅಂತ ಒಂದು ಟೈಮ್ ಅಂತ ನಮ್ಮನ್ನು ನಾವು ಗೌರವಿಸಿಕೊಳ್ಳೋದು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ಸಹಾಯಕವಾಗುತ್ತೆ. ಇನ್ನು ರಿವಾರ್ಡ್ ಯುವರ್ ಸೆಲ್ಫ್ ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ರೇಮೋ ಸಿನಿಮಾದ ಈ ಹಾಡಿನ ನಂತರ.

100.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಮುಸ್ಸಂಜೆ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾವಿವತ್ತು ಮಾತಾಡ್ತಾ ಇರುವಂಥ ವಿಷಯ May 8 ತಾರೀಕಿನ ವಿಶೇಷತೆ, ರಿವಾರ್ಡ್ ಯುವರ್ ಸೆಲ್ಫ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮಗೆ ನಾವೇ ಸ್ಫೂರ್ತಿ, ಮೆಚ್ಚಿನ ಉಡುಗೊರೆಯಿಂದ ಪಟ್ಟ ಖುಷಿಗೆ ಬೆಲೆ ಕಟ್ಟಲುಂಟೆ ಅಂತ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ ಅನುಷಾರವರು. ಹಾಗೆ ಮಂಜುನಾಥ ಕಲ್ಲತಮ್ಮನಹಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ರಿವಾರ್ಡ್ ಯುವರ್ ಸೆಲ್ಫ್ ಡೇ, ಈ ಒಂದು ದಿನವನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಬಹುದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ. ನಮಗೆ ನಾವೇ ಹೊನರ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಫನ್ನಿ ಹಾಗೆ ಮತ್ತೊಂದಷ್ಟು ಅರ್ಥಪೂರ್ಣ ದಾರಿಗಳಿರುತ್ತೆ. ಸೊ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡೋದಕ್ಕೆ ನಮಗೆ ನಾವೇ ಪರ್ಮಿಷನ್ ಕೊಡಬೇಕಾಗತ್ತೆ ಅಷ್ಟೆ. ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಡೀಪ್ ಬ್ರೀತ್ ಮಾಡ್ತಾ ಮನಸ್ಸು ಶಾಂತವಾಗಿರೋ ಹಾಗೆ ಇದ್ದು, ಅದಾದ ನಂತರ ಮನಸ್ಸು ಶಾಂತವಾದ ಮೇಲೆ ಲೈಫ್ನಲ್ಲಿ ಇಲ್ಲಿವರೆಗೂ ನಾವು ಏನೆಲ್ಲ ಅಚೀವ್ ಮಾಡಿದ್ದೀವಿ ಅಂತ ಯೋಚನೆ ಮಾಡ್ತಾ ಸಾಗೋದು. ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಯಾವುದೋ ಒಂದು ಕೆಲಸವನ್ನು ನಾವು ಸರಿಯಾಗಿ ಮಾಡಿ ಮುಗಿಸೇ ಇರ್ತೀವಿ ಅಲ್ವಾ. ಸೊ ನಮ್ಮ ಎಫರ್ಟ್ಸ್ನ ಜಡ್ಜ್ ಮಾಡ್ದೇನೆ ಅಕ್ನಾಲೆಡ್ಜ್ ಮಾಡ್ಕೋಬೇಕು. ಮೌನವಾಗಿ ಹೀಗೆ ರಿಫ್ಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಗ್ರೌಂಡೆಡ್ ಆಗೂ ಇರಬಹುದು.

ಹೌದು, ಹಾಗೇನೆ ಪ್ರೆಸೆಂಟ್ನಲ್ಲೇ, ಪ್ರೆಸೆಂಟ್ ಮೂಮೆಂಟ್ನಲ್ಲೇ ನಾವು ಇರಬಹುದು. ಹಾಗೆ ಯಾವುದೇ ಥರದ ಇಂಟ್ರಪ್ಷನ್ಸ್ ಇಲ್ಲದೆ ಇರುವಂಥ ಟೈಮ್ನ ನಾವು ನಮಗೆ ಗಿಫ್ಟ್ ಮಾಡ್ಕೋಬಹುದು. ಹೇಗೆ ಅಂದರೆ, ನಮಗೆ ಖುಷಿಯನ್ನು ಕೊಡುವಂಥ ಯಾವುದಾದ್ರೂ ಆ್ಯಕ್ಟಿವಿಟಿಗೆ ಒಂದಷ್ಟು ಟೈಮ್ ಕೊಡಬಹುದು. ಅದು ಪುಸ್ತಕ ಓದೋದಾಗಿರಬಹುದು, ಅಥವಾ ಪೇಂಟಿಂಗ್ ಆಗಿರ್ಬೋದು, ಸುಮ್ಮನೆ ಹೊರಗೆ ಸುತ್ತಾಡ್ಕೊಂಡು ಬರೋದಾಗಿರ್ಬೋದು, ಇಲ್ಲ ಹೊರಗೆ ಸುತ್ತಾಡೋಕೆ ಇಷ್ಟ ಇಲ್ಲ ಅಂದರೆ ಹೊರಗೆ ಕೂತ್ಕೊಂಡಿರಬಹುದು. ಹೀಗೆ ನಾವು ಎಂಜಾಯ್ ಮಾಡುವಂಥ ಆ್ಯಕ್ಟಿವಿಟಿಗೆ ಸಮಯ ಕೊಟ್ಟಾಗ ಯಾವುದೇ ಥರದ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಎಸ್ಪೆಷಲಿ ಫೋನ್ ಇರುತ್ತಲ್ಲ, ಫೋನ್ನಿಂದ ದೂರ ಇರಬೇಕು. ಇಲ್ಲ ಅಂತಂದರೆ ನೋಟಿಫಿಕೇಷನ್ಸ್ ಬರ್ತಾನೆ ಇರುತ್ತೆ, ಕಿರಿಕಿರಿ ಮಾಡ್ತಾ ಇರುತ್ತೆ. ಸೊ ಅನ್ಇಂಟ್ರಪ್ಟೆಡ್ ಟೈಮ್ ನಮಗೆ ನಾವೇ ಕೊಟ್ಟರೆ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಎರಡಕ್ಕೂ ಸಹ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ರೀಚಾರ್ಜ್ ಸಹ ಆಗುತ್ತೆ. ಸೊ ನಿಮಗೆ ನೀವೇ ರಿವಾರ್ಡ್ ಕೊಟ್ಕೊಂಡಿದ್ರೆ ಅದೇನು ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈಗ ಪದವಿ ಪೂರ್ವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ ಟು 101.3 FM.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ರಿವಾರ್ಡ್ ಯುವರ್ ಸೆಲ್ಫ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಮನೆಯ ಕೆಲಸದ ಒತ್ತಡ ಕಾರಣ ನನ್ನ ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ಇಬ್ಬರನ್ನು ಚೆನ್ನಾಗಿ ಓದಿಸಿ ಇಬ್ಬರನ್ನು ಒಂದು ದಡ ಸೇರಲು ಶ್ರಮ ಪಟ್ಟಿದ್ದೇನೆ. ನಮ್ಮ ಮನೆಯವರ ಆಸೆಯಂತೆ ಇಬ್ಬರು ಮಕ್ಕಳು ತುಂಬಾ ಚೆನ್ನಾಗಿ ಓದಿ ನನ್ನ ಆಸೆಯಂತೆ ಇಬ್ಬರು ಕೂಡ ಒಳ್ಳೆಯ ಹುದ್ದೆಯಲ್ಲಿ ಕೆಲಸದಲ್ಲಿ ಇದ್ದಾರೆ. ನಮ್ಮ ಮನೆಯವರಿಗೆ ಇದು ಕೂಡ ತುಂಬ ಖುಷಿ ತಂದಿದೆ. ನನ್ನ ಆಸೆಯಂತೆ ನನ್ನ ಮಕ್ಕಳನ್ನು ಓದಿಸಿ ಮುಂದೆ ತಂದಿರುವುದು ಖುಷಿಯಾಗಿದೆ ಅಂತ ನನಗೆ ಶಭಾಷಿ ಎಂದು ನಮ್ಮ ಮನೆಯವರು ನನಗೆ ಬೆನ್ನನ್ನು ತಟ್ಟಿದ್ದಾರೆ. ಇದು ನನಗೆ ತುಂಬ ಖುಷಿ ಕೊಟ್ಟಿರುವ ವಿಷಯ. ಹಾಡುಗಳು ಚೆನ್ನಾಗಿವೆ ಮೇಡಮ್, ಆಫೀಸಿನ ಕೆಲಸದ ಒತ್ತಡದ ಕಾರಣ ನನಗೆ ಜವಾಬ್ದಾರಿ ಕೊಟ್ಟರು, ಆ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ ಜಯ ಪುಟ್ಟಸ್ವಾಮಿಯವರೇ. ನೋಡಿ ಎಷ್ಟು ಚೆನ್ನಾಗಿ ಇವರು ತಮ್ಮ ಸಂದೇಶದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಅದು ನನ್ನ ಜೀವನದ ಒಂದು ಗೆಲುವನ್ನು ನಾನು ಸಂಭ್ರಮಿಸ್ತಾ ಇದ್ದೀನಿ, ಆ ಒಂದು ಗೆಲುವಿನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ಮತ್ಯಾರ ಸಂದೇಶ ಅಂದರೆ, ಈ ವಿಶೇಷ ದಿನದಂದು ನನಗೆ ಸ್ಫೂರ್ತಿಯಾಗಿರೋದು ವಿವೇಕರ ನಿನ್ನ ಬಾಳಿನ ಶಿಲ್ಪಿ ನೀನೆ ಅನ್ನೋ ಮಾತು. ನನ್ನ ಜೀವನದ ಈ ಹಾದಿಯಲ್ಲಿ ಯಾವುದೇ ಯಶಸ್ಸು ಗಳಿಸಿದ್ರೂ ಅದು ಇಂತಹ ಸ್ಫೂರ್ತಿದಾಯಕ ಮಾತುಗಳಿಂದಲೇ ಅಂತ ಹೇಳ್ತಾ ಇದ್ದಾರೆ ಕಲ್ಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಮಾಹಿತಿ ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಂಗೆ 100062 ಇವ್ರು ಹೇಳ್ತಾ ಇದ್ದಾರೆ, ಎಂಜಾಯ್ ಮೂಮೆಂಟ್ಸ್ ಬಿಫೋರ್ ದೇ ಬಿಕಮ್ ಮೆಮರೀಸ್ ಅಂತ, ಕ್ಷಣಗಳನ್ನ ಆದಷ್ಟು ಅನುಭವಿಸಿ ಅದು ನೆನಪುಗಳಾಗೋದಕ್ಕೆ ಮುನ್ನ ಅಂತ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಇನ್ನು ನಮಗೆ ನಾವು ರಿವಾರ್ಡ್ ಹೇಗೆ ಕೊಟ್ಕೋಬಹುದು ಅಂತ ಮಾತಾಡ್ತಾ ಇದ್ದೀವಿ, ಹೇಗೆ ರಿವಾರ್ಡ್ ಯುವರ್ ಸೆಲ್ಫ್ ಡೇನ ಸೆಲೆಬ್ರೇಟ್ ಮಾಡಬಹುದು ಅಂತ ಈಗಾಗಲೇ ಮಾತಾಡಿದ್ವಿ. ಇನ್ನು ಏನು ಮಾಡಬಹುದು ಅಂದರೆ, ನಮಗೆ ನಾವೇ ಒಂದು ನೋಟನ್ನು ಬರೀಬಹುದು. ಪ್ರತಿದಿನ ಡೈರಿ ಬರೆಯುವಂಥ ಅಭ್ಯಾಸ ಸಾಕಷ್ಟು ಜನರಿಗಿರುತ್ತೆ, ಬಟ್ ಇದು ದಿನಚರಿಯನ್ನು ಬರೆಯೋದಲ್ಲ, ನಮಗೆ ನಾವೇ ಮೆಸೇಜ್ನ ಬರೆಯೋದು. ಅಂದರೆ ಕಷ್ಟದ ದಿನಗಳಲ್ಲೂ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೆ, ಸೊ ಥ್ಯಾಂಕ್ಸ್ ಅಂತ ನಮಗೆ ನಾವೇ ಹೇಳ್ಕೊಳ್ಳೋದು. ಹಾಗೆ ರೀಸೆಂಟಾಗಿ ಯಾವುದಾದ್ರೂ ಒಂದು ಸವಾಲನ್ನು ನಾವು ಫೇಸ್ ಮಾಡಿರ್ತೀವಿ, ಅದರ ಬಗ್ಗೆ ನಮಗೆ ಹೆಮ್ಮೆ ಇರುತ್ತೆ. ಸೊ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡುವಂಥ ಸಮಯದಲ್ಲಿ ನಮಗೆ ನಾವೇ ಧನ್ಯವಾದವನ್ನು ತಿಳಿಸ್ಕೊಳ್ಳೋದಾಗಿರಬಹುದು. ಹೀಗೆ ನೋಟ್ ಅಥವಾ ಮೆಸೇಜ್ನ ಬರೆಯೋದ್ರಿಂದ ಆ ಒಂದು ಗುರುತಿಸುವಿಕೆ ಇದೆಯಲ್ಲ, ರೆಕಗ್ನಿಷನ್ ಇದೆಯಲ್ಲ, ಆ ರೆಕಗ್ನಿಷನ್ನಿಂದ ನಿಜವಾದ ಹಾಗೆ ಅರ್ಥಪೂರ್ಣವಾದ ಒಂದು ಫೀಲ್ ನಮಗೆ ಬರುತ್ತೆ. ಈ ಎಲ್ಲ ರಿವಾರ್ಡ್ಗಳು ಮನಸ್ಸಿಗೆ ಖುಷಿ ಕೊಡುವಂಥ ರಿವಾರ್ಡ್ಗಳಾಯಿತು. ಇನ್ನು ನಮ್ಮ ಬಾಡಿಗೂ ರಿವಾರ್ಡ್ ಕೊಡಲೇಬೇಕಲ್ವಾ? ನಮಗೆ ಇಷ್ಟವಾದಂಥ ತಿಂಡಿಯನ್ನು ಅಥವಾ ಊಟವನ್ನು ಬಹಳ ಕೇರ್ ತಗೊಂಡು ರುಚಿಯಾಗಿ ಪ್ರಿಪೇರ್ ಮಾಡಿ ಆ ರುಚಿಯ ಸವಿಯನ್ನು ನೋಡಬೇಕಾದ್ರೆ ಕಂಪ್ಲೀಟಾಗಿ ಊಟ ಆದಮೇಲೆ ಊಟದ ಮೇಲೇ ನಮ್ಮ ಗಮನ ಇರಬೇಕಾಗತ್ತೆ. ಸೊ ಫೋನ್ ಅಥವಾ ಸ್ಕ್ರೀನ್ನ ಜೊತೆಗೆ ಏನೋ ಒಂದು ಸ್ನ್ಯಾಕ್ಸ್ನ ಗಡಿಬಿಡಿಯಲ್ಲೇ ತಿಂದು ಅಭ್ಯಾಸ ಆಗೋಗಿರುತ್ತೆ. ಫೋನ್ ನೋಡ್ತಾ ಇರ್ತೀವಿ, ಏನೋ ಒಂದು ತಿಂಡಿ ತಿಂತಿರ್ತೀವಿ, ಆ ತಿಂಡಿಯ ಮೇಲೆ ಆ ಊಟದ ಮೇಲೆ ಗಮನವೇ ಇರೋದಿಲ್ಲ. ಆದರೆ ನಾವೇ ಸಮಯ ತಗೊಂಡು ನಮಗೆ ಇಷ್ಟವಾಗುವಂಥ ಒಂದು ತಿಂಡಿಯನ್ನು ಅಡುಗೆಯನ್ನು ನಾವೇ ಖುದ್ದು ತಯಾರಿಸಿದಾಗ ತುಂಬ ಕೇರ್ ತಗೊಂಡು ತಯಾರಿಸಿರ್ತೀವಿ, ರುಚಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿರುತ್ತೆ. ಆ ರೀತಿ ತಯಾರಿಸಿದಂಥ ಒಂದು ಅಡುಗೆಯನ್ನು ನಾವು ತಿನ್ನೋದ್ರಿಂದ, ನಮಗೆ ನಾವೇ ಮಾಡಿ ಬಡಿಸ್ಕೊಂಡು ತಿನ್ನೋದ್ರಿಂದ ಕೂಡ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ, ಹಾಗೆ ನಮ್ಮ ಬಾಡಿಗೂ ಕೂಡ ಖುಷಿಯಾಗುತ್ತಲ್ವಾ? ನಮಗೆ ಬೇಕಾದ ಅಡುಗೆನ ನಾವೇ ಮಾಡಿಕೊಂಡು ನಮ್ಮ

ಟೇಸ್ಟ್ಗೆ ತಕ್ಕಂತೆ ಒಂದೊಂದು ಬೈಟ್ನು ಕೂಡ ಎಂಜಾಯ್ ಮಾಡ್ತಾ ತಿನ್ನೋದಿದೆಯಲ್ಲ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿಯನ್ನು ಕೊಡುತ್ತೆ. ಅಂತಹ ಒಂದು ಏನಂತಾರೆ, ಆಹಾರವನ್ನು ಸೇವಿಸುವಿಕೆಯನ್ನು ಮೈಂಡ್ಫುಲ್ ಈಟಿಂಗ್ ಅಂತ ಕರೀತಾರೆ. ಸೊ ಈ ಮೈಂಡ್ಫುಲ್ ಈಟಿಂಗ್ನ ಮಾಡಿದವರಿಗೆ ಗೊತ್ತು ಆ ಒಂದು ರುಚಿಯ ಸವಿ ಏನು ಅಂತ. ಇನ್ನು ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಡೆಯದಾಗಿ ನಾವು ನಮಗೆ ಯಾವ ರೀತಿಯ ಉಡುಗೊರೆಗಳನ್ನ ಕೊಟ್ಕೋಬಹುದು ಅಂತ ಹೇಳೋದಾದರೆ, ಇದು ನಮ್ಮ ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ, ಹಾಗೆ ನಮ್ಮ ಬಾಡಿಗೂ ಸಹ ಒಂದು ಖುಷಿಯನ್ನು ಕೊಡುತ್ತೆ. ಯಾವುದು ಅಂತ ಅಂದರೆ, ಮೂರು ಉಡುಗೊರೆಗಳನ್ನ ನಾವು ಕೊಡಬಹುದು. ಯಾವ ಮೂರು ಗಿಫ್ಟ್ಗಳು ಅದು ಅಂದರೆ, ಮೊದಲನೇದಾಗಿ ಸಂತೋಷ. ಸಂತೋಷವನ್ನು ನಾವು ಮನಸ್ಸಿಗೆ ಕೊಡಬೇಕಾಗತ್ತೆ, ಮನಸ್ಸಿಗೆ ನಾವು ಗಿಫ್ಟ್ ಕೊಡಬೇಕಾಗತ್ತೆ. ಹಾಗೆ ಹೃದಯಕ್ಕೆ ಯಾವ ಗಿಫ್ಟ್ನ ಕೊಡಬಹುದು, ಪ್ರೀತಿ. ಯಾರದ್ದೋ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದಲ್ಲ, ನಮ್ಮ ಪ್ರೀತಿಯನ್ನು ನಾವು ನಮ್ಮ ಹೃದಯಕ್ಕೆ ಕೊಟ್ಕೋಬೇಕಾಗತ್ತೆ. ಯಾಕಂದರೆ ನಾವು ಮಾತಾಡಿದ್ದು ಯಾವ ದಿನದ ಬಗ್ಗೆ, ರಿವಾರ್ಡ್ ಯುವರ್ ಸೆಲ್ಫ್ ಡೇ ಬಗ್ಗೆ ಅಲ್ವಾ. ಎರಡು ಉಡುಗೊರೆ ಆಯಿತು, ಸಂತೋಷ, ಪ್ರೀತಿ. ಹಾಗೆ ಮತ್ತೊಂದು ಉಡುಗೊರೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸಂತೃಪ್ತಿ. ಈ ಒಂದು ಸಂತೃಪ್ತಿ ಉಡುಗೊರೆಯನ್ನು ನಾವು ನಮಗೆ ಯಾರಿಗೆ ಕೊಡ್ತೀವಿ ಅಂತ ಅಂದರೆ, ನಮ್ಮ ಆತ್ಮಕ್ಕೆ ನಾವು ಕೊಡಬೇಕಾಗತ್ತೆ. ಸೊ ಸಂತೋಷ, ಪ್ರೀತಿ, ಸಂತೃಪ್ತಿ, ಈ ಮೂರು ಕೂಡ ಅದ್ಭುತ ಉಡುಗೊರೆಗಳು. ಈ ಉಡುಗೊರೆಗಳನ್ನ, ಈ ಗಿಫ್ಟ್ಸ್ನ ನಾವು ಮೊದಲು ಯಾರು ಯಾರಿಗೆ ನೀಡಬೇಕು ಅಂದರೆ, ನಮಗೆ ಯಾರು ನೀಡಬೇಕು, ಯಾರೋ ನೀಡ್ತಾರೆ ಅಂತ ಕಾಯೋದಲ್ಲ. ಈ ಮೂರು ಗಿಫ್ಟ್ಸ್ನ, ಸಂತೋಷ, ಪ್ರೀತಿ, ಸಂತೃಪ್ತಿನ ನಮಗೆ ನಾವು ಮೊದಲು ನೀಡಬೇಕಾಗಿರೋದು. ಸೊ ರಿವಾರ್ಡ್ ಯುವರ್ ಸೆಲ್ಫ್ ಡೇ ಈ ಒಂದು ದಿನದ ವಿಶೇಷತೆಯೇ, ಆ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಹಾಗೇನೆ ಯಾವ ಗಿಫ್ಟ್ಗಳನ್ನ ನಾವು ನಮಗೆ ಕೊಡಬಹುದು ಅಂತ ಕೂಡ ತಿಳ್ಕೊಂಡ್ವಿ. ಕಾರ್ಯಕ್ರಮದ ವಿಷಯ ಹಾಗೂ ಮಾಹಿತಿ, ಹಾಡುಗಳು ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಮಂಡಿಕಲ್ ಕೃಪಾ ಉಮೇಶ್ ರವರ ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಹಾಡುಗಳು ಮತ್ತು ವಿಷಯ ತುಂಬ ಚೆನ್ನಾಗಿದೆ. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಮುಕ್ತಾಯ ಮಾಡೋ ಹೊತ್ತಾಗಿದೆ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ 101.3 ಕಂಪನಾಂಕಗಳಲ್ಲಿ ಸಮಯ 7:34:50 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ

0: ಮನವರಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತ್ರಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ಧತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮೀಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು.

ಇತ್ತೀಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ ನವೆಂಬರ್ 10ರಂದು ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2ರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ಧ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: 101.3 ಮೆಗಾಹರ್ಟ್ಸ್ ನೀವು ಟ್ಯೂನ್ ಮಾಡಿರುವಂತಹ ಫ್ರೀಕ್ವೆನ್ಸಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನೀವು ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್. ಸಮಯ ಆಗಿದೆ 7:47:28. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ಅ ಗ್ರೇಟ್ ಈವ್ನಿಂಗ್ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3. ಒಲವಿನ ಮಾತುಗಳನ್ನ ಆಡ್ತಾ, ಒಲುಮೆಯ ಗೀತೆಗಳನ್ನ ಕೇಳ್ತಾ ನಿಮ್ಮ ಈ ಸವಿ ಸಂಜೆಗೆ ಒಲವಿನ ಆಲಾಪ ಮಾಡಿಸೋ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಾಪದಲ್ಲಿ ಈ ಸಂಜೆ ನಿಮ್ಮ ಜೊತೆಯಾಗ್ತಿರೋದು ನಾನು ಆರ್ಜೆ ನಯನ. ಇನ್ನು ನಾವು ಪ್ರೀತಿ ಅಂದ ತಕ್ಷಣ ಸಾಕಷ್ಟು ಹಾಡುಗಳಲ್ಲಿ ಚಿತ್ರಗಳಲ್ಲಿ ಇದ್ರ ಬಗ್ಗೆ ಕೇಳಿರ್ತೀವಿ. ಆದ್ರೆ ಇವತ್ತು ನಾವು ಅಂದ್ರೆ ಸಾಮಾನ್ಯರು ಪ್ರತಿದಿನ ಜೀವನದಲ್ಲಿ ಅನುಭವಿಸೋ ಒಂದು ಸುಂದರ ಪ್ರೀತಿಯ ಬಗ್ಗೆ ಮಾತಾಡೋಣ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೊಂದು ಪ್ರಾಮಾಣಿಕ ಪ್ರಶ್ನೆಯನ್ನ ಕೇಳ್ತೀನಿ. ಈ ಪ್ರಶ್ನೆಯಿಂದ ಶುರು ಮಾಡಿ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಇನ್ನು ತಡ ಮಾಡದೆ ಇವತ್ತಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಂತಂದ್ರೆ, ನಾವು ಪ್ರೀತಿಯನ್ನ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅದನ್ನ ಹೇಗೆ ವ್ಯಕ್ತಪಡಿಸೋದಿರ್ಬೋದು, ಅಥವಾ ಪ್ರೀತಿಯ ನಿವೇದನೆಯನ್ನ ಹೇಗ್ ಮಾಡೋದು, ನಮ್ಮನ್ನು ಪ್ರೀತಿಸೋರ್ಗೆ ನಾವು ಪ್ರೀತಿಯನ್ನ ಹೇಗ್ ತೋರಿಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇನ್ನು ಈ ಪ್ರೀತಿಗೆ ಹೋರಾಡಿ ಇದನ್ನ ಉಳಿಸ್ಕೊಳ್ಳೋದು ಹೇಗೆ, ಹೀಗೆಲ್ಲ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ ತಿಳ್ಕೊಂಡಿದ್ದೀವಿ ಕೂಡ. ಆದ್ರೆ ಇದೇ ಪ್ರೀತಿಗೆ ಮತ್ತೊಂದು ಮುಖ ಇದೆ. ಈ ಮುಖವನ್ನ ಸಾಮಾನ್ಯವಾಗಿ ಯಾವುದೇ ಚಿತ್ರಗಳಲ್ಲಿ, ಕವಿತೆಗಳಲ್ಲಿ, ಪುಸ್ತಕಗಳಲ್ಲಿ ನಾವೆಲ್ಲೂ ನೋಡಿರಲ್ಲ. ಏನಂತಂದ್ರೆ, ಈ ಪ್ರೀತಿಯನ್ನ ಹೇಗೆ ನಾವು ತೋರಿಸೋದು ಅಂತ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ದೀವೋ, ಅದೇ ರೀತಿ ಪ್ರೀತಿಯ ಸ್ವೀಕಾರವನ್ನ ಹೇಗ್ ಮಾಡೋದು ಅನ್ನೋದು ಇವತ್ತಿನ ಪ್ರಶ್ನೆ. ಸಾಮಾನ್ಯವಾಗಿ ನಾವೆಲ್ಲರೂ ಪ್ರೀತಿಯನ್ನ, ಸರಿಯಾದ ಪ್ರೀತಿಯನ್ನ ಸ್ವೀಕರಿಸೋದ್ರಲ್ಲಿ ಎಡುತ್ತೀವಿ ಅಂತ ಹೇಳ್ಬೋದು. ಅಂತಂದ್ರೆ ಆಳವಾಗಿ ಅಥವಾ ನಮ್ಮನ್ನ ನಿಷ್ಕಲ್ಮಶವಾಗಿ ಯಾರಾದರೂ ಪ್ರೀತಿಸ್ತಿದ್ದಾರೆ ಅಂತಂದ್ರೆ ಆ ಪ್ರೀತಿಯನ್ನ ಹೇಗೆ ಸ್ವೀಕರಿಸಬೇಕು ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಒಂದ್ ರೀತಿ ಗೊಂದಲದಲ್ಲಿ ಉಳಿದಿರ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರೀತಿಯನ್ನ ಸ್ವೀಕಾರ ಮಾಡೋದು ಹೇಗೆ, ಅಥವಾ ಈ ಪ್ರೀತಿಯ ಸ್ವೀಕಾರದಲ್ಲಿ ನಾವು ಎಲ್ಲಿ ಎಡುತ್ತಿದ್ದೀವಿ, ಇದರಿಂದ ನಮ್ಗೇನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ಒಲುವಿನ ಆಲಾಪದಲ್ಲಿ ನಾವು ಮಾತಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ವೆಲ್ಕಮ್ ಬ್ಯಾಕ್ ಎಫ್ ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಇವತ್ತಿನ ಒಲವಿನ ಆಲಾಪದಲ್ಲಿ ಪ್ರೀತಿಯನ್ನ ಸ್ವೀಕರಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ನಿಮಗೋಸ್ಕರ ಕೇಳಿದೆ. ನೀವು ಅಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಥವಾ ನಿಮ್ಮದೇನೇ ಪ್ರಶ್ನೆಗಳಿದ್ರು ಏನ್ ಮಾಡ್ಬೇಕಂತ ಖಂಡಿತವಾಗ್ಲೂ ಗೊತ್ತಿದೆ. ನಿಮ್ಮ ಮುದ್ದಾದ ಹೆಸರು ಹಾಗೆ ನಿಮ್ಮ ಸಂದೇಶವನ್ನ ಬರೆದು ನಮ್ಮ ನಂಬರ್ 9483901013 ಈ ನಂಬರ್ಗೆ ಸಂದೇಶ ಕಳಿಸಬಹುದು ಅಂತ ಹೇಳ್ತಾ ಮಾತು ಮುಂದುವರಿಸೋಣ. ಪ್ರೀತಿಯನ್ನ ಸ್ವೀಕಾರ ಮಾಡೋದ್ರಲ್ಲಿ ನಮ್ಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಥವಾ ಇರುಸುಮುರುಸು ಆಗೇ ಆಗುತ್ತೆ ಅಂತ ಹೇಳ್ಬೋದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಯಾರಾದ್ರೂ ನಮ್ಮನ್ನ ಪ್ರೀತಿಸೋರು ನೀನ್ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಒಂದೊಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದಕ್ಕೆ ಖುಷಿ ಆಗೋದಕ್ಕಿಂತ ಮುಂಚೆ ಒಂದ್ ರೀತಿಯ ಅನುಮಾನ ಅಥವಾ ಡೌಟ್ ಬರುತ್ತೆ ಅಂತ ಹೇಳ್ಬೋದು. ನಿಜ ಹೇಳ್ತಿದ್ಯಾ ಅಂತ ಕೇಳ್ತೀವಿ, ಅಥವಾ ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳ್ತಿದ್ಯಾ ಅನ್ನೋ ಈ ರೀತಿಯ ಡೌಟ್ಸ್ ಎಲ್ಲ ನಮ್ಮಲ್ಲಿ ಶುರು ಆಗುತ್ತೆ. ಹಾಗಾಗಿ ನಗ್ತೀವಿ ಅಥವಾ ಏನೋ ಒಂದು ಅಪಹಾಸ್ಯವನ್ನ ಮಾಡಿಬಿಟ್ಟು ಸುಮ್ಮನೆ ಇರುವಂತ ಅವ್ರನ್ನ ನಿಲ್ಲಿಸ್ಬಿಡ್ತೀವಿ. ಇದು ಒಂದು ರೀತಿಯ ತಪ್ಪು ಅಂತ ಹೇಳ್ಬೋದು. ಪ್ರೀತಿಯ ಸ್ವೀಕಾರದಲ್ಲಿ ನಾವು ಒಂದು ರೀತಿ ಎಡವೋದು ಅಂತ ಹೇಳ್ಬೋದು. ಅಥವಾ ನಮ್ಮನ್ನ ಇಷ್ಟಪಟ್ಟವರು ನಮ್ಮ ಖುಷಿಗೋಸ್ಕರ ಏನೋ ಒಂದು ಒಳ್ಳೆ ಗಿಫ್ಟು ಅಥವಾ ಹಿಂದೆ ಏನೋ ಹೇಳಿದ್ದನ್ನ ನೆನ್ಪಿಟ್ಕೊಂಡು ನಮ್ಮ ಖುಷಿಗೋಸ್ಕರ ಏನಾದರೂ ಮಾಡಿದಾಗ ಅದಕ್ಕೆ ನಾವು ಪ್ರತಿಯಾಗಿ ಖುಷಿಯಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದ್ರ ಬದಲು ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಯ್ಯೋ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಲಿಕ್ಕೆ ಹೋದೆ, ನನಗೋಸ್ಕರ ಇದೆಲ್ಲ ಬೇಡವಿತ್ತು ಅಂತ ಹೇಳ್ಬಿಟ್ಟು ಅವರ ಪ್ರಯತ್ನಕ್ಕೆ ನಾವು ಅಡ್ಡಿ ಸಹ ಆಗ್ತೀವಿ ಅಂತ ಹೇಳ್ಬೋದು. ಇನ್ನು ಇದರ ಬಗ್ಗೆನೇ ನಾನು ಇವತ್ತು ಮಾತಾಡ್ತಿದ್ದು. ಇದೆಲ್ಲ ಒಂದು ರೀತಿ ಪ್ರೀತಿಯನ್ನ ಸರಿಯಾಗಿ ಸ್ವೀಕಾರ ಮಾಡದೇ ಇರೋದು ಅಂತ ಹೇಳ್ಬೋದು. ಇದನ್ನ ನಾವೆಲ್ಲರೂ ಸಾಕಷ್ಟು ಜನ ಸಾಕಷ್ಟು ಸಲ ಮಾಡಿರ್ತೀವಿ ಅಂತ ಹೇಳ್ಬಹುದು. ಹಾಗಾಗಿ ಇವತ್ತಿನ ಒಲವಿನ ಆಲಾಪದಲ್ಲಿ ಇದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಇನ್ನು ನೀವು ಅಷ್ಟೇ ಈ ರೀತಿಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರೆ ನಮ್ಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ, ಇನ್ನು ನಾವು ಯಾಕೆ ಈ ರೀತಿ ಪ್ರೀತಿಯ ಸ್ವೀಕಾರದಲ್ಲಿ ಒಂದು ರೀತಿಯ ಮುಜುಗರ ಅಥವಾ ಹಿಂಜರಿಕೆಯನ್ನ ಅನುಭವಿಸ್ತೀವಿ ಅಂತ ನೋಡೋದಾದ್ರೆ, ಇನ್ನು ಯಾವುದೋ ಒಂದು ಪಾಸ್ಟ್ ರಿಲೇಷನ್ಶಿಪ್ ಇರಬಹುದು, ಅದರಲ್ಲಿ ನಾವು ಅನುಭವಿಸಿದ ತಿರಸ್ಕಾರ ಇರುತ್ತಲ್ವಾ, ಅದರಿಂದ ಈ ರೀತಿ ಮುಂದೆ ಬರೋರು ಏನೋ ಒಂದು ತಪ್ಪು ಮಾಡ್ತಾರೆ ಅಥವಾ ಅವರ ಪ್ರೀತಿಯಲ್ಲಿರುವ ಆ ನಿಷ್ಕಲ್ಮಶತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತೀವಿ. ಅಥವಾ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಈ ರೀತಿ ಓಪನ್ ಆಗಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋದು ಸಹ ನಾವು ಕಂಡಿಲ್ಲದೆ ಇರೋದ್ರಿಂದ ಇದು ಒಂದು ರೀತಿ ದುರ್ಬಲತೆ ಅಂತನ್ನೋ ಒಂದು ಮನೋಭಾವಕ್ಕೆ ಬೀಳ್ತೀವಿ. ಪ್ರೀತಿಯನ್ನ ಸ್ವೀಕರಿಸ್ಲಿಕ್ಕೆ ನಾನು ಅರ್ಹಳ ಅನ್ನೋ ಒಂದು ಅನುಮಾನ ಸಹ ನಮ್ಮಲ್ಲಿ ಶುರು ಆಗುತ್ತೆ.

ಇನ್ನು ಇದಕ್ಕೆಲ್ಲ ಒಂದು ರೀತಿಯ ಕಾರಣ ಅಂತ ಹೇಳಿದರೆ, ನಾನು ಈ ಪ್ರೀತಿಗೆ ಅರ್ಹಳ ಅಥವಾ ನಾನು ಈ ಪ್ರೀತಿಗೆ ಅರ್ಹನ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಮೂಡೋದು ಅಂತ ಹೇಳ್ಬೋದು. ಇನ್ನು ನಾನಾಗಲೇ ಹೇಳ್ದಿರೋ ಹಾಗೆ ಒಂದಿಷ್ಟು ಕಾರಣಗಳಿಂದ ನಮ್ಮಲ್ಲಿ ಈ ರೀತಿಯ ಒಂದು ಅನುಮಾನ ಸೃಷ್ಟಿಯಾಗುತ್ತೆ. ಇನ್ನು ಇದೇ ಅನುಮಾನ ಅಥವಾ ಇದೇ ಒಂದು ಗೊಂದಲದಿಂದ ನಾವು ಪ್ರೀತಿಯ ಸ್ವೀಕಾರದಲ್ಲಿ ಎಡುತ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಒಲವಿನ ಆಲಾಪದಲ್ಲಿ ಪ್ರೀತಿಯ ಸ್ವೀಕಾರದಲ್ಲಿ ನಾವು ಹೇಗೆ ಎಡುತ್ತೀವಿ, ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ, ಯಾಕೆ ನಾವು ಒಂದು ನಿಷ್ಕಲ್ಮಶವಾದ ಪ್ರೀತಿಯನ್ನು ಸರಿಯಾಗಿ ಸ್ವೀಕರಿಸೋದ್ರಲ್ಲಿ ತಪ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸಂಗಾತಿ ನೀನಿವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ ಅಂತ ಅಂದಾಗ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಖುಷಿ ಪಡೋದ್ರ ಬದಲು, ಅಯ್ಯೋ ಹಾಗೇನಿಲ್ಲ ಅಥವಾ ನಿಜವಾಗ್ಲೂ ಹೇಳ್ತಿದೀಯಾ, ಸುಳ್ಳು ಹೇಳ್ತಿದೀಯಾ ಅನ್ನೋ ಪ್ರಶ್ನೆಗಳು ಅನುಮಾನಗಳನ್ನ ಪಡ್ತೀವಿ. ಹಾಗೆ ನಮ್ಮ ಜೊತೆ ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ದೈನಂದಿನ ಬದುಕಿನಲ್ಲಿ ಅವರು ನಮ್ಮ ಜೊತೆ ಆಗಲಿಕ್ಕೆ ಹೊರಟಾಗ ಅವರನ್ನ ತಡಿತೀವಿ, ನಿನ್ನ ಅವಶ್ಯಕತೆ ಇಲ್ಲ ಅಥವಾ ನನಗೆ ಇಷ್ಟು ಹೆಚ್ಚಿನ ಸಹಾಯದ ಅವಶ್ಯಕತೆ ಇಲ್ಲ, ನಾನು ಇದೆಲ್ಲದನ್ನೂ ಒಬ್ಳೇ ಮಾಡ್ತೀನಿ ಅಂತ ಬೀಗ್ಲಿಕ್ಕೆ ಶುರು ಮಾಡ್ತೀವಿ. ಇನ್ನು ಇದು ಜಂಭ ಅಥವಾ ಅಹಂಕಾರ ಅಲ್ಲದೇ ಇದ್ರೂ ಸಹ ಒಂದು ರೀತಿ ಇನ್ಸೆಕ್ಯೂರಿಟಿ ಅಂತ ಸಹ ಹೇಳಬಹುದು. ಇನ್ನು ಯಾಕಿಷ್ಟು ಒಳ್ಳೆಯವರಾಗ್ತಾ ಇದ್ದಾರೆ, ಇದರಲ್ಲಿ ಏನಾದರೂ ಒಂದು ನಾಟಕ ಇದೆಯಾ ಅನ್ನೋ ಡೌಟ್ ಸಹ ನಮ್ಮಲ್ಲಿ ಬರುತ್ತೆ. ಇನ್ನು ಯಾರೋ ನನ್ನನ್ನು ಯಾವುದೇ ಕಂಡೀಷನ್ಸ್ ಇಲ್ಲದೆ ಇಷ್ಟು ನಿಷ್ಕಲ್ಮಶವಾಗಿ ಆಳವಾಗಿ ಪ್ರೀತಿ

ಬರ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಸುಳ್ಳಿರಬಹುದು ಅಥವಾ ಅದು ನಾಟಕ ಇರಬಹುದು ಅಥವಾ ಈ ಪ್ರೀತಿಗೆ ನಾನು ಅರ್ಹಳ ಅನ್ನೋ ಒಂದು ಅನುಮಾನ ಇರಬಹುದು. ಈ ರೀತಿಯ ಕಾರಣಗಳಿಂದಾಗಿ ನಾವು ಯಾರಾದರೂ ನಮ್ಮನ್ನು ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಂದಾಗ ಆ ದೂರ ತಳ್ಳಿಕ್ಕೆ ಶುರು ಮಾಡ್ತೀವಿ. ಇದು ಒಳ್ಳೆಯದಲ್ಲ. ನಮ್ಮ ಪ್ರೀತಿಯಲ್ಲಿ ಸಾಕಷ್ಟು ತೊಂದರೆಗಳು ಇದರಿಂದ ಆಗಬಹುದು ಅನ್ನೋ ಒಂದು ವಿಷಯವನ್ನ ಇವತ್ತಿನ ಒಲವಿನ ಆಲಾಪದಲ್ಲಿ ನಿಮ್ಮಲ್ಲಿ ನಾನು ತಂದಿದ್ದೀನಿ. ಇದೊಂದು ಹಾಡಿನ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈ ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ನಂದಿನಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮನೆ. ಅಲ್ಲಿ ನಾನು ನಮ್ಮಮ್ಮ ಇಬ್ರು ಇರ್ತೀವಿ. ನಂಗೊಂದು ಒಳ್ಳೆ ಕೆಲಸ ಸಿಕ್ತಿದಂಗೆ ಇಬ್ರು ಮದ್ವೆ ಆಗ್ಬಿಡೋಣ. ಓಕೆ?
1: ನನ್ನ ಲವ್ ಮಾಡೋದಕ್ಕಿಂತ ನಿನಗೆ ಒಳ್ಳೆ ಕೆಲಸ ಸಿಗುತ್ತಾ?
0: ನಡೀರಿ, ಆಯ್ತು.

1.3 ಕೇಳ್ತಾ ಇದ್ರಾ? ಇವತ್ತಿನ ಒಲವಿನ ಆಲಾಪದಲ್ಲಿ ಪ್ರೀತಿಯನ್ನ ಸ್ವೀಕರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನಾನೀಗಷ್ಟೇ ಸಾಕಷ್ಟು ಉದಾಹರಣೆಗಳನ್ನ ಸಹ ಕೊಟ್ಟೆ, ಹೇಗೆ ನಾವು ಪ್ರೀತಿಯ ಸ್ವೀಕಾರದಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಪ್ರೀತಿಯನ್ನ ಸ್ವೀಕರಿಸೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇದರಲ್ಲಿ ನಾನು ಎಡುತ್ತಿದ್ದೇನೆ ಅನ್ನೋ ಒಂದು ಅಕ್ಸೆಪ್ಟೆನ್ಸ್ ಅಂತ ಅಥವಾ ಅರಿವು ನಮ್ಮಲ್ಲಿರ್ಬೇಕಂತ ಅನ್ಸುತ್ತೆ. ಹೌದು, ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಅಲ್ವಾ ಅದನ್ನ ಸರಿಪಡಿಸ್ಕೊಳ್ಳೋದು. ಹಾಗಾಗಿ ಇದರ ಅರಿವು ಅಥವಾ ಅಕ್ಸೆಪ್ಟೆನ್ಸ್ ನಮ್ಮಲ್ಲಿರಬೇಕು. ಇನ್ನು ಎರಡನೇದಾಗಿ ಥ್ಯಾಂಕ್ಸ್ ಹೇಳೋದನ್ನ ಸ್ವಲ್ಪ ರೂಢಿ ಮಾಡ್ಕೋಬೇಕು. ಥ್ಯಾಂಕ್ಸ್.

ಥ್ಯಾಂಕ್ಸ್ ಬಟ್ ಅಂತೆಲ್ಲ ರಾಗ ಎಳಿಯೋದು ಬೇಡ, ಥ್ಯಾಂಕ್ ಯು ಸೋ ಮಚ್ ಅಂತ ಖುಷಿಯಾಗಿ ಅವ್ರಿಗೂ ಖುಷಿ ಪಡಿಸಿದ್ರೆ ಈ ಸಮಸ್ಯೆ ಸುಲಭವಾಗಿ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ಏನು ಮೂರನೇದಾಗಿ ನಿಮ್ಮ ಸಂಗಾತಿಗೆ ನೀವು ಓಪನ್ ಆಗಿ ಡೈರೆಕ್ಟ್ ಆಗಿ, ನೀನು ಯಾವಾಗ ನಿನ್ನ ಪ್ರೀತಿಯನ್ನು ಅಷ್ಟು ಓಪನಾಗಿ ಎಕ್ಸ್ಪ್ರೆಸ್ ಮಾಡ್ತೀಯೋ ಅವಾಗ ನನಗೆ ಭಯ ಆಗುತ್ತೆ, ನನಗೆ ಹೀಗೆಲ್ಲ ಅಂತ ಅನಿಸುತ್ತೆ ಅನ್ನೋದನ್ನು ಡೈರೆಕ್ಟಾಗಿ ಹೇಳೋದ್ರಿಂದ ಅವ್ರಿಗೆ ಅದರ ಮನವರಿಕೆ ಆಗುತ್ತೆ. ಹಾಗೆ ನಿಮ್ಮನ್ನು ಪ್ರೀತಿಸ್ತಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಅವರಲ್ಲಿ ಮೂಡಲ್ಲ, ಹಾಗಾಗಿ ಈ ಸಮಸ್ಯೆ ಸಹ ಬಗೆಹರಿಯುತ್ತೆ ಅಂತ ಹೇಳ್ಬೋದು.

ಇನ್ನು ಇವತ್ತಿನ ಒಲವಿನ ಆಲಾಪದಲ್ಲಿ ಕಡೆಗೆ ಹೇಳೋದಿಷ್ಟೇ, ನಿಮ್ಮನ್ನ ನಿಷ್ಕಲ್ಮಶವಾಗಿ ಆಳವಾಗಿ ಪ್ರೀತಿಸೋರು ಸಿಕ್ಕರೆ, ಅವರು ಅವರ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರೆ ಅದನ್ನ ಸರಿಯಾಗಿ ಸ್ವೀಕರಿಸಿ ತಿರಸ್ಕಾರ ಬೇಡ.

ಪ್ರಶಂಸೆಗೆ ಮನಸ್ಸು ತುಂಬಿ ಒಂದು ಥ್ಯಾಂಕ್ಸ್ ಹೇಳಿ, ಆರೈಕೆಗೆ ಅವರು ಒಪ್ಪಿದಾಗ ನೀವು ಸಹ ಬೇಡ ಅಂತ ಅನ್ನದೆ ಆರೈಕೆಯನ್ನು ಸ್ವೀಕರಿಸಿ. ಹಾಗೆ ನೀವು ಸಹ ಅದೇ ಪ್ರತಿ ಅಪ್ಪುಗೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ. ಪ್ರೀತಿಯಲ್ಲಿ ಕೊಡೋದು ತಗೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ಒಂದು ಅನುಭವವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ನಾಯನ. ಹೀಗೆ ಸದಾ ಕಾಲ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದುವರೆಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90.

ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನೀವು ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 8:48 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, ತದನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ 9:15 ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಸೊ ಸ್ಟೇ ಟ್ಯೂನ್ ಟು ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:16 ಆಗ್ತಾ ಇದೆ. ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ರಾತ್ರಿಯಲ್ಲಿ ತಂಪಾದ ಫೀಲ್ ಕೊಡೋ ಸುಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋಂಥ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ಹಾಗೆ ನಿರಾಳತೆಯನ್ನ ನೀಡುವಂತ ಮಧುರವಾದ ಹಿಂದಿ ಗೀತೆಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ನಲ್ಲಿ ಲೈನ್ ಅಪ್ ಆಗಿದೆ. ಆ ಎಲ್ಲಾ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಸುಕೂನ್ ಕಿ ಪಲ್ ಕಾರ್ಯಕ್ರಮನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013 9480901013. ಈಗ ಮೊದಲನೇ ಹಾಡನ್ನ ಕೇಳೋಣ. ಕಲ್ ಹೋ ನಾ ಹೋ ಸಿನಿಮಾದಿಂದ ಶಾನ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಶಂಕರ್ ಎಹ್ಸಾನ್ ಲಾಯ್ ರವರ ಸಂಗೀತ ಸಂಯೋಜನೆ.

ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ದಿಲ್ ತೋ ಪಾಗಲ್ ಹೇ ಸಿನಿಮಾದಿಂದ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ರವರ ಧ್ವನಿಗಳಲ್ಲಿ ಆನಂದ್ ಬಕ್ಷಿರವರ ಸಾಹಿತ್ಯ, ಉತ್ತಮ್ ಸಿಂಗ್ರವರ ಸಂಗೀತ ಈ ಹಾಡಿಗಿದೆ.

ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ರಾತ್ರಿಯ ಈ ತಂಪಾದ ವಾತಾವರಣಕ್ಕೆ ಹಾಡುಗಳು ಇನ್ನಷ್ಟು ಮೆರುಗು ನೀಡ್ತಾ ಇದ್ದಾವೆ. ಸುಕೂನ್ ಕಿ ಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಳೆಯ ಹಿಂದಿ ಹಾಡುಗಳು ಅಂದ್ರೇ ಹಾಗೆ ಅವುಗಳಲ್ಲಿನ ಸಾಹಿತ್ಯ ಮತ್ತು ಸಂಗೀತದ ಮಾಧುರ್ಯ ಮನಸ್ಸಿನ ಎಲ್ಲ ಆಯಾಸವನ್ನು ನೀಗಿಸಿ ಒಂದು ರೀತಿಯ ನೆಮ್ಮದಿಯನ್ನು ನೀಡುತ್ತವೆ. ಅಂತಹ ಹಾಡುಗಳ ಜೊತೆಗೆ ರಾತ್ರಿಯ ಈ ಸುಂದರ ಕ್ಷಣಗಳಲ್ಲಿ ಹಾಡುಗಳನ್ನ ಕೇಳ್ತಾ ಮಲಗುವುದೇ ಒಂದು ಸುಖ. ವಿಶೇಷವಾದ ಹಾಡು ನಿಮ್ಮ ನಿರೂಪಣೆ ಮನಸ್ಸಿಗೆ ಹತ್ತಿರವಾಗಿದೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮ ಮೆಚ್ಚುಗೆಯ ಸಂದೇಶಕ್ಕೆ ಧನ್ಯವಾದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ದಿಲ್ ತೋ ಪಾಗಲ್ ಹೇ ಚಿತ್ರದ ಇಂಪಾದ ಗೀತೆ ಕೇಳ್ತಾ ಖುಷಿ ಅನ್ನಿಸ್ತಾ ಇದೆ, ಮಧುರವಾದ ಗೀತೆಗಳು ಮನರಂಜಿಸ್ತಾ ಇವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಇವರು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೂ ಸಹ ಧನ್ಯವಾದ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಚಲ್ತೆ ಚಲ್ತೆ ಚಿತ್ರದಿಂದ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಜತಿನ್ ಲಲಿತ್ ರವರ ಸಂಗೀತ ಸಂಯೋಜನೆ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇದು ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತಹ ಸುಕೂನ್ ಕೀ ಪಲ್ ಕಾರ್ಯಕ್ರಮ. ಇನ್ನು ಪ್ರಸಾರವಾಗ್ತಾರಂತಹ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಪುಷ್ಪಾ ಶಾನುಭೋಗರ ಗದಗಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಹಳೆಯ ಹಿಂದಿ ಹಾಡುಗಳು ಸೂಪರ್ ಮೇಡಮ್ ಅಂತ. ಹಾಗೆ ಯಾರಿದು, ಲಕ್ಷ್ಮೀಕಾಂತ್, ಮಂಜುನಾಥ್, ದಂಡಿನ ಶಿವರ, ಪೂರ್ಣಿಮಾ, ಭದ್ರಾವತಿ ಇಲ್ಲಿಂದ ಸಂದೇಶವನ್ನು ಕಳಿಸಿ ಒಂದು ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಆದರೆ ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳನ್ನೇ ಕೇಳಿ ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಹಾಗೆ ನಮಸ್ತೆ ರಾತ್ರಿ ಬಾನಿನಲ್ಲಿ ಸುಮಧುರವಾದ ಹಾಡುಗಳು, ಅದ್ಭುತ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಮೆಸೇಜ್ ಮಾಡಿರೋದು ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್, ಶಿವಮೊಗ್ಗ ಮೂಡಲ ವಿಠಲಪುರದಿಂದ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಹಾಡುಗಳು ತುಂಬ ಸುಂದರವಾಗಿ ಸುಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಇಶ್ಕ್ ಉಹುವಾ ಕೇಸೆ ಉಹುವಾ ಅನ್ನೋ ಹಾಡು ಮೂಡಿ ಬರ್ತಾ ಇದೆ. ಇಶ್ಕ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ವಿಭಾ ಶರ್ಮಾರವರ ಗಾಯನ, ಜಾವೇದ್ ಅಖ್ತರ್ರವರ ರಚನೆ, ಅನು ಮಲ್ಲಿಕ್ರವರ ಸಂಗೀತ ಸಂಯೋಜನೆ.

ಸುಕೋನ್ ಕೀಪಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳನ್ನ ಮೆಚ್ಚಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಪ್ರಸಾರವಾಗ್ತಾ ಇರುವಂತಹ ಎಲ್ಲ ಹಿಂದಿ ಹಾಡುಗಳು ಸುಮಧುರವಾಗಿವೆ ಅಂತ, ಹಾಗೆ ಹಾಡುಗಳು ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್, ಕರಿಹೋಬನಹಳ್ಳಿ ಇಲ್ಲಿಂದ, ಹಾಗೆ ಹಳೆಯ ಹಾಡುಗಳು ಸುಂದರವಾಗಿವೆ ಅಂತ ಸಂದೇಶ ಕಳಿಸಿರೋದು ಕೆ ಆರ್ ಪುರಂ ಇಂದ ಮಂಜುಳಾ ಪ್ರಕಾಶ್ ರವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಬಾಜಿಗರ್ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಅನು ಮಲ್ಲಿಕ್ ರವರ ಸಂಗೀತ ಸಂಯೋಜನೆಯಲ್ಲಿ.

ಸಮಯ ಆಗಿದೆ 9:53. ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಗೀತೆಗಳ ಮೆಚ್ಚಿ ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ದುಡಿದು ದಣಿದು ಮನೆಗೆ ಬಂದು ಊಟ ಮಾಡಿ ಮಲಗಿದರೆ ಮಗುವಿಗೆ ನಿದ್ದೆ ಮಾಡಲು ಬೆನ್ನು ತಟ್ಟುವ ಹಾಗೆ ನನ್ನ ಕಿವಿಯನ್ನು ತಟ್ಟುತ್ತಾ ಇವೆ ಹಾಡುಗಳು, ಮಧುರವಾಗಿವೆ ಅಂತ ಹೇಳ್ತಾ ಇದ್ದಾರೆ ಪಿಳ್ಳೇಗೌಡ KGF ನಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮೇಡಮ್, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ಹಾಯ್ ಅನ್ಸುತ್ತೆ, ಹಾಗೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಮಂಜು ಆರಾಧ್ಯ ಕೆಂಪೇಗೌಡ ನಗರದಿಂದ. ಹಾಗೆ ಅದ್ಭುತವಾದ ಹಾಡುಗಳು, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಲಕ್ಷ್ಮೀಕಾಂತ್ ಕಮಾಕ್ಷಿ ಪಾಳ್ಯದಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಹಮ್ಕೋ ತುಮ್ಸೆ ಪ್ಯಾರ್ ಹೇ ಸಿನಿಮಾದ ಗೀತೆ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ದೇವ್ ಕೊಯ್ಲಿರವರ ರಚನೆ, ಆನಂದ್ ರಾಜ್ ಆನಂದ್ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇವತ್ತಿನ ಪ್ರಸಾರದಲ್ಲಿ ಪ್ರಸಾರವಾದಂಥ ಎಲ್ಲ ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 ಮೆಗಾಹರ್ಟ್ಸ್ ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ, ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು, ನೀವು ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್. ಸಮಯ ಆಗಿದೆ 10:01:34. ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಒಂದು ಲೈಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಾಗುವಂತ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಕುಸುಮ. ಲೈಟ್ ಟಾಪಿಕ್ ಅಂತ ಹೇಳಿದೆ, ಏನಪ್ಪ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ರಾತ್ರಿ ಮಲಗೋವಾಗ ಬೆಳಿಗ್ಗೆ ಬೇಗ ಏಳಬೇಕು, ಎಲ್ಲಾದರೂ ಹೋಗಬೇಕು, ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂದರೆ ಬೇಗ ಎದ್ದೇಳಬೇಕು ಅಂತ ಮನಸಲ್ಲೇ ಅಂದ್ಕೊಳ್ತೀವಿ. ಬರೀ ಮನಸಲ್ಲೇ ಅಂದ್ಕೊಂಡು ನಿದ್ದೆಗೆ ಜಾರ್ತೀವಾ? ಇಲ್ಲ ಅಲ್ವಾ? ಹಾಗೆ ಮನಸಲ್ಲೇ ಅಂದ್ಕೊಂಡು ಮಲಗಿದ್ರೂ ಕೆಲವರಿಗೆ ಎಚ್ಚರ ಆಗತ್ತೆ, ಆದರೆ ಎಲ್ರಿಗೂ ಹಾಗೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಮ್ಮೆಲ್ಲರಿಗೂ ಅಲಾರಾಮ್ ಬೇಕೇ ಬೇಕು. ಅಲಾರಾಮ್ನ ಸೆಟ್ ಮಾಡಿರ್ತೀವಿ, ಹಾಗೆ ಅಲಾರಾಮ್ ಕೂಡ ಬೆಳಿಗ್ಗೆ ಕೂಗ್ತಿದ್ದ ಹಾಗೆ ನಾವು ಎಚ್ಚರ ಆಗ್ತೀವಿ. ವೀಕ್ ಡೇಸ್ಗೆ ಒಂದು ಟೈಮ್ನ ಅಲಾರಾಮ್ಗೆ ಸೆಟ್ ಮಾಡಿದ್ರೆ ವೀಕೆಂಡ್ನಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ 1 hour ಸ್ವಲ್ಪ ಲೇಟಾಗಿ ಅಲಾರಾಮ್ನ ಸೆಟ್ ಮಾಡ್ತೀವಿ. ಸೊ ಫೋನ್ನಲ್ಲಿ ಅಲಾರಾಮ್ ಸೆಟ್ ಮಾಡಿ ನಾವು ಮಲಗ್ತೀವಿ ಅಲ್ವಾ? ಯಾಕೆ ಅಲಾರಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋಂಥ ವಿಷಯ ಅಲಾರಾಮ್ ಬಗ್ಗೆನೇ. ನೀವು ಅಲಾರಾಮ್

ಸೆಟ್ ಮಾಡ್ತೀರಾ, ಮಾಡಿದ್ದೀರಾ? ಹಾಗೆ ನಿಮ್ಮ ಅಲಾರಾಮ್ ಟೋನ್ ಏನು ಅಂತ ನಮಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಹಂಚ್ಕೋಬಹುದು. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಿಷಯ ಗೊತ್ತಾಯ್ತಲ್ವಾ? ಅಲಾರಾಮ್ ಸೆಟ್ ಮಾಡ್ತೀರಾ ಅಲ್ವಾ ನೀವು? ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಅಲಾರಾಮ್ ಟೋನ್ ಏನು? ಯಾಕಂದರೆ ಅಲಾರಾಮ್ ಟೋನ್ ಮೊದಲಿನ ಥರ ನಾರ್ಮಲ್ ಟೋನ್ ಇರೋದಿಲ್ಲ ಅಲ್ವಾ? ಈಗಂತೂ ಸಾಕಷ್ಟು ವೆರೈಟಿಗಳಿವೆ. ನಿಮ್ಮ ಅಲಾರಾಮ್ ಟೋನ್ ಏನು ಅಂತ ನಮಗೆ ಕೇಳಿಸೋದಕ್ಕೆ ಆಗದೆ ಹೋದರೂ ಆ ಅಲಾರಾಮ್ ಟೋನ್ನ ಹೆಸರನ್ನ ಕಳಿಸ್ಬೋದಲ್ವಾ? ಅದನ್ನು ನೀವು ಕಳಿಸ್ತೀರಾ ಅಂತ ಅಂದ್ಕೊಳ್ತಾ ಈಗ ಮೊದಲನೇದಾಗಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಪ್ರಭಾತ ಚಿತ್ರದ ಒಂದು ಮಧುರವಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ವಿಷಯ ಏನು ಅಂತ ಆಗಲೇ ತಿಳಿಸಿದ್ದೀನಿ. ಅಲಾರಾಮ್ ಟೋನ್ನ ಸೆಟ್ ಮಾಡೇ ಇರ್ತೀರಾ ಅಲ್ವಾ? ನಿಮ್ಮ ಅಲಾರಾಮ್ ಟೋನ್ ಯಾವುದು, ಏನದು ಅಂತ ಅಟ್ಲೀಸ್ಟ್ ಆ ಟೋನ್ನ ಹೆಸರನ್ನಾದರೂ ತಿಳಿಸಿ ಅಂತ ಕೇಳಿದೆ. ಸಂದೇಶಗಳು ಬರ್ತಾ ಇವೆ. ನನ್ನ ಅಲಾರಾಮ್ ಟೋನ್ ಯಾವುದೆಂದರೆ ಫ್ಲೂಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ದಂಡಿನ ಶಿವರದಿಂದ. ಹಾಗೆ ಮೇಡಮ್, ನಾನು ಸುಪ್ರಭಾತದ ರಿಂಗ್ ಟೋನ್ನ ನಾನು ಅಲಾರಾಮ್ ಟೋನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಂಜು ಆರಾಧ್ಯ ಕೆಂಪೇಗೌಡ ನಗರದಿಂದ. ಹಾಗೇ ಮತ್ತೆಲ್ಲ ಸಂದೇಶ ಇದು. ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಯೇ. ಇದು ನನ್ನ ಅಲಾರಾಮ್ ಟೋನ್ ಅಂತ ಹೇಳ್ತಾ ಇದ್ದಾರೆ ಉದಯ ಕರ್ಕೇರ ಉಡುಪಿಯಿಂದ. ಹಾಗೇ ನಮಸ್ತೆ ಮೇಡಮ್, ನನ್ನ ಹೆಸರು ಅನುಶ್ರೀ. ಹೌದು, ನಾನು ಅಲಾರಾಮ್ ಸೆಟ್ ಮಾಡಿದ್ದೀನಿ. ನಾನು ಲ್ಯಾಬ್ ಟೆಕ್ನಿಷಿಯನ್. ನನ್ನ ದಿನ ಶುರುವಾಗೋದೇ ಅಲಾರಾಮಿಂದ. ಹಾಗಾಗಿ 6 ಗಂಟೆಗೆ ಸರಿಯಾಗಿ ಎಬ್ಬಿಸ್ಬಿಡ್ತಾರೆ. ಏನೋ ಅಲಾರಾಮ್ ಎಬ್ಬಿಸೋದಂತೆ. ದಿನ ಮುಗಿಯೋದು ಸಹ ಅಲಾರಾಮ್ನಿಂದ ಅಂತ ಇದ್ದಾರೆ. ಇವರ ಒಂದು ಅಲಾರಾಮ್ ಟೋನ್ ಅಮರನ್ ಮೂವಿ ಉಸಿರೇ ಅನ್ನೋ ಸಾಂಗ್ನ ನಾನು ಅಲಾರಾಮ್ ಟೋನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಒಬ್ಬೊಬ್ಬರು ಒಂದೊಂದು ರಿಂಗ್ ಟೋನ್ನ ಸೆಟ್ ಮಾಡ್ಕೊಂಡು ಹಾಗೇ ಅಲಾರಾಮ್ ಟೋನ್ ಕೂಡ ಡಿಫ್ರೆಂಟಾಗೇ ಇರುತ್ತೆ. ಕೆಲವರು ಸುಪ್ರಭಾತವನ್ನು ಕೇಳ್ತಾ ತಮ್ಮ ದಿನವನ್ನು ಆರಂಭ ಮಾಡೋದಕ್ಕೆ ಇಷ್ಟಪಟ್ಟರೆ, ಇನ್ನೂ ಕೆಲವರು ಫ್ಲೂಟ್ ಅಂತಹ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನ ಕೂಡ ಕೇಳ್ತಾರೆ. ಹಾಗೆ ಇನ್ನೂ ಕೆಲವರು ತಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳ್ತಾ ದಿನವನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಯಾವ ಒಂದು ಟೋನ್ನ ಅಲಾರಾಮಾಗಿ ಸೆಟ್ ಮಾಡಿದ್ದೀರಾ ನಿಮ್ಮ ಫೋನ್ನಲ್ಲಿ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಯುವರತ್ನ ಚಿತ್ರದ ಇಂಪಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ರಾತ್ರಿ ಹೊತ್ತು ಕನಸಿನ ಲೋಕ ಕಾರ್ಯಕ್ರಮನ ಕೇಳ್ತಾ ಇರೋದೇ ಖುಷಿ ಆಗ್ತಾ ಇದೆ. ಗೀತೆಗಳೆಲ್ಲವೂ ತುಂಬಾ ಚೆನ್ನಾಗಿದೆ ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಪುಷ್ಪಾ ಶಾನುಭೋಗರ ಗದಗ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಡೈಲಿ ಅಲಾರಾಮ್ನ ಸೆಟ್ ಮಾಡ್ತೀನಿ ಮೇಡಮ್, ಕೆಲಸ ಬೇಗ ಆಗಬೇಕು ಅಂದರೆ ಬೇಗ ಸೆಟ್ ಮಾಡ್ತೀನಿ, ಸಂಡೇಸ್ ಹಾಲಿಡೇಸಲ್ಲಿ ಸ್ವಲ್ಪ ಲೇಟಾಗಿ ಅಲಾರಾಮ್ನ ಸೆಟ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರು ಹೇಳೋದೇನೆಂದರೆ ಅವರ ಅಲಾರಾಮ್ ಟೋನ್ ಟೈಮರ್ ಎಕ್ಸ್ಪೈರ್ಡ್ ಅನ್ನೋದು ಅವರ ಅಲಾರಾಮ್ ಟೋನ್ ಅಂತೆ. ಓಕೆ, ಹಾಗೆ ಗುಡ್ ಮಾರ್ನಿಂಗ್ ನನ್ನ ರಿಂಗ್ ಟೋನ್ ಕೋಳಿ ಕೂಗೋದು ಅಂತ ಇದ್ದಾರೆ ಯಾರಿದು, ಗೋಪಿಕಾ ರಾಣಿ ಇವರ ಸಂದೇಶ. ಹಾಗೆ ಅಲಾರಾಮ್ ಇಡಲ್ಲ, ಬೇರೆಯವರು ಎಬ್ಸಿದ್ರು ನನಗಾಗಲ್ಲ, ಸಿಟ್ಟು ಬರ್ತದೆ, ನಾನಾಗಿ ನಾನೇ ಎಚ್ಚರಗೊಳ್ಳುವೆ ಸರಿಯಾದ ಸಮಯಕ್ಕೆ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಹಾಗಾಗಿ ಇವ್ರನ್ನ ಎಬ್ಸೋದು ಸ್ವಲ್ಪ ಕಷ್ಟ, ಹಾಗಾಗಿ ಇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಎದ್ದಿಡೋದು. ಹಾಗೆ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಪೂರ್ವ ಕಾಲ್ವಿ ಗ್ರಾಮದಿಂದ ರಮೇಶ್ ಖಂಡೇನವರ್ರವರ ಸಂದೇಶ ಬಂದಿದೆ, ನಾನು ಇಷ್ಟಪಡೋ ಅಲಾರಾಮ್ ಟ್ಯೂನ್ ಮುಂಜಾನೆಯ ಹಕ್ಕಿಗಳ ಇಂಪಾದ ಕಲರವ ಸುಪ್ರಭಾತ, ಅದನ್ನೇ ನಾನು ಜಾಸ್ತಿ ಇಷ್ಟಪಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಈ ಅಲಾರಾಮ್ಗಳನ್ನ ಫೋನಲ್ಲಿ ನಾವೀಗ ಸೆಟ್ ಮಾಡ್ತೀವಿ, ನೀವೆಲ್ಲ ಹೇಳ್ತಾ ಇರೋದು ಫೋನಲ್ಲಿರುವಂಥ ಟೋನ್ಗಳ ಬಗ್ಗೆ ಅಲ್ವಾ. ಆದರೆ ಮುಂಚೆ ಫೋನ್ ಬರೋದಕ್ಕೂ ಮುಂಚೆ ಗಡಿಯಾರಗಳಲ್ಲಿ ಅಲಾರಾಮ್ನ ಸೆಟ್ ಮಾಡ್ತಿದ್ರು, ನೀವು ಕೂಡ ಮಾಡಿರಬಹುದು. ಆದರೆ ಈಗ ಕ್ಲಾಕ್ನ ಮೊಬೈಲ್ ರೀಪ್ಲೇಸ್ ಮಾಡಿ ಬಹಳ ವರ್ಷಗಳೇ ಕಳೆದೋಯ್ತು ಅಲ್ವಾ. ಇನ್ನು ಅಲಾರಾಮ್ ಟೋನ್ಗಳಲ್ಲೂ ಸಾಕಷ್ಟು ವೆರೈಟಿಗಳಿವೆ, ನಮಗೆ ಬೇಕಾಗಿದ್ದನ್ನು ನಾವು ಸೆಟ್ ಮಾಡ್ತೀವಿ. ಸೇಮ್ ರಿಂಗ್ ಟೋನ್ ಹೇಗೋ ಅಲಾರಾಮ್ ಟೋನ್ ಕೂಡ ಹಾಗೆ, ರಿಂಗ್ ಟೋನ್ ಆದರೂ ದಿನದಲ್ಲಿ ಯಾವಾಗ ಬೇಕಾದರೂ ಅದು ನಮಗೆ ಎಚ್ಚರ ಮಾಡಬಹುದು. ಆದರೆ ಅಲಾರಾಮ್ ಟೋನ್ ಬೆಳಿಗ್ಗೆ ನಾವು ನಿದ್ದೆಯಿಂದ ಎಚ್ಚರ ಮಾಡುವಂಥ ಒಂದು ಸಮಯದಲ್ಲಿ ಕೂಗುವಂಥದ್ದಲ್ವ, ಹಾಗಾಗಿ ಎಲ್ಲರೂ ಕೂಡ ತಮಗಿಷ್ಟವಾದ ಟೋನನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಲಾರಾಮ್ ಟೋನನ್ನಾಗಿ. ಇನ್ನು ಈ ಅಲಾರಾಮ್ ಟೋನ್ ಬಗ್ಗೆ ಮಾತಾಡ್ತಾ ಇದ್ದಾಗ ಸ್ನೇಹಿತರ ಸಂದೇಶ ನೋಡಿ ನನಗೆ ಏನೇನು ನೆನಪಾಗ್ತಾ ಇದೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಕೋಳಿ ಕೂಗುವಂಥ ಸೌಂಡ್ನ ಕೇಳಿದ್ರೆ ಮಾತ್ರ ಬೆಳಗಾಯಿತು ಅಂತ ಸಾಕಷ್ಟು ಜನರು ಒಂದು ಟೈಮ್ನಲ್ಲಿ ಅದೇ ಟೋನನ್ನು ಅಲಾರಾಮಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಲಾರಾಮ್ ಟೋನಾಗಿ. ಈಗಲೂ ಕೂಡ ಆ ಅಲಾರಾಮ್ ಟೋನ್ನ ಕೆಲವರು ಬಳಸ್ತಾ ಇದ್ದಾರೆ ಅಂತ ಸಂದೇಶದ ಮೂಲಕ ಈಗ ತಿಳಿಯಿತು.

ಇನ್ನು ಈಗಂತೂ ವೈಡ್ ವೆರೈಟಿ ಆಫ್ ಟೋನ್ಸ್ ಇದೆ ಅಲ್ವಾ, ನಮ್ಮ ಫೋನ್ಗಳಲ್ಲೇ ಇರುತ್ತೆ. ಇನ್ನೂ ಸಾಕಾಗ್ತಿಲ್ಲ ಅಂದರೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಾರ್ಮಲ್ ಅಲಾರಾಮ್ ಸೌಂಡ್ ಬೋರ್ ಆಗಿರುತ್ತೆ ಅನ್ನೋರು ತಮ್ಮ ಮೆಚ್ಚಿನ ಹಾಡನ್ನ, ಹಾಡಲ್ಲಿರುವಂಥ ಒಂದು ಮ್ಯೂಸಿಕ್ ಬಿಟ್ನ ಅಥವಾ ಲಿರಿಕ್ಸ್ನೇ, ಆದರೂ ಕೆಲವರು ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಲಿರಿಕ್ಸ್ ಬೇಡ ಅಂತ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಲಾರಾಮ್ ಟೋನ್ ಆಗಿ. ಕೆಲವರು ಹಾಡಲ್ಲಿರುವಂಥ ಫನ್ನಿ ಲಿರಿಕ್ಸ್ನ ಸೆಟ್ ಮಾಡ್ಕೊಳ್ತಾರೆ, ಬೇಗ ಎದ್ದೇಳು ಆ ರೀತಿ ಲಿರಿಕ್ಸ್ ಇರೋ ಒಂದು ಹಾಡನ್ನು ಸೆಲೆಕ್ಟ್ ಮಾಡಿಕೊಂಡು ಅಲಾರಾಮ್ ಟೋನ್ ಆಗಿ ಮಾಡ್ಕೊಳ್ತಾರೆ. ಹಾಗೆಯೇ ಕೆಲವರು ನಮ್ಮ ಸ್ನೇಹಿತರು ಹೇಳಿದಾಗೆ ಬೆಳಿಗ್ಗೆ ಸುಪ್ರಭಾತ ಕೇಳಬೇಕು ಅಂತ ಎದ್ದೇಳೋವಾಗಲೇ ಸುಪ್ರಭಾತ ಕೇಳಿಕೊಂಡೆ ಎಚ್ಚರ ಆಗೋ ಥರ ಅದನ್ನೇ ಅಲಾರಾಮ್ ಟೋನ್ ಮಾಡ್ಕೊಂಡಿರ್ತಾರೆ. ಕೆಲವರು ಭಕ್ತಿ ಗೀತೆಗಳನ್ನ, ಇನ್ನು ಕೆಲವರು ಪ್ರಕೃತಿಯ ನೇಚರ್ ಸೌಂಡ್ನ, ಅಂದರೆ ಹಕ್ಕಿಯ ಚಿಲಿಪಿಲಿ ಅಂತ ಸ್ನೇಹಿತರು ಸಂದೇಶ ಕಳಿಸಿದ್ರಲ್ಲ, ಹಾಗೆ ಚಿಲಿಪಿಲಿ ಗುಡುವಂಥದ್ದನ್ನು ಕೇಳಿಸ್ಕೊಂಡು ತಮ್ಮ ದಿನವನ್ನು ಆರಂಭ ಮಾಡೋದಕ್ಕೆ ಖುಷಿ ಪಡ್ತಾರೆ. ನೀವು ಕೂಡ ಅಲಾರಾಮ್ ಸೆಟ್ ಮಾಡಿದ್ದೀರಾ ಅಲ್ವಾ? ಏನು ನಿಮ್ಮ ಅಲಾರಾಮ್ ಟೋನ್? ಕೇಳಿಸೋದಕ್ಕಂತೂ ಆಗದೇ ಇರ್ಬೋದು, ಅಟ್ಲೀಸ್ಟ್ ಆ ಅಲಾರಾಮ್ ಟೋನ್ನ ಹೆಸರನ್ನಾದರೂ ಕಳಿಸ್ಬೋದಲ್ವಾ? ನಮಗೆ ಮೆಸ್ಸೇಜ್ ಮಾಡಿ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗಾಗಲೇ ಒಂದಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾದ ಈ ಸುಮಧುರವಾದ ಹಾಡಿನ ನಂತರ

ರಾತ್ರಿ ನಿದ್ದೆಗೆ ಜಾರೋ ಮುನ್ನ ಇಂಪಾದ ಗೀತೆಗಳನ್ನ ಕೇಳ್ತಾ ಇದ್ದೀರಾ? ಆಮೇಲೆ ನಿದ್ದೆ ಮಾಡ್ತೀರಾ? ಬೆಳಿಗ್ಗೆ ಹೇಳ್ತೀರಾ? ಹೇಗೆ ಹೇಳ್ತೀರಾ ಅಂದರೆ ಅಲಾರಾಮ್ನ ಕೇಳಿಸ್ಕೊಂಡೇ ಎಚ್ಚರವಾಗ್ತೀರಾ ಅಲ್ವಾ? ಹಾಗಾಗಿ ಅಲಾರಾಮ್ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ನಾನು ಅಲಾರಾಮ್ ಕಡಿಮೆ ಬಳಸುವುದು, ಬಳಸಿದಾಗ ಮುಂಚೆನೇ ಎಚ್ಚರವಾಗಿ ಇರುತ್ತೇನೆ ಅಂತ ಸುಜಾತ ಕೆ ನಟರಾಜ್ ಹಾಸನದಿಂದ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಮ್ಮ ಅಲಾರಾಮ್ನ ಯೂಸ್ ಮಾಡೋದೇ ಇಲ್ಲ. ನಾವೆಲ್ಲರೂ ಕೂಡ ಅಲಾರಾಮ್ನ ಸೆಟ್ ಮಾಡ್ತೀವಿ ಫೋನಲ್ಲಿ. ಅವರಿಗೆ ಯಾವುದೇ ಅಲಾರಾಮ್ನ ಅವಶ್ಯಕತೆ ಇಲ್ಲ, ಅವರೇ ನಮ್ಮ ಮನೆಗೆ ಅಲಾರಾಮ್. ಹಾಗಾಗಿ ಅಲಾರಾಮ್ಗಿಂತ ಮುಂಚೆನೇ ಅವರು ಎದ್ದು ನಮ್ಮನ್ನು ಎಚ್ಚರ ಮಾಡಿಸ್ತಾರೆ. ಹಾಗಾಗಿ ನಿಮ್ಮ ಸಂದೇಶ ನೋಡಿದಾಗ ನನಗೆ ನಮ್ಮ ಮನೆಯ ಒಂದು ಕತೆ ನೆನಪಾಯಿತು. ಹಾಗೇ ಯಾರಿದು, ನಾನು ಅಲಾರಾಮ್ನ ಕೆಲವು ದಿನಗಳ ಹಿಂದೆ ಇಟ್ಕೊಂಡಿದ್ದೆ, ಆದರೆ ಈಗ ನಮ್ಮ ಮನೆಯಲ್ಲಿ ಇಬ್ಬರು ಕೂಸುಗಳು ಇದ್ದಾವೆ, ನನಗೆ ಅವರೇ ಅಲಾರಾಮ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿಪಿ ಸರ್ಕಲ್ ಹೊಸದುರ್ಗದಿಂದ. ಹಾಗಾದರೆ ನಿಮ್ಮ ಮನೆಯ ಅಲಾರಾಮ್ ಮುದ್ದಾಗಿವೆ ಅಂತ ಆಯಿತು. ಮುದ್ದಾದ ಅಲಾರಾಮ್ನ ಜೊತೆಗೆ ನೀವು ನಿಮ್ಮ ದಿನವನ್ನು ಆರಂಭ ಮಾಡ್ತೀರಾ ಅಂತ ಆಯಿತು. ಓಕೆ, ಹಾಗೆ ನಾನೀಗಲೂ ಒಬ್ಬ ಗೆಳತಿಗೆ ಅಲಾರಾಮ್ನ ಫೋನ್ ಮಾಡಿದರೆ ಹೇಳ್ತಾಳೆ, ಇಲ್ಲವಾದಲ್ಲಿ ಕುಂಭಕರ್ಣನಂತೆ ನಿದ್ದೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ ಅನುಷಾರವರು. ಹಾಗೆ ಶಿಲ್ಪಾ ಸುಶೀಲ ಷಣ್ಮುಖ ಬೆಲ್ಲ ಮುದ್ದಿ ಹಾನಗಲ್ ಹಾವೇರಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ರಂಗಿ ತರಂಗ ಸಿನಿಮಾದಿಂದ ಕರೆಯೋಲೆ ಕರೆಯೋಲೆ, ಇದು ನನ್ನ ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಸೆಟ್ ಮಾಡಿರ್ತೀನಿ ಅಂತ ಇವರು ತಿಳಿಸಿದ್ದಾರೆ. ಇಲ್ಲ, ಹಾಗಾಗೋದಿಲ್ಲ. ನಿಮ್ಮ ಕಾಳಜಿಯ ಸಂದೇಶಕ್ಕೆ ಧನ್ಯವಾದ. ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋದು ಖುಷಿ ತರುವಂತಹ ವಿಚಾರ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಶಿಲ್ಪಾ ಸುಶೀಲಾ ಅವರೇ. ಹಾಗೆ ಯಾರ ಸಂದೇಶ ಇದು? ಗದಗ್ ಜಿಲ್ಲೆಯಿಂದ ಗಜೇಂದ್ರಗಡದಿಂದ ವಿಜಯ್ ಬೂದಿಹಾಳ ಹೇಳ್ತಾ ಇದ್ದಾರೆ, ನನ್ನ ಅಲಾರಾಮ್ ಟೋನ್ ನಮ್ಮ ಮನೆಯ ಸಮೀಪ ಇರುವಂತಹ ದೇವಸ್ಥಾನದ ಸುಪ್ರಭಾತ ಅಂತ ಹೇಳಿದ್ದಾರೆ. ಓಹೋ, ಇವರು ಒಂದು ಟಿಪ್ಪನ್ನು ಕೂಡ ಕೊಟ್ಟಿದ್ದಾರೆ, ಧನ್ಯವಾದ. ಮತ್ತಷ್ಟು ಸಂದೇಶಗಳಿವೆ, ನೀವು ಕೂಡ ತಿಳಿಸ್ಬೋದು. ಅಲಾರಾಮ್ ಟೋನ್ನ ಸೆಟ್ ಮಾಡಿದ್ದೀರಾ ಅಂದರೆ ಯಾವ ಗೀತೆಯನ್ನು ನಿಮ್ಮ ಅಲಾರಾಮ್ ಟೋನಾಗಿ ಮಾಡ್ಕೊಂಡಿದ್ದೀರಾ? ಅಥವಾ ಯಾವುದಾದ್ರೂ ಒಂದು ಸುಪ್ರಭಾತ ಆಗಿರ್ಬೋದು, ಭಕ್ತಿ ಗೀತೆ ಆಗಿರ್ಬೋದು, ಅಥವಾ ಇನ್ಸ್ಟ್ರೂಮೆಂಟಲ್ ಸೌಂಡ್ ಆಗಿರ್ಬೋದು, ಯಾವ ಅಲಾರಾಮ್ ಟೋನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ? ಕೇಳಿಸೋದಕ್ಕಂತೂ ಆಗದೇ ಇರ್ಬೋದು, ಆದರೆ ಆ ಹೆಸರನ್ನು, ಅಲಾರಾಮ್ ಟೋನ್ನ ಹೆಸರನ್ನು ಕಳಿಸ್ಬೋದಲ್ವಾ? ನಮಗೆ ಮೆಸೇಜ್ ಮಾಡಿ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮುಗುಡನಗೆ ಸಿನಿಮಾದ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ಕನಸಿನ ಲೋಕ ಕಾರ್ಯಕ್ರಮ.

10:32 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ರೆ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಆನಂದ ಕುಲಕರ್ಣಿ ಸುಲಿಪೀಠದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಇವತ್ತಿನ ವಿಷಯದ ಬಗ್ಗೆ ಹೇಳೋದಾದ್ರೆ ನಾನು ಮುಂಜಾನೆ ಬೇಗ ಇಳಿದು ಹೀಗಾಗಿ ಕೋಳಿ ಕೂಗುವಂಥ ಅಲಾರಾಮ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಕೇವಲ ಮುಂಜಾನೆಗೆ ಮಾತ್ರ, ಸರಿ ಸುಮಾರು 5 ಗಂಟೆಗೆ ಮಾತ್ರ ಇದನ್ನು ಹಾಕ್ತೀವಿ, ಇದನ್ನು ಬಳಸ್ತೀವಿ, ಮಿಕ್ಕಿದ ಸಮಯಕ್ಕೆ ಅಲ್ಲ ಅಂತ ಇವರು ಸ್ಪಷ್ಟಪಡಿಸಿದ್ದಾರೆ. ಓಕೆ, ಮುಂಜಾನೆ ಮಾತ್ರ ಯೂಸ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಯಾರ ಸಂದೇಶ ಇದು? ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಬೇಜಾರಾಗಬೇಡಿ. ಈಗ ಪ್ರಸಾರ ಆಗ್ತಿರೋಂಥ ಗೀತೆಗಳನ್ನೇ ಕೇಳಿ ಎಂಜಾಯ್ ಮಾಡಿ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಹಕ್ಕಿಗಳ ಕಲರವ ಹೊಂದಿರುವ ಚಿಲಿಪಿಲಿ ರಾಗದ ಅಲಾರಾಮ್ ಟೋನ್ನ ನಾನು ಸೆಟ್ ಮಾಡಿದ್ದೀನಿ ಫೋನ್ನಲ್ಲಿ. ಈ ಕಲರವ ನಾದಮಯ ಟ್ಯೂನ್ನ ಕೇಳ್ತಾ ಎಚ್ಚರಗೊಳ್ಳುವೆ, ಆಗ ನಮ್ಮ ಮನಸ್ಸು ಕೂಡ ಪ್ರಫುಲ್ಲವಾಗುತ್ತದೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೌದು. ಹಾಗೆ ನಂಬರ್ ನಿಮಗೆ 1109 ಇವರ ಸಂದೇಶ ಸಹ ಬಂದಿದೆ. ಅಲಾರಾಮ್ ಬಗ್ಗೆ ಮಾತಾಡ್ತಾ ಇದ್ದಾಗ ಮತ್ತೊಂದು ವಿಷಯ ನೆನಪಾಗ್ತಾ ಇದೆ. ಅಲಾರಾಮ್ ಟೋನ್ನ ಸೆಟ್ ಮಾಡ್ತೀವಿ, ಸರಿ, ಅದರಲ್ಲಿ ಸಾಕಷ್ಟು ವೆರೈಟಿಗಳಿದೆ, ನಮಗೆ ಯಾವ್ದು ಇಷ್ಟನೋ ಅದನ್ನು ಸೆಟ್ ಮಾಡ್ತೀವಿ. ಆಯಿತು. ಇನ್ನೊಂದೇನಂತ ಅಂದರೆ ಅಲಾರಾಮ್ನ ಜೊತೆಗೆ ನಾವು ಫೋನ್ನಲ್ಲಿ ಇದು ನಾವು ಸೆಟ್ ಮಾಡೋವಂಥದ್ದು ಏನಂದರೆ ಸ್ನೂಸ್ನ ನಾವು ಸಹ ಮಾಡ್ತೀವಿ. ಅಂದರೆ 5, 10, 15 ನಿಮಿಷ ಸ್ನೂಸ್ ಮಾಡ್ಬೋದು, ಅಥವಾ 1 ಅವರ್ ಎಷ್ಟು ಬೇಕಾದರೂ ನಾವು ಸ್ನೂಸ್ ಮಾಡ್ತೀವಿ. ಯಾಕಾಗಿ ಮಾಡ್ತೀವಿ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕಂದ್ರೆ 5 ಗಂಟೆಗೆ ಅಲಾರಾಮ್ನ ಸೆಟ್ ಮಾಡಬಹುದು. ಆದರೆ ನಾವೇನು ಮಾಡ್ತೀವಿ, 4:30 ಒಂದು ಸಲ ಅಲಾರಾಮ್ ಕೂಗಲಿ, 4:45 ಹೀಗೆ 15 ನಿಮಿಷಗಳ ಇಂಟರ್ವೆಲ್ ಆಗಿರ್ಬೋದು, 5 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ಹೀಗೆ 2-3 ಸಲ ಕೂಗಾದ್ಮೇಲೆ ಇದ್ದರೆ ಓ ಲೇಟ್ ಆಗ್ತಾ ಇದೆ ಅಂತ ಎಚ್ಚರ ಆಗುತ್ತೆ. ಅದೇ ಮೊದಲನೇ ಸಲ ಕೂಗಿದ್ರೆ ಇನ್ನೂ ಟೈಮ್ ಇದೆ, ಮಲಗಬಹುದು ಅನ್ನೋ ಒಂದು ಆಸೆ ಇರಬಹುದು. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ 5 ಗಂಟೆಗೆ ಅಲಾರಾಮ್ನ ಸೆಟ್ ಮಾಡಿರ್ತಾರೆ. ಆಗ ಅಲಾರಾಮ್ ಕೂಗಿದ ತಕ್ಷಣ ಎದ್ದು ನೋಡ್ತಾರೆ, ಇನ್ನೊಂದು 5 ನಿಮಿಷ ಮಲಗಿಬಿಡೋಣ ಅಂತ ಅಂದ್ಬಿಟ್ಟು ಮತ್ತೆ ಅಲಾರಾಮ್ನ 5:55, 5:60 ಸೆಟ್ ಮಾಡಿ ಮತ್ತೆ ನಿದ್ರೆ ಮಾಡ್ತಾರೆ. ಆ 5 ನಿಮಿಷದ ನಿದ್ದೆಯಲ್ಲಿ ಅದೆಂಥ ಖುಷಿ ಸಿಗುತ್ತೋ ಗೊತ್ತಿಲ್ಲ, ಅದೇನೋ ಒಂಥರ ಖುಷಿ ಇರಬಹುದು. ಹಾಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ 5 ನಿಮಿಷ ಆದರೂ ಎದ್ದೇಳ್ದೇ ಹಾಗೆ ನಿದ್ದೆ ಹೋಗ್ಬಿಟ್ರೆ ಮುಗೀತು ಅವತ್ತಿನ ಕತೆ ಅಂತಲೇ ಹೇಳಬಹುದು. ಎಲ್ಲನೂ ಲೇಟ್ ಅನ್ನೋ ಹಾಗಾಗ್ಬಿಡುತ್ತೆ. ಹಾಗಾಗಿ ಸ್ನೂಸ್ ಮಾಡದೇ ಇರೋದು ಒಳ್ಳೆಯದು. ಅಲಾರಾಮ್ನ ಸುಮ್ಮನೆ ನಮಗೆ ಯಾವ ಟೈಮ್ಗೆ ಬೇಕೋ ಆ ಟೈಮ್ಗಷ್ಟೇ ಅಲಾರಾಮ್ನ ಸೆಟ್ ಮಾಡಿ ಆಗಲೇ ಎದ್ದೇಳೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಸಿಗ್ನಲ್ಲ ಕೊಟ್ಟು ರಾತ್ರಿ ನಾವು ನಿದ್ದೆ ಮಾಡಿಬಿಡ್ಬೇಕು. ಇಲ್ಲ ಅಂತ ಅಂದರೆ ಅಲಾರಾಮ್ನ ಸೆಟ್ ಮಾಡ್ತೀವಿ, ಸ್ನೂಸ್ ಮಾಡ್ತೀವಿ, ಇಂಟರ್ವೆಲ್ ಇಡ್ತೀವಿ ಅಂದರೆ ಮತ್ತೆ ಇನ್ನೊಂದು ಸಲ ಕೂಗುತ್ತೆ, ಮತ್ತೆ ಇನ್ನೊಂದು ಸಲ ಕೂಗುತ್ತೆ ಅಂತ ನಿದ್ದೆ ಮಾಡಿಬಿಟ್ರೆ ಅವತ್ತಿನ ಕೆಲಸ ಅಷ್ಟೇ ಅಂತ ಅರ್ಥ. ನೀವು ಕೂಡ ಅಲಾರಾಮ್ನ ಸ್ನೂಸ್ ಮಾಡ್ತೀರಾ ಅಥವಾ ಒಂದೇ ಸಲ ಅಲಾರಾಮ್ ಕೂಗಿದ ತಕ್ಷಣ ಎದ್ಬಿಡ್ತೀರಾ? ಮೆಸೇಜ್ ಮಾಡಿ ತಿಳಿಸಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈಗ ಹೊಸ ಬೆಳಕು ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಅಲಾರಾಂ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಮ್ಮ ಅಲಾರಾಂ ಟೋನ್ ಮಸಣದ ಹೂವು ಚಿತ್ರದ ಓ ಗುಣವಂತ ಹಾಡು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಅಲಾರಾಂ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಇವರು. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಶ್ವಾನ ಇದೆ, ಅದು ಬೆಳಗ್ಗೆ ನಮ್ಮನ್ನು ಎಚ್ಚರಿಸುತ್ತೆ. ಅದರ ಹೆಸರು ರಾಣಿ, ಬಿಸ್ಕೆಟ್ ರಾಣಿ, ಬೌಬೋ ಅಲಾರಾಮ್ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ. ತುಂಬ ಮುದ್ದಾದ ಅಲಾರಾಮ್ ನಿಮ್ಮ ಮನೆಯಲ್ಲಿದೆ ಅಂತ ಗೊತ್ತಾಯಿತು. ಹಾಗೆ ನಾವು ಈಗಲೂ ಶರಣು ಶರಣಯ್ಯ ಹಾಡನ್ನು ಅಲಾರಾಮ್ ಟೋನ್ ಮಾಡ್ಕೊಂಡಿದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅನ್ನಪೂರ್ಣ ಯಶಸ್ವಿನಿ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ಹಾಗೆ ಮತ್ತಾರ ಸಂದೇಶ ಇದು. ಮಂಜು ಆರಾಧ್ಯರವರ ಸಂದೇಶ ಬಂದಿದೆ, ತುಂಬ ಒಳ್ಳೆಯ ಅಲಾರಾಂ ಬಗ್ಗೆ ನೀವು ತಿಳಿಸಿದ್ದೀರಾ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೀವು ಕೂಡ ತಿಳಿಸ್ಬೋದು ಸ್ನೇಹಿತರೆ, ಅಲಾರಾಂ ಟೋನ್ನ ಸೆಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಅಲಾರಾಂ ಟೋನ್ ಯಾವುದು ಏನದು, ಕೇಳಿಸೋದಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ಅದರ ಹೆಸರನ್ನಾದರೂ ತಿಳಿಸಿ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408903 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ಕೆಲವೇ ಸಮಯ ಇದೆ, ಕಾರ್ಯಕ್ರಮದ ಮುಕ್ತಾಯದ ಸಮಯ ಸಮೀಪಿಸ್ತಾ ಇದೆ. ಈಗ ಲಾಕಪ್ ಡೆತ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಅಲಾರಾಂನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶಗಳು ಬರ್ತಾ ಇವೆ, ಅದ್ಭುತ ಹಾಡುಗಳು, ಗೀತೆಯ ಗುಚ್ಛ ಕೇಳುತ್ತಲೇ ಮನವೆಂಬ ಕುಸುಮ, ಇರುಳಿನಲ್ಲಿ ಅರಳುವ ಕುಮುದಿನಿಯಂತಾಗುವುದು ಅಂತ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶುಭರಾತ್ರಿ, ಸಿಹಿಗನಸು, ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ ಹಾಗೆ ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಿದು ನಂಬರ್ ನಿಮಗೆ 998 ರೇಖಾರ್ ಅವರ ಸಂದೇಶ ಇದು. ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳನ್ನ ಕೇಳಿ ಎಂಜಾಯ್ ಮಾಡಿ ಸ್ನೇಹಿತರೆ, ಬೇಸರ ಮಾಡ್ಕೋಬೇಡಿ. ಹಾಗೆ ಅಲಾರಾಮ್ ಇಲ್ಲದೆ ನಾನು ಡೈಲಿ ಬೆಳಿಗ್ಗೆ 5:45 ಏಳುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಶಿವಾನಂದ ಹಲ್ಲೂರಿನಿಂದ ದಾವಣಗೆರೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಧನ್ಯವಾದಗಳು ಮತ್ತು ಮಾಹಿತಿಗೆ ಧನ್ಯವಾದಗಳು ಮೇಡಮ್, ಶುಭರಾತ್ರಿ ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ಇಂಪಾದ ಗೀತೆಯನ್ನು ಕೇಳುವಂತಹ ಸಮಯ.

ಯಾವ ಚಿತ್ರದ ಗೀತೆ ಇದು ಅಂದರೆ ಜೂಟ್, ಜೂಟ್ ಸಿನಿಮಾದ ಇಂಪಾದ ಗೀತೆ. ನನ್ನ ಸುಂದರ ಕನಸು ಅನ್ನೋ ಈ ಗೀತೆ ಈಗ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಮತ್ತಷ್ಟು ಸಂದೇಶಗಳು ಬಂದಿವೆ. ಮೈಸೂರು ವಿದ್ಯಾರಣ್ಯಪುರಂ ಇಲ್ಲಿಂದ ಅರುಣ್ ಕುಮಾರ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮನೆಯಲ್ಲಿ ಟಾಮು ಅಂತ ನಾಯಿ ಮರಿ ಇದೆ, ಅವನೇ ನಮಗೆ ಅಲಾರಾಮ್ ದಿನ ಬೆಳಗ್ಗೆ 6 ಗಂಟೆಗೆ ಬೌ ಬೌ ಅಂತಾನೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಮುದ್ದಾದ ಅಲಾರಾಮ್ ನಿಮ್ಮ ಮನೆಯಲ್ಲಿದೆ ಅಂತ ತಿಳಿದು ನಮಗಂತೂ ಬಹಳ ಖುಷಿಯಾಯಿತು ಅರುಣ್ ಕುಮಾರ್ ಅವರೇ. ಹಾಗೆ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮತ್ತೊಮ್ಮೆ ನಮಸ್ತೆ ಮೇಡಮ್. ಅಲಾರಾಮ್ ಬಗ್ಗೆ ಮಾತನಾಡ್ತಾ ನಿದ್ರೆಗೆ ಜಾರುವ ಮುನ್ನ ಮಧುರವಾದ ಹಾಡುಗಳು, ಹಾಡುಗಳ ಸರಮಾಲೆಯನ್ನು ಕೇಳಿಸ್ತಿದ್ದೀರಾ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಎಂದಿನಂತೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾರು, ಉಪ್ಪು ಸಾರು, ಬಾಳೆಕಾಯಿ ಬಜ್ಜಿ ಎಲ್ಲ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ ಧನ್ಯವಾದ. ಖಂಡಿತ ನಿಮ್ಮ ಮನೆಗೆ ಒಂದು ದಿನ ಊಟಕ್ಕೆ ಬರೋಣ. ಹಾಗೆ ಮೇಡಮ್, ನಮ್ಮ ಮನೆಯ ಅಲಾರಾಮ್ ಒಂದು ರೀತಿ ವಿಶೇಷವಾಗಿದೆ, ಏನೆಂದರೆ ಗುಬ್ಬಚ್ಚಿ ನಮ್ಮ ಮನೆಯ ಮುಂದಿನ ಭಾಗದ ಕಿಟಕಿಯಲ್ಲಿ ಕೂತು ಚಿವಿ ಚಿವಿ ಅಂತ ಶಬ್ದ ಮಾಡುತ್ತೆ ಅಂತ ಉಮೇಶ್ ಸಿರಿಗೆರೆಯಿಂದ ತಿಳಿಸ್ತಾ ಇದ್ದಾರೆ. ನೋಡಿ, ಬೆಳಿಗ್ಗೆನೆ ಗುಬ್ಬಚ್ಚಿಯ ಚಿವ್ ಚಿವ್ ಶಬ್ದವನ್ನು ಕೇಳಿಸ್ಕೊಂಡು ಎದ್ದೇಳ್ತೀನಿ ಅಂತ ತಿಳಿಸಿದ್ದಾರೆ. ಮುದ್ದಾದ ಅಲಾರಾಮ್ ನಿಮ್ಮದು ಸಹ. ಹಾಗೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾ ಇದ್ದಾರೆ ಗೋಪಿಕಾ ರಾಣಿ. ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀನಿವಾಸ್ರವರ ಸಂದೇಶ ಸಹ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ತಾರಕ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಕನ್ನಡ ಕಾಮನ ಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಸಮಯ ಬಂದಾಗಿದೆ. ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಶಿವಾನಂದ್ ದಾವಣಗೆರೆಯಿಂದ, ಹಾಗೆ ನಮರಣಿ ವಿತ್ 2000 ಇವರು ಕೂಡ ಗೀತೆಗಳನ್ನ ಮೆಚ್ಚಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದಗಳು. ಅಲಾರಾಮ್ನ ಬಗ್ಗೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ವಿಷಯದ ಬಗ್ಗೆ ನೀವೆಲ್ಲರೂ ಸಂದೇಶಗಳನ್ನ ಕಳಿಸೋ ಮೂಲಕ ಸ್ಪಂದಿಸಿದ್ರಿ. ಬಹಳ ಖುಷಿಯಾಯಿತು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡಿ. ಹೀಗೆ ನಮ್ಮ ಜೊತೆಯಾಗಿರಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚತುರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:03:38. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 11:10 ದಿಂದ ನಾಳೆ ಬೆಳಿಗ್ಗೆ 5:53